ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 MHz. ಕೇಳಿಗರೆ, ಇಂದು ಮಂಗಳವಾರ 2026 ಇಸ್ವಿಯ ಆಗಸ್ಟ್ ತಿಂಗಳ 11ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಶ್ರಾವಣ ಮಾಸದ 20ನೇ ದಿನ ಆತ್ಮೀಯ ಶತ್ರು ಬಾಂಧವರಿಗೆಲ್ಲ ಜಯ ಶ್ರೀ ಹಂಡೆ ತಿಳಿಸುವ ಶುಭ ಮುಂಜಾವಿನ ನಮಸ್ಕಾರಗಳು. ಈಗ ಸಮಯ 5:58.44 ಈ ಸಮಯದಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ? 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುವರಿ. 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 6:35 ದೇಶಭಕ್ತಿ ಗೀತೆ ಸಿದ್ದಯ್ಯ ಪುರಾಣಿಕ್ ಅವರ ರಚನೆ ವೃಂದಗಾನದಲ್ಲಿ. 6:40 ಜಾನಪದ ಗೀತೆಗಳು ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವರಿ. ಇನ್ನು ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ. ಓದುವವರು ಬಸವರಾಜ್.

ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮ 7:15ಕ್ಕೆ ಪ್ರಸಾರವಾಗುವುದು. ಇನ್ನು ಚಿತ್ರಗೀತೆಗಳನ್ನು ಆಲಿಸುವಿರಿ 7:45ಕ್ಕೆ. 8:30ಕ್ಕೆ ವಚನ ಗಾಯನ ಕಾರ್ಯಕ್ರಮ ವಿವಿಧ ಕಲಾವಿದರ ಧ್ವನಿಗಳಲ್ಲಿ. 9:00ಗೆ ಪ್ರಕಟಣೆಗಳು. 9:05ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ.

ಇನ್ನು 10:32 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013 ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಹಳ್ಳಿ, ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎಸ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಕ್ಷ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ಸಹನ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, 3:00 FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸಾಮಾಜಿಕ ಜಾಲತಾಣಗಳ ಬಳಕೆ.

ಇನ್ನು 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಕಿವುಡುತನಕ್ಕೆ ಕಾರಣಗಳು ಮತ್ತು ಪರಿಹಾರ, ಈ ಕ್ರಮಗಳ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ವಿಂಚಿ. ಇನ್ನು 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಕೃಷಿ ಬೇಸಾಯ ಕ್ರಮಗಳು ಚಿಂತಾಮಣಿಯ ಕೃಷಿ ಕೇಂದ್ರದ ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. 7:20 ಜಾನಪದ ಸಂಗೀತ ಕಾರ್ಯಕ್ರಮ. ರಾಯಚೂರು ತಾಲೂಕಿನ ಮರ್ಚಳ್ಳಿ ಗ್ರಾಮದ ವೆಂಕಟೇಶ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುವರಿ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜಾನಪದ ಸಂಗೀತ ಕಾರ್ಯಕ್ರಮ. ಈ ರಾತ್ರಿ 9:15 ಭಾವಗೀತೆಗಳನ್ನು ಕೇಳುವರಿ. 9:30 ನಾಟಕ ಕುರುಡರು, ರಚನೆ KT ಗಟ್ಟಿ, ನಿರ್ಮಾಣ ಅಬ್ದುಲ್ ರಶೀದ್. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆಯನ್ನು ಆಲಿಸುವರಿ ದೆಹಲಿ ಕೇಂದ್ರದಿಂದ. ನಂತರ ಚಿತ್ರಗೀತೆಗಳು ಪ್ರಸಾರವಾಗುವು ನಮ್ಮ ಕೇಂದ್ರದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಪುಣ್ಯಶ್ರೀ ಕಾಳವ್ವ ಅವರ ವಚನವನ್ನು ಕೇಳಿದ್ರಿ, ಮಾಲಾಶ್ರೀ ಕಣವಿ ಇವರ ಧ್ವನಿಯಲ್ಲಿ. ಈಗ ಕೇಳಿ ಶಿಶುನಾಳ ಶರೀಫ ಅವರ ತತ್ವಪದವನ್ನು ವೃಂದಗಾನದಲ್ಲಿ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ.
1: ಆಗಸ್ಟ್ ತಿಂಗಳು ಬಂದರೆ ಎಲ್ಲರೂ ಭಾಷಣ ಬಿಗಿದು ಬಾವುಟವನ್ನು ಹಾರಿಸಿ ಸಿಹಿ ತಿಂದು ಮನೆಗೆ ಬಂದರೆ ಇದು ಖಂಡಿತ ದೇಶಭಕ್ತಿ ಎನಿಸುವುದಿಲ್ಲ. ನಾನು ಹುಟ್ಟಿ ಬೆಳೆದು ಸುಖವಾಗಿ ವಾಸವಾಗಿರಲು ಅವಕಾಶ ಮಾಡಿಕೊಟ್ಟ ಈ ನಮ್ಮ ಭಾರತಾಂಬೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಏನು ಕೊಡುಗೆ ಕೊಡುತ್ತಿದ್ದೇನೆ ಅಥವಾ ನೀಡಬಹುದು ಎಂದು ಪ್ರಶ್ನಿಸಿಕೊಂಡರೆ ದೇಶದಿಂದ ನಾನು ಪಡೆದದ್ದೇ ಹೆಚ್ಚು ಎಂಬುದು ತಿಳಿಯುತ್ತದೆ. ಭೂಮಿ, ನೀರು, ಗಾಳಿ, ಆಹಾರಗಳನ್ನು ಕೊಟ್ಟು ನಮಗೆ ಭದ್ರತೆ, ರಕ್ಷಣೆಯನ್ನು ನೀಡಿ ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯ, ಕೆಲಸ ಮಾಡುವ ಸ್ವಾತಂತ್ರ್ಯ, ಹಣ ಗಳಿಸಿ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಳ್ಳುವ ಸ್ವಾತಂತ್ರ್ಯ, ವಿದ್ಯೆಯನ್ನು ಕಲಿಯುವ ಸ್ವಾತಂತ್ರ್ಯ ಇತ್ಯಾದಿಗಳನ್ನು ನೀಡಿದ ಈ ದೇಶಕ್ಕಾಗಿ ಏನು ಮಾಡಬಹುದು ಎಂದು ನೋಡೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡುವುದಕ್ಕಾಗಿ ಸಾಕಷ್ಟು ಜನರು ಪ್ರಾಣದ ಹಂಗನ್ನೂ ತೊರೆದು ಹೋರಾಡಿದ್ದಾರೆ. ಈಗಲೂ

0: ಭಾರತದ ಗಡಿಗಳಲ್ಲಿ ನಮ್ಮ ವೀರ ಯೋಧರು ತಮ್ಮ ಕುಟುಂಬದ ಜೊತೆ ಹಾಯಾಗಿರದೆ ವಿಪರೀತವಾದ ವಾತಾವರಣದಲ್ಲಿ ಇದ್ದು ದೇಶದ ರಕ್ಷಣೆ ಮಾಡುತ್ತಿದ್ದಾರೆ. ಎಲ್ಲರೂ ಸೈನ್ಯ ಸೇರಲಾಗುವುದಿಲ್ಲ. ಆದ್ದರಿಂದ ನಾವು ಹೇಗೆ ದೇಶಭಕ್ತಿಯನ್ನು ಮೆರೆಯಬಹುದು ಎಂದರೆ, ನಮ್ಮ ಪರಿಸರವನ್ನು ರಕ್ಷಿಸುವುದು, ನೈಸರ್ಗಿಕ ಸಂಪತ್ತನ್ನು, ಪ್ರಕೃತಿಯನ್ನು ರಕ್ಷಿಸುವುದು. ಅಲ್ಲದೆ ನಾವು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತೇವೆ ಮತ್ತು ಸಮಾಜವನ್ನು ಹೇಗೆ ಕಟ್ಟುತ್ತೇವೆ ಎಂಬುದರ ಮೇಲೆ ನಮ್ಮ ದೇಶಭಕ್ತಿ ಅಡಗಿದೆ. ಮುಂದಿನ ಪೀಳಿಗೆಗೆ ಸುಭದ್ರವಾದ ಸುಂದರ ದೇಶವನ್ನು ಉಳಿಸಬೇಕಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು. ಇನ್ನು ನಮ್ಮ ಜ್ಞಾನ ಕೌಶಲ್ಯಗಳನ್ನು ಕೇವಲ ವಿದೇಶಗಳಲ್ಲಿ ಹಣ ಗಳಿಸಲು ಬಳಸದೆ ನಮ್ಮ ದೇಶದ ಪ್ರಗತಿಗಾಗಿ ಬಳಸಬೇಕಿದೆ. ಇಲ್ಲಿಯೇ ಹೊಸ ಆವಿಷ್ಕಾರಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿಸಿ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ಒಂದು ವಿಧದ ದೇಶಭಕ್ತಿಯೇ. ಒಮ್ಮೆ ಲಕ್ಷ್ಮಣನು ನಾವು ಲಂಕೆಯಲ್ಲಿಯೇ ಇದ್ದು ಬಿಡೋಣ ಎಂದು ತನ್ನ ಅಣ್ಣ ರಾಮನಿಗೆ ಹೇಳಿದಾಗ ರಾಮನು ಹೇಳುತ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು. ಚಿನ್ನದಿಂದ ಮಾಡಲ್ಪಟ್ಟ ಲಂಕೆಯು ನನ್ನನ್ನು ಆಕರ್ಷಿಸಲಾರದು, ಏಕೆಂದರೆ ಹೆತ್ತ ತಾಯಿ ಮತ್ತು ಜನ್ಮಭೂಮಿಯು ಸ್ವರ್ಗಕ್ಕಿಂತಲೂ ಹೆಚ್ಚಿನದು ಎಂದು ಉತ್ತರಿಸಿ ತನ್ನ ಮಾತೃಭೂಮಿಯ ಬಗೆಗೆ ತನಗಿರುವ ಗೌರವವನ್ನು ವ್ಯಕ್ತಪಡಿಸಿದ ಅಂತಹ ರಾಮನ ದೇಶದ ನಿವಾಸಿಗಳು ನಾವು. ನಮ್ಮ ಶಕ್ತಿಯನ್ನು, ಬುದ್ಧಿಯನ್ನು, ಜ್ಞಾನವನ್ನು ಈ ನಮ್ಮ ದೇಶದ ಏಳಿಗೆಗಾಗಿ ಬಳಸೋಣ. ಇದು ಬೌದ್ಧಿಕ ದೇಶಭಕ್ತಿ ಎನಿಸುತ್ತದೆ. ನಮ್ಮ ದೇಶದ ಕಟ್ಟ ಕಡೆಯ ಪ್ರಜೆಯೂ ಕೂಡ ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸುರಕ್ಷಿತವಾಗಿರುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಬೇಕು. ಜಾತಿ ಧರ್ಮ ಲಿಂಗಗಳ ಆಧಾರದ ಮೇಲಿನ ಪೂರ್ವಾಗ್ರಹಗಳನ್ನು ಬಿಟ್ಟು ನಾವೆಲ್ಲ ಭಾರತೀಯರು ಒಂದೇ ಎಂಬ ವಾತಾವರಣ ನಿರ್ಮಿಸುವುದು ಕೂಡ ಸಾಮಾಜಿಕ ದೇಶಭಕ್ತಿ ಎನಿಸುತ್ತದೆ. ನಾವು ಮಾಡುವ ಉದ್ಯೋಗ, ವ್ಯಾಪಾರ, ವ್ಯವಹಾರ ಯಾವುದೇ ಇರಲಿ, ನಮ್ಮ ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಬೇಕು. ತೆರಿಗೆಯನ್ನು ವಂಚಿಸದೆ, ಲಂಚ ಕೇಳದೆ, ಮೋಸ ಮಾಡದೆ ಹೋದರೆ ಇಂತಹ ಉತ್ತಮ ಕೆಲಸವೂ ಕೂಡ ದೇಶಭಕ್ತಿ ಎನಿಸುತ್ತದೆ. ಎಲ್ಲೆಂದರಲ್ಲಿ ಕಸ ಹಾಕದಿರುವುದು, ನೀರನ್ನು ಮಿತವಾಗಿ ಬಳಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಗಿಡ ನೆಡುವುದು, ಇಲ್ಲಿಯ ವ್ಯವಸ್ಥೆಯನ್ನು ಗೌರವಿಸುವುದು ನಾವು ದೇಶಕ್ಕಾಗಿ ಮಾಡುವ ಒಂದು ಅಳಿಲು ಸೇವೆ. ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವುದು ಕೂಡ ಒಂದು ದುರಭ್ಯಾಸ. ಇದನ್ನು ಬಿಟ್ಟು ಸಕಾರಾತ್ಮಕ ಚಿಂತನೆಗಳನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ಉತ್ತಮ ಸ್ಥಳಗಳನ್ನು ಜಗತ್ತಿಗೆ ಪರಿಚಯಿಸುವುದು ಕೂಡ ದೇಶಭಕ್ತಿಯೇ. ಹೀಗೆ ದೇಶಭಕ್ತಿ ಎನ್ನುವುದು ತೋರಿಕೆ ಮಾತ್ರವಾಗಿರದೆ ನಮ್ಮ ಪ್ರತಿಯೊಂದು ನಡವಳಿಕೆಯಲ್ಲಿಯೂ ಅದು ಪ್ರತಿಬಿಂಬಿಸುವಂತಿರಬೇಕು. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಪ್ರಬುದ್ಧ ಚಿಂತನೆ, ವಿಶಾಲ ಮನೋಭಾವ ಬೆಳೆಸಿಕೊಂಡು ಕಾರ್ಯೋನ್ಮುಖನಾದರೆ ಅದೇ ನಾವು ನಮ್ಮ ದೇಶಕ್ಕೆ ಕೊಡುವ ನಿಜವಾದ ಗೌರವ. ಜೈ ಹಿಂದ್, ಜೈ ಭಾರತ ಮಾತೆ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ವ್ಯಾಲಿ ಆಫ್ ಕಾಶ್ಮೀರ್ ಇನ್ ಎ ಟಿಪಿಕಲ್ ಸ್ಟೈಲ್.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆಯನ್ನು, ಸಿದ್ದಯ್ಯ ಪುರಾಣಿಕ್ ಅವರ ರಚನೆ, ವೃಂದಗಾನದಲ್ಲಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:40. ಈಗ ಕೇಳಿ ಜಾನಪದ ಗೀತೆಗಳನ್ನು, ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

ಇದುವರೆಗೆ ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಜಾನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ, ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ವಾರ್ತೆಗಳ ವಿವರ. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಗೊಂಡನಹಳ್ಳಿಯಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಸುಮಾರು 28,240 ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಡಿವಿಜಿ ಅವರಂತಹ ಮಹನೀಯರಿಗೆ ಜನ್ಮ ನೀಡಿದ ಹಾಗೂ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ನೀಡಿದ ಕೋಲಾರ ಜಿಲ್ಲೆಯ ಜನರ ಸೇವೆ ಮಾಡುವುದು ತಮಗೆ ಸಿಕ್ಕ ಭಾಗ್ಯ ಎಂದರು. ಮಳೆ ಅಭಾವದ ನಡುವೆಯೂ ಅಂತರ್ಜಲ ಹೆಚ್ಚಳಕ್ಕೆ ಶ್ರಮಿಸಿ ಹೂವು, ಹಣ್ಣು, ತರಕಾರಿ ಮತ್ತು ರೇಷ್ಮೆ ಬೆಳೆದು ಬೆಂಗಳೂರಿಗೆ ಪೂರೈಸುತ್ತಿರುವ ಮಾಲೂರು ಮತ್ತು ಕೋಲಾರದ ರೈತರ ಸ್ವಾಭಿಮಾನಿ ಬದುಕಿಗೆ ಸರ್ಕಾರ ಸದಾ ಬೆಂಬಲವಾಗಿ ಇರಲಿದೆ ಎಂದರು. ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರೊಂದಿಗೆ ಚರ್ಚೆ ಮಾಡಿದ್ದು ಬಹುಶಃ ಅಧಿವೇಶನದೊಳಗೆ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯಲ್ಲಿ ಯಾವ ರೈತರೂ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಹೋರಾಟ ಇದು ಎಂದು ಹೇಳಿದರು. ಜೆಡಿಎಸ್ನವರು ಮಾಡಿದ ಯೋಜನೆ ನಾವು ಮುಂದುವರಿಸಿದ್ದೇವೆ, ಅವರು 25 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದಿದ್ದರು, ನಾವು 2.5 ಕೋಟಿಯಿಂದ 3 ಕೋಟಿವರೆಗೆ ಪರಿಹಾರ ನೀಡುತ್ತಿದ್ದೇವೆ ಎಂದು ವಿವರಿಸಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡುತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡುವುದಿಲ್ಲ, ಭಾನುವಾರ ಮುಖ್ಯಮಂತ್ರಿ ಯಾರಿಗೂ ಬಲವಂತ ಇಲ್ಲ ಎಂದಿದ್ದಾರೆ, ಹಾಗಿದ್ದರೆ ಪಾದಯಾತ್ರೆ ಯಾಕೆ ತಡೆದರು ಎಂದು ಖಾರವಾಗಿ ಪ್ರಶ್ನಿಸಿದರು. ಸುಮಾರು 35-40 ಸಾವಿರ ಖಾಲಿ ನಿವೇಶನ ಬಿಡಿಎ ವ್ಯಾಪ್ತಿಯಲ್ಲಿವೆ, ಹೀಗಿರುವಾಗ ಯಾರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೋ ಅವರಿಗೆ ತೊಂದರೆ ಕೊಡುವುದು, ಅವರನ್ನು ಬೀದಿಪಾಲು ಮಾಡುವುದು ಎಷ್ಟು ಸರಿ, ಯಾರಿಗಾಗಿ ಈ ಬಡಾವಣೆ ಎಂದು ಆಕ್ರೋಶ ಹೊರಹಾಕಿದರು. ಹೋರಾಟ ಕೇವಲ ಒಕ್ಕಲರಿಗಾಗಿ ಅಲ್ಲ, ಸಾಕಷ್ಟು ಹಿಂದುಳಿದ ಸಣ್ಣ ಸಮುದಾಯಗಳಿವೆ, ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರದು ಎಂದರು. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಈಗಾಗಲೇ ಬರ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಮತ್ತು ತಾವು ಸೇರಿ 3 ವಿಭಾಗಗಳಲ್ಲಿನ ಪರಿಸ್ಥಿತಿಯ ಕುರಿತು ಪರಾಮರ್ಶಿಸಿ ತಾಲೂಕುಗಳಲ್ಲಿನ ಸ್ಥಿತಿಗತಿ ಕುರಿತು ಅವಲೋಕಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವರೂ ಆಗಿರುವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಃ ತಾವು 4-5 ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಕುರಿತು ಪರಾಮರ್ಶಿಸಿದ್ದು, ತುಮಕೂರು ಜಿಲ್ಲೆಯ ಪರಿಸ್ಥಿತಿ ಅರಿತಿದ್ದೇನೆ, ಕೆಲವು ತಾಲೂಕುಗಳಲ್ಲಿ ಗಂಭೀರ ಪರಿಸ್ಥಿತಿ ಇರುವುದು ಗಮನಕ್ಕೆ ಬಂದಿದೆ ಎಂದರು. ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ ಕೆಲವು ಭಾಗಗಳನ್ನು ಬಿಟ್ಟರೆ ರಾಜ್ಯದಲ್ಲಿ ಬಹುತೇಕ ಕಡೆ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದೆ, ಅದರಲ್ಲೂ ಬಯಲು ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಲವು ಕ್ರಮ ಕೈಗೊಳ್ಳಲಾಗಿದೆ, ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಳೆ ಕೊರತೆ ಹಿನ್ನೆಲೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯೂ ಇದಕ್ಕೆ ಹೊರತಾಗಿಲ್ಲ. ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ನೀಡಲಾಗುವುದು. ಈ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಗೃಹ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ಅವರು ರೈತರ ಬೆಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಳೆ ಕೊರತೆ ಕಾರಣ ಕೆರೆ ಕಟ್ಟೆ ನಾಲೆಗಳು ಬರಿದಾಗಿದ್ದು ಜಾನುವಾರುಗಳಿಗೂ ಸಹ ಕುಡಿಯುವ ನೀರಿನ ಕೊರತೆಯಾಗಿದೆ ಎಂದು ಹೇಳಿದ ಸಚಿವರು, ಈಗಾಗಲೇ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸುವಂತೆ ಎಲ್ಲ ಸಚಿವರುಗಳಿಗೆ ಸೂಚನೆ ನೀಡಲಾಗಿದೆ. ಪರಿಶೀಲನಾ ವರದಿ ಸಲ್ಲಿಕೆಯಾದ ನಂತರ ಪರಿಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶದ ತೀವ್ರ ಕೊರತೆ ಎದುರಾಗಿದ್ದು, ರೈತರ ಜಮೀನುಗಳಲ್ಲಿ ಹಾನಿಗೀಡಾದ ಬೆಳೆಗಳ ಭಾವಚಿತ್ರದೊಂದಿಗೆ ವೈಜ್ಞಾನಿಕವಾದ ಹಾಗೂ ನಿಖರವಾದ ವರದಿ ಸಲ್ಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ

0: ಕಚೇರಿ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಕುರಿತು ಅವಲೋಕಿಸಿದ್ದು, ಮಳೆ ಬಾರದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಅವರ ನೆರವಿಗೆ ಬರುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ವಾಸ್ತವ ಸ್ಥಿತಿಯನ್ನು ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಶೀಘ್ರವೇ ಪರಿಹಾರ ಒದಗಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಜಗತ್ತಿನ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಸುಪ್ರಸಿದ್ಧ. ಈ ಕಂಪನಿಯು ತನ್ನ ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಅವರ ಸಿಎಸ್ಆರ್ ಅನುದಾನದಲ್ಲಿ ಅರ್ಜುನಗಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಶಾಲಾ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹುಮುಖ್ಯವಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರತಿಭೆಗೆ ಪೂರಕವಾಗಿ ವಾತಾವರಣ ಕಲ್ಪಿಸಿಕೊಟ್ಟರೆ ಮಾತ್ರ ಪ್ರತಿಭೆಯ ಹೊರಹೊಮ್ಮಲು ಸಾಧ್ಯ ಎಂದರು. ರಾಜ್ಯದಲ್ಲಿ ಮಾಹಿತಿಯುಕ್ತ, ಗೌರವಯುತ ಮತ್ತು ದೃಢವಾದ ವೈವಾಹಿಕ ಸಂಬಂಧಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಷ್ಟೀಯ ಮಹಿಳಾ ಆಯೋಗದ ಜಂಟಿ ಸಹಯೋಗದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರ್ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಸಾಂತ್ವನ ಕೇಂದ್ರಗಳ ಸಲಹೆಗಾರರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಸಾಮಾಜಿಕ ಪರಿಸರದಲ್ಲಿ ಮದುವೆಗೆ ಮುನ್ನ ಯುವಜನರಲ್ಲಿ ಭಾವನಾತ್ಮಕ ಸಿದ್ಧತೆ, ಪರಸ್ಪರ ಗೌರವ ಹಾಗೂ ಧನಾತ್ಮಕ ಸಂವಹನ ಬೆಳೆಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ 178 ಸಾಂತ್ವನ ಕೇಂದ್ರಗಳ ಮೂಲಕ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದು, ಉಚಿತ ಸಮಾಲೋಚನೆ ಒದಗಿಸುವ ಮೂಲಕ ಕುಟುಂಬ ಸಂಸ್ಥೆಯನ್ನು ಬಲಪಡಿಸಲು ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಒಟ್ಟಾಗಿ ಸೇರಿ ಹರ್ ಘರ್ ತಿರಂಗಾ ಯಾತ್ರೆ ಕೈಗೊಳ್ಳಲಾಗಿದೆ. ಈ ಜಾಥಾದ ಮೂಲಕ ದೇಶಾಭಿಮಾನ ಮೂಡಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರನ ಕೆಸಿ ಜನರಲ್ ಮೈದಾನದಿಂದ ಸರ್ಕಲ್ ಮಾರಮ್ಮ ದೇವಸ್ಥಾನದವರೆಗೆ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ದೇಶದ ಪಾವಿತ್ರ್ಯ ಸಾರುವ ನಿಟ್ಟಿನಲ್ಲಿ ಕೈಗೊಂಡ ಹರ್ ಘರ್ ತಿರಂಗಾ ಯಾತ್ರೆ ವೇಳೆ ರಾಷ್ಟ್ರದ ಏಕತೆಗೆ ಶ್ರಮಿಸುವುದಾಗಿ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಮೂಲಕ ದೇಶಭಕ್ತಿ ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಶಸ್ವಿಯಾಗಿ ಸೈಕ್ಲಿಂಗ್ ನಡೆಸುವ ಮೂಲಕ ಅಪರೂಪದ ಸಾಧನೆಗೈದಿರುವ ಪ್ರಸಿದ್ಧ ಉದ್ಯಮಿ ಸತ್ವೀರ್ ರೊಟ್ಟಿ ಹಾಗೂ ಅವರ ಮಕ್ಕಳಾದ ವಿನಯ್ ರೊಟ್ಟಿ ಮತ್ತು ಸುಮಂತ್ ರೊಟ್ಟಿಯವರನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಅನುಚೇತ್ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೆರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
3: ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕ್ರೀಡಾಕೂಟ ಕ್ರೀಡಾಪಟುಗಳಿಗೆ ಬಹುಮಾನ.

ಕತ್ತರಿಸಿ ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಎನ್ಎಸ್ ಬೋಸರಾಜು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅವರು ಹೇಳಿದರು. ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ 2 ದಿನಗಳ ಕಾಲ ಆಯೋಜಿಸಿದ್ದ ಬ್ಯಾಡ್ಮಿಂಟನ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಇಂದು ಗೆದ್ದವರು ನಾಳೆ ಸೋಲಬಹುದು, ನಾಳೆ ಸೋತವರು ಮತ್ತೊಂದು ದಿನ ಗೆಲ್ಲಬಹುದು. ಆದ್ದರಿಂದ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು. ಕ್ರೀಡೆ ದೈಹಿಕ ಸಾಮರ್ಥ್ಯದ ಜೊತೆಗೆ ಶಿಸ್ತು, ಸಮಯಪ್ರಜ್ಞೆ, ಆತ್ಮವಿಶ್ವಾಸ ಹಾಗೂ ಸಹೋದರತ್ವದ ಮನೋಭಾವವನ್ನು ಬೆಳೆಸುತ್ತದೆ. ಇಂತಹ ಕ್ರೀಡಾಪಟುಗಳು ಜಿಲ್ಲೆಯ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆ ಒದಗಿಸುತ್ತವೆ ಎಂದರು. ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗೆಲುವು ಸಾಧಿಸಿದ ತಂಡಗಳು ಹಾಗೂ ಕ್ರೀಡಾಪಟುಗಳಿಗೆ ಬೋಸರಾಜು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಬೆಲ್ಲಂ ಕಿರಣ, ಹಿರಿಯ ಮುಖಂಡ ರಾಮಚಂದ್ರ ಪ್ರಭು, ಕಾಂಗ್ರೆಸ್ ಹಿರಿಯ ಮುಖಂಡ ಕೆ ಶಾಂತಪ್ಪ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿ ವೀರೇಶ್ ನಾಯಕ್ ಸೇರಿದಂತೆ ಅಸೋಸಿಯೇಷನ್ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು. ಬರ ಪರಿಸ್ಥಿತಿ ವೀಕ್ಷಣೆ, ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಸರ್ಕಾರ ಬದ್ಧ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದ್ದು, ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಖುದ್ದಾಗಿ ಪರಿಶೀಲಿಸಿ ರೈತರ ಸಂಕಷ್ಟವನ್ನು ಅರಿಯುವ ಉದ್ದೇಶದಿಂದ ಮುಖ್ಯಮಂತ್ರಿ ಅವರ ಸೂಚನೆಯಂತೆ ಜಿಲ್ಲೆಗೆ ಭೇಟಿ ನೀಡಿದ್ದೇನೆ ಎಂದು ಕರ್ನಾಟಕ ಸರ್ಕಾರದ ನೂತನ ಸಚಿವರಾದ ಅಜಯ್ ಧರ್ಮಸಿಂಗ್ ಅವರು ಹೇಳಿದರು. ಅವರು ಶನಿವಾರ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆಗಳು, ಮುಂಗಾರು ಹಂಗಾಮಿನ ಬಿತ್ತನೆ ಮತ್ತು ರಸಗೊಬ್ಬರ ಬೇಡಿಕೆಗಳು ಹಾಗೂ ಮೇವಿನ ಲಭ್ಯತೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡಿದರು. ರಾಯಚೂರು ಜಿಲ್ಲೆಗೆ ಮೊದಲ ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಬರ ಪರಿಸ್ಥಿತಿ ವೀಕ್ಷಣೆಗೆ ಆಗಮಿಸಿರುವುದು ನನ್ನ ಭಾಗ್ಯ ಹಾಗೂ ಸಂತೋಷದ ವಿಷಯವಾಗಿದೆ. ರಾಯಚೂರು ಜಿಲ್ಲೆ ತಮ್ಮ ಕುಟುಂಬಕ್ಕೆ ಹೊಸದಲ್ಲ. ತಮ್ಮ ತಂದೆ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರು 1999 2004 ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ನಾನು ಕೂಡ ಈ ಹಿಂದೆ ಹಲವು ಬಾರಿ ರಾಯಚೂರಿಗೆ ಭೇಟಿ ನೀಡಿದ್ದೇನೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ಮುಖ್ಯಮಂತ್ರಿ ಅವರು ಪ್ರತಿಯೊಬ್ಬ ಸಚಿವರಿಗೂ ಒಂದೊಂದು ಜಿಲ್ಲೆಯ ಜವಾಬ್ದಾರಿ ವಹಿಸಿ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅಲ್ಲಿನ ರೈತರ ಸಂಕಷ್ಟದಲ್ಲಿ ಭಾಗಿಯಾಗಬೇಕು ಎಂದು ಸೂಚಿಸಿದ್ದರು. ಅದರಂತೆ ರಾಯಚೂರು ಜಿಲ್ಲೆಗೆ ಆಗಮಿಸಿ ಕೇವಲ ಸಭೆ ನಡೆಸುವುದಕ್ಕೆ ಸೀಮಿತವಾಗದೆ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ತೆರಳಿ ರೈತರನ್ನು ನೇರವಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಲಾಗಿದೆ ಎಂದರು. ರಾಯಚೂರು ಗ್ರಾಮೀಣ, ದೇವದುರ್ಗ, ಲಿಂಗಸುಗೂರು, ಸಿಂಧನೂರು, ಮಸ್ಕಿ ಹಾಗೂ ಮಾನ್ವಿ ಸೇರಿದಂತೆ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ರೈತರ ಜಮೀನುಗಳಿಗೆ ತೆರಳಿ ಬೆಳೆಗಳ ಪರಿಸ್ಥಿತಿಯನ್ನು ನೇರವಾಗಿ ವೀಕ್ಷಿಸಲಾಗಿದೆ. ನಮ್ಮ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಸುಮಾರು 2.73 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದು, ಅದರಲ್ಲಿ ಸುಮಾರು 1.77 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆಯಾಗಿದೆ. ಕೆಲ ರೈತರು ಒಂದಕ್ಕಿಂತ ಹೆಚ್ಚು ಬಾರಿ ಬಿತ್ತನೆ ಮಾಡಿದ್ದಾರೆ. ಮಳೆ ಬಾರದ ಕಾರಣ ಎಲ್ಲ ಬೆಳೆಗಳು ಹಾಳಾಗಿವೆ. ಹಾಗಾಗಿ ಈ ವರದಿಯನ್ನು ಬರುವ ಸಚಿವ ಸಂಪುಟದ ಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರೂ ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್, ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರನಾಯಕ, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ

ಕ್ರೀಡಾಂಗಣದಲ್ಲಿ ನಿಗದಿಪಡಿಸಲಾಗಿದೆ. ಸಭೆಯಲ್ಲಿ ಮುಂಗಾರು ಹಂಗಾಮಿಗೆ ಲಭ್ಯವಾಗುವ ನೀರನ್ನು ಒದಗಿಸುವ ಕುರಿತು ನಿರ್ಣಯಿಸಲು ಕರ್ನಾಟಕ ಸರ್ಕಾರದ ಸಚಿವರು ಹಾಗೂ ನೀರಾವರಿ ಸಲಹಾ ಸಮಿತಿಯ ಸಭಾಧ್ಯಕ್ಷರಾದ ಶಿವರಾಜ್ ಎಸ್ ತಂಗಡಗಿ ಅವರು ಉಪಸ್ಥಿತಿಯಲ್ಲಿ ಸಭೆ ಜರುಗಲಿದ್ದು, ಈ ಭಾಗದ ಸಚಿವರುಗಳು, ಲೋಕಸಭಾ ಸದಸ್ಯರುಗಳು, ವಿಧಾನಸಭಾ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ರಾಜ್ಯಸಭಾ ಸದಸ್ಯರುಗಳು ಹಾಗೂ ನೀರಾವರಿ ಸಲಹಾ ಸಮಿತಿಯ ಸದಸ್ಯರುಗಳು ಈ ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡುವಂತೆ ತುಂಗಭದ್ರಾ ಯೋಜನೆ ಮತ್ತು ವಿಜಯನಗರ ಕಾಲುವೆಗಳ ನೀರಾವರಿ ಸಲಹಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಎಸ್.ಬಿ. ಮಲ್ಲಿಗವಾಡ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ರೈತನಿಗೆ ಸೂಕ್ತ ಪರಿಹಾರ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಕರ್ನಾಟಕ ಸರ್ಕಾರದ ನೂತನ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಎರಡನೇ ದಿನವೂ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸುವಲ್ಲಿ ನಿರತರಾದರು. ಈ ವೇಳೆ ಕರ್ನಾಟಕ ಸರ್ಕಾರದ ನೂತನ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಪೋತ್ನಾಳ ಗ್ರಾಮದ ಜಮೀನಿನ ಪರಿಶೀಲನೆ ನಂತರ ಮಾತನಾಡಿದ ಅವರು, ರಾಯಚೂರು ಜಿಲ್ಲೆಯಲ್ಲಿ ಮಳೆಯ ಅಭಾವ ಹಾಗೂ ಕೃಷಿ ಬಿಕ್ಕಟ್ಟಿನಿಂದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಈ ಹಿನ್ನೆಲೆಯಲ್ಲಿ ಮಸ್ಕಿ ಮತ್ತು ಸಿಂಧನೂರು ತಾಲೂಕುಗಳ ವಿವಿಧ ಪ್ರದೇಶಗಳಿಗೆ ಜನಪ್ರತಿನಿಧಿಗಳ ಹಾಗೂ ನಾಯಕರ ತಂಡ ಭೇಟಿ ನೀಡಿ ನೇರವಾಗಿ ರೈತರನ್ನು ಭೇಟಿಯಾಗಿ ಅವರ ಕುಂದುಕೊರತೆಗಳನ್ನು ಆಲಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಕೃಷಿ ಸ್ಥಿತಿ ಆತಂಕಕಾರಿಯಾಗಿದೆ. ಪ್ರತಿ ವರ್ಷ ಕನಿಷ್ಠ 100,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗುತ್ತಿತ್ತು. ಆದರೆ ಈ ಬಾರಿ ಕೇವಲ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಇದರಲ್ಲಿ ಸುಮಾರು 4,000 ಹೆಕ್ಟೇರ್ ಹತ್ತಿ ಹಾಗೂ 7,000 ಹೆಕ್ಟೇರ್ ಸೂರ್ಯಕಾಂತಿ ಬೆಳೆ ಸೇರಿದೆ ಎಂದರು. ವಾಡಿಕೆಯಂತೆ ನಡೆಯಬೇಕಿದ್ದ 100,000 ಹೆಕ್ಟೇರ್ ಬಿತ್ತನೆಗೆ ಹೋಲಿಸಿದರೆ ಈ ಬಾರಿ ಬಿತ್ತನೆಯಾಗಿರುವುದು ಕೇವಲ 12,000 ಹೆಕ್ಟೇರ್ ಮಾತ್ರ. ಮಸ್ಕಿಯಿಂದ ಸಿಂಧನೂರುವರೆಗಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮಗ್ರ ವರದಿ ಸಿದ್ಧಪಡಿಸಲಾಗುತ್ತಿದೆ. ನಮ್ಮ ಸರ್ಕಾರ ಸಂಪೂರ್ಣವಾಗಿ ರೈತರ ಪರವಾಗಿದ್ದು, ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ರೈತನಿಗೆ ಸೂಕ್ತ ಪರಿಹಾರ ಮತ್ತು ಅಗತ್ಯ ನೆರವು ಒದಗಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸೂಕ್ತ ಪರಿಹಾರ ಧನ ಹಾಗೂ ಕೃಷಿ ಸೌಲಭ್ಯಗಳನ್ನು ತಲುಪಿಸಲು ಬದ್ಧರಾಗಿದ್ದೇವೆ ಎಂದು ಭರವಸೆ ನೀಡಿದರು. ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಎರಡನೇ ದಿನವೂ ಪ್ರವಾಸ ಮುಂದುವರಿಸಿದ್ದು, ರಾಯಚೂರು ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ತಾಲೂಕಿನ ಬರ ಸಂಕಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಶನಿವಾರ ಬೆಳಿಗ್ಗೆ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಸರ್ಕಿಟ್ ಹೌಸ್ನಿಂದ ನೇರವಾಗಿ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ, ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ನಂತರ ಹಸಂಕಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕೆರೆ ವೀಕ್ಷಣೆ ಮಾಡಿದರು. ಸಿಂಧನೂರು ತಾಲೂಕಿನ ಜವಳಗೆರ ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಬನ್ನಿಗನೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ನೆಕಲ್ ಹೋಬಳಿಯ ಪೋತ್ನಾಳ್ ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಹತ್ತಿ ಬೆಳೆಯ ವೀಕ್ಷಣೆ ಮಾಡಿ ನೇರವಾಗಿ ಮಾನ್ವಿ ಪ್ರವಾಸ ಮಂದಿರಕ್ಕೆ ಆಗಮಿಸಿ ಮುಖಂಡರು ಚರ್ಚಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎನ್.ಎಸ್. ಬೋಸರಾಜು, ಮಾನ್ವಿ ಶಾಸಕ ಜಿ. ಹಂಪಯ್ಯ ನಾಯಕ, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್, ಸಿಂಧನೂರು ತಹಶೀಲ್ದಾರ್ ಅರುಣ್ಕುಮಾರ್ ದೇಸಾಯಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್, ಉಪನಿರ್ದೇಶಕ ನಹೀಂ ಹುಸೇನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆರೋಗ್ಯ ಇಲಾಖೆ ಆಸಕ್ತ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 2026-27 ಸಾಲಿಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ವಿವಿಧ ಆರೋಗ್ಯ ಕೇಂದ್ರಗಳು ಮತ್ತು ಕಾರ್ಯಾಲಯಗಳಲ್ಲಿ ವಿವಿಧ ಸಿಬ್ಬಂದಿಗಳ ಹೊರಗುತ್ತಿಗೆ ಸೇವೆಯನ್ನು ಪಡೆಯಲು ಅರ್ಹ ಹೊರ ಸಂಪನ್ಮೂಲ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನ.

0: ಮಾನಿಸಲಾಗಿದೆ. ಆಸಕ್ತರ ಸಂಸ್ಥೆಯವರು ದ್ವಿಲಕೋಟೆ ಪದ್ಧತಿಯಲ್ಲಿ ಸಂಸ್ಥೆಗಳು ದಿನಾಂಕ 7/8/2026 21/8/2026 ಅರ್ಹತೆ ಮತ್ತು ಷರತ್ತು ಹಾಗೂ ನಿಬಂಧನೆಗೊಳಪಟ್ಟು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸವನ್ನು ಸಂಪರ್ಕಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್.
1: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.
2: ಈಗ ಕೇಳಿ ಸಿ ಅಶ್ವತಿಯವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು.

0: ಇದುವರೆಗೆ ಬಿಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಸಿ ಅಶ್ವತ್ತಿವರ ಧ್ವನಿಯಲ್ಲಿ ಆಲಿಸಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.
1: ಎಲ್ಲಾ ಜೀವಿಗಳ ಜೀವವೇ ಜಲ.
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
7: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

7:34ಕ್ಕೆ ಕೆಲವು ಪ್ರಕಟಣೆಗಳು, ನಂತರ 7:35ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 170 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ವಾರ್ತೆಗಳ ವಿವರ. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಸಂಸತ್ತು ನಿನ್ನೆ ಅಂಗೀಕರಿಸಿದೆ. ಚರ್ಚೆಯ ಬಳಿಕ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಇತ್ಯರ್ಥಗಳ ಬ್ಯಾಂಕ್ ಸರ್ಕಾರದ ಭದ್ರತಾ ಪತ್ರಗಳಲ್ಲಿನ ಹೂಡಿಕೆಯಿಂದ ಗಳಿಸುವ ಬಡ್ಡಿಗೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸುವುದು, ಹೂಡಿಕೆ ಆಕರ್ಷಿಸುವುದು ಮತ್ತು ಉದ್ಯೋಗ ಸೃಷ್ಟಿಸುವುದು ಮಸೂದೆ

0: ಪ್ರಮುಖ ಉದ್ದೇಶಗಳಾಗಿವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ. ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ಯುಪಿಐ ವಹಿವಾಟಿಗೆ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಪಾವತಿಸಬೇಕಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ.
1: It does not impose any tax or transaction charge on UPI users. It enables the government to specify through notification the electronic payment modes that will continue to receive statutory protection against charges. The UPI and Services Steering Committee, headed by the National Payments Corporation of India, will consider and decide whether any MDR should be introduced and if so, its scope and structure. Therefore, no MDR framework has yet been finalized.
0: ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ಚರ್ಚೆಯ ವಿಷಯವನ್ನು ಪದೇ ಪದೇ ಬದಲಾಯಿಸುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕ ಜೆಪಿ ನಡ್ಡಾ, ರಾಹುಲ್ ಗಾಂಧಿ ಅವರ ಉದ್ದೇಶ ಸಂವಾದ ನಡೆಸುವುದಲ್ಲ, ಬದಲಾಗಿ ಗೊಂದಲ ಸೃಷ್ಟಿಸುವುದಾಗಿದೆ ಎಂದು ದೂರಿದರು. ಸರ್ಕಾರ ಚರ್ಚೆ ನಡೆಸಲು ಸದಾ ಸಿದ್ದವಿದೆ ಹಾಗೂ ಯಾವುದೇ ವಿಷಯದ ಕುರಿತಾದ ಪ್ರತಿಯೊಂದು ಪ್ರಶ್ನೆಗೂ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದಾರೆ ಎಂದು ಹೇಳಿದರು. ಸಂಸತ್ ಸದನ ಸುಗಮವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಸರ್ಕಾರದ ನಿಲುವಾಗಿದೆ ಎಂದು ಜೆಪಿ ನಡ್ಡಾ ತಿಳಿಸಿದ್ದಾರೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ 6,000 ಹೆಚ್ಚು ವಿದ್ಯಾರ್ಥಿಗಳಿಗೆ 21 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ನೀಡಲಾಗಿದೆ. ಇನ್ನು ಮುಂದೆ ಕೃಷಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೇರವಾಗಿ ವಿದ್ಯಾರ್ಥಿ ವೇತನ ದೊರೆಯಲಿದೆ. ಇದರಿಂದ ವಿಳಂಬ ನಿವಾರಣೆಯಾಗಲಿದ್ದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ವಿದ್ಯಾರ್ಥಿ ವೇತನ ವಿತರಣೆಯನ್ನು ಪಾರದರ್ಶಕ, ತ್ವರಿತ ಮತ್ತು ಸರಳಗೊಳಿಸಲು ಎನ್ಎಸ್ಪಿ ಡಿಬಿಟಿ ವ್ಯವಸ್ಥೆ ನೆರವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದ್ದು, ರಾಂಚಿಯಲ್ಲಿ ನಿನ್ನೆ ನಡೆದ ವಿಧಾನಸಭಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿದಿರುವುದರಿಂದ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ದ ಮಹತೋ ಕಳೆದ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಜಾರ್ಖಂಡ್ ವಿಧಾನಸಭೆ ಸಮೀಪ ಪೊಲೀಸರು ನಡೆಸಿದ ಲಾಠಿ ಪ್ರಹಾರದಲ್ಲಿ ತಮಗೆ ಗಾಯವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಮತ್ತು ಲಾಠಿ ಪ್ರಹಾರವನ್ನು ಖಂಡಿಸಿ ಬಿಜೆಪಿ ಇಂದು ಜಾರ್ಖಂಡ್ ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 8 ಮಧ್ಯರಾತ್ರಿವರೆಗೆ ಬಂದ್ ನಡೆಯಲಿದ್ದು, ಅಗತ್ಯ ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ನೀಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ತಿಳಿಸಿದ್ದಾರೆ. ನಿನ್ನೆ ಜಾರ್ಖಂಡ್ ವಿಧಾನಸಭೆ ಸಮೀಪ ಪ್ರತಿಭಟನಾಕಾರರು ಹಲವು ಬ್ಯಾರಿಕೇಡ್ಗಳನ್ನು ದಾಟಿದ ಬಳಿಕ ಪೊಲೀಸರು ಜಲಫಿರಂಗಿ, ಅಶ್ರುವಾಯು ಹಾಗೂ ಲಾಠಿ ಪ್ರಹಾರ ನಡೆಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಪ್ರಬಲ ಭೂಕಂಪದಲ್ಲಿ ಸುಮಾರು 132 ಮಂದಿ ಮೃತಪಟ್ಟಿದ್ದು 570 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆ ಸಂಭವಿಸಿದ ಭೂಕಂಪದ ಕೇಂದ್ರ ಬಿಂದು ರಾಜಧಾನಿ ಬೊಗೋಟಾದಿಂದ ಸುಮಾರು 400 ದೂರದ ಚೋಕೋ ಪ್ರದೇಶದ ಸ್ಯಾನ್ ಜೋಸೆ ಡೆಲ್ ಪಲ್ಮಾರ್ ಸಮೀಪದಲ್ಲಿತ್ತು. ನೂರಾರು ಕಟ್ಟಡಗಳು ಹಾನಿಗೊಳಗಾಗಿದ್ದು ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 20 ಹೆಚ್ಚು ಪುರಸಭೆಗಳು ಬಾಧಿತವಾಗಿವೆ. ಭೂಕಂಪದ ಬಳಿಕ ಭೂಕಂಪೋತ್ತರ ಕಂಪನಗಳ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಭಾರತಕ್ಕೆ ಇ ವೀಸಾ ಹೊಂದಿರುವ ವಿದೇಶಿಯರು

0: ಪ್ರವೇಶಿಸಲು ಅನುಮತಿ ನೀಡುವ 11 ಅಂತಾರಾಷ್ಟೀಯ ಬಂದರುಗಳನ್ನು ಸರ್ಕಾರ ಹೆಚ್ಚುವರಿಯಾಗಿ ಅಧಿಸೂಚಿಸಿದೆ. ಇದರಲ್ಲಿ 9 ಭೂಬಂದರುಗಳು ಮತ್ತು 2 ವಿಮಾನ ನಿಲ್ದಾಣಗಳು ಸೇರಿವೆ. ಭೋಪಾಲ್ ಮತ್ತು ತಿರುಪತಿ ವಿಮಾನ ನಿಲ್ದಾಣಗಳು, ಅಟ್ಟಾರಿ ಮತ್ತು ಅಗರ್ತಲಾ ಭೂಬಂದರುಗಳು ಇದರಲ್ಲಿವೆ. ಈ ಸೇರ್ಪಡೆಯಿಂದ ಇ ವೀಸಾದ ಉಪಯುಕ್ತತೆ ಮತ್ತಷ್ಟು ಹೆಚ್ಚಲಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಸುಮಾರು ಶೇಕಡ 95% ಇ ವೀಸಾ ಅರ್ಜಿಗಳನ್ನು 72 ಗಂಟೆಯೊಳಗೆ ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ಇದರೊಂದಿಗೆ ಇ ವೀಸಾ ಹೊಂದಿರುವ ವಿದೇಶಿಯರ ಪ್ರವೇಶಕ್ಕೆ ಅನುಮತಿಸಲಾದ ಅಂತಾರಾಷ್ಟೀಯ ಬಂದರುಗಳ ಸಂಖ್ಯೆ 88 ಏರಿದೆ. ಇದರಲ್ಲಿ 37 ವಿಮಾನ ನಿಲ್ದಾಣಗಳು, 38 ಸಮುದ್ರ ಬಂದರುಗಳು ಮತ್ತು 13 ಭೂ ಬಂದರುಗಳು ಸೇರಿವೆ. ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿನ್ನೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲು ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಆಂಡ್ ಸೈನ್ಸ್ ಫೌಂಡೇಶನ್ ಹಾಗೂ ಕೋಲ್ಕತ್ತಾದ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಸಹಯೋಗದಡಿ ಸಚಿವಾಲಯ ಹಣಕಾಸು ನೆರವು ಮತ್ತು ಅಗತ್ಯ ದತ್ತಾಂಶವನ್ನು ಒದಗಿಸಲಿದೆ. ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಆಂಡ್ ಸೈನ್ಸ್ ಫೌಂಡೇಶನ್ ಜಿಡಿಪಿಯ ಅಲ್ಪಾವಧಿ ಮುನ್ಸೂಚನೆಗಾಗಿ ಡೆಸ್ಕ್ಟಾಪ್ ಆಧಾರಿತ ತಂತ್ರಾಂಶ ಸಾಧನವನ್ನು ಅಭಿವೃದ್ಧಿಪಡಿಸಲಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಎಪಿಇಡಿಎ ನೆರವಿನಿಂದ ತ್ರಿಪುರಾದ ಡೆರ್ಗಾಂಗ್ ರೈತ ಉತ್ಪಾದಕರ ಸಂಸ್ಥೆ ಎಫ್ಪಿಒಯಿಂದ 1 ಮೆಟ್ರಿಕ್ ಟನ್ ಜೇನನ್ನು ಮೊದಲ ಬಾರಿಗೆ ದುಬೈಗೆ ರಫ್ತು ಮಾಡಿದೆ. ಈ ರಫ್ತು ಎಫ್ಪಿಒ ಮತ್ತು ಸ್ಥಳೀಯ ಜೇನು ಸಾಕಾಣಿಕೆದಾರರಿಗೆ ಮಹತ್ವದ ಮೈಲಿಗಲ್ಲಾಗಿದ್ದು ಸಂಘಟಿತ ಮತ್ತು ರಫ್ತು ಆಧಾರಿತ ಉತ್ಪಾದನೆಯ ಮೂಲಕ ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶಿಸಲು ಹೊಸ ಅವಕಾಶ ಕಲ್ಪಿಸಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಖ್ಯಾತ ಸಾಗರ ವಿಜ್ಞಾನಿ ಹಾಗೂ ಹಿರಿಯ ವಿಜ್ಞಾನಿ ಡಾ ಶ್ರೀನಿವಾಸ್ ಕುಮಾರ್ ತುಮ್ಮುಲಾ ಅವರು ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತ ಆಳ ಸಮುದ್ರ ಕಾರ್ಯಾಚರಣೆ ವಿಸ್ತರಿಸುವುದು, ಹವಾಮಾನ ಮಾದರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹಾಗೂ ಸಾಗರ ಮತ್ತು ಹವಾಮಾನ ಸಂಬಂಧಿತ ವಿಪತ್ತುಗಳಿಗೆ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನು ಬಲಪಡಿಸುತ್ತಿರುವ ಸಂದರ್ಭದಲ್ಲಿ ಡಾ ತುಮ್ಮುಲಾ ಅವರ ನೇಮಕ ಮಹತ್ವ ಪಡೆದಿದೆ. ಇದರೊಂದಿಗೆ ನೀಲಿ ಆರ್ಥಿಕತೆಯ ಉತ್ತೇಜನಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ದಿನವೇ 17 ಪದಕಗಳನ್ನು ಗೆದ್ದು ಉತ್ತಮ ಆರಂಭ ಮಾಡಿದೆ. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳಿವೆ. ಸೇಬರ್, ಫಾಯಿಲ್ ಮತ್ತು ಎಪಿ ವಿಭಾಗಗಳ 6 ವೈಯಕ್ತಿಕ ಸ್ಪರ್ಧೆಗಳಲ್ಲೂ ಭಾರತೀಯ ಆಟಗಾರರು ಪದಕ ಗೆದ್ದಿದ್ದಾರೆ. ಪುರುಷರ ಸೇಬರ್ನಲ್ಲಿ ನಿಖಿಲ್ ವಾಘ ಚಿನ್ನ ಗೆದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 570 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆಯನ್ನು. ಗಾಯಕರು ಪಿಬಿ ಶ್ರೀನಿವಾಸ್. ಈ ಗೀತೆಗೆ ಸಂಗೀತ ನೀಡಿದರೆ ಸತ್ಯಂ ಸಾಹಿತ್ಯ ಚಿ ಉದಯ್ ಶಂಕರ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದರೆ ರಾಜಣ್ಣ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ರಂಗನಾಯಕಿ ಚಿತ್ರದ ಗೀತೆಯನ್ನು. ಗಾಯಕರು ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ. ಈ ಗೀತೆಗೆ ಸಂಗೀತ ನೀಡಿದರೆ ಎಂ ರಂಗರಾವ್, ಸಾಹಿತ್ಯ ವಿಜಯನಾರಸಿಂಹ.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಮತ್ತೆ 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನ ಕೇಳಬಹುದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 8 ಗಂಟೆಗೆ ಹಾಗೂ 8:15ಕ್ಕೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ದಾನಿಯಾದಡೇನು ಅವನ ಬೇಡಿದಲ್ಲದೆ ಅರಿಯಬಾರದು. ವಚನಕಾರರು: ಗುಹೇಶ್ವರಯ್ಯ, ರಾಗ ವಾಚಸ್ಪತಿ, ತಾಳ ಖಂಡಛಾಪು, ಗಾಯಕರು ಚಿಂತಲಪಲ್ಲಿ ಆರ್ ಚಂದ್ರಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಧರೆಯ ಮೇಲೆ ಬಿದ್ದ ಬೀಜ. ವಚನಕಾರರು: ಹೊಡೆಹುಲ್ಲ ಬಂಕಣ್ಣ, ರಾಗ ಬಹುದಾರಿ, ತಾಳ ಖಂಡಛಾಪು. ಗಾಯಕರು: ಶ್ರೀವಲ್ಲಿ. ಸಂಗೀತ ನಿರ್ದೇಶನ: ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಹರಿವ ನದಿಗೆ ಮೈಯೆಲ್ಲ ಕಾಲು. ಅಲ್ಲಮ ಪ್ರಭುಗಳ ರಚನೆ. ಶಂಕರಾಭರಣ ರಾಗ ಆದಿತಾಳ. ಗಾಯನ ಸ್ವರ್ಣ ಶಂಕರ್, ರಂಜನಿ ರಘುನಾಥನ್. ಸಂಗೀತ ಎಸ್ ಶಂಕರ್.

ಕಲ್ಲನಾಗರ ಕಂಡಡೆ ಹಾಲನೆರೆ ಎಂಬರು. ವಚನಕಾರರು ಬಸವಣ್ಣ, ರಾಗ ಅಭೇರಿ, ತಾಳ ಆದಿ. ಗಾಯಕರು ಚಿಂತಲಪಲ್ಲಿ ರಾಜಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಕಾಮವ ಕಳೆದು. ಅಂಬಿಗರ ಚೌಡಯ್ಯನವರ ರಚನೆ. ರಾಗ ಕಲ್ಯಾಣ ವಸಂತ, ತಾಳ ಮಿಶ್ರ ಛಾಪು. ಗಾಯಕಿ ಕಲಾವತಿ ಅವಧೂತ್. ಸಂಗೀತ ಎಸ್ ಶಂಕರ್.

ಸಂಗೀತಕಾರರು ಚನ್ನಬಸವಣ್ಣ, ರಾಗ ದೇಶ್, ತಾಳ ಆದಿ, ಗಾಯಕರು ಚಿಂತಲಪಲ್ಲಿ ಸೋಮಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಕಂಗಳ ಕರುಳ ಕೊಯ್ದವರ ಅಲ್ಲಮ ಪ್ರಭುಗಳ ರಚನೆ. ಷಣ್ಮುಖಪ್ರಿಯ ರಾಗ ಆದಿತಾಳ. ಗಾಯನ ಮತ್ತು ಸಂಗೀತ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9 ಗಂಟೆ. ಪ್ರಕಟಣೆಗಳು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700014242.
3: ಇದು ಆಕಾಶವಾಣಿ.
4: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
3: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
4: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
3: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
4: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
3: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.

0: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
0: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 9:05. ಭಾವಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಡಾಕ್ಟರ್ ಜಿ ಎಸ್ ಶಿವದ್ರಪ್ಪ ಹಾಗೂ ಬಿ ಆರ್ ಲಕ್ಷ್ಮಣ್ ರಾವ್ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್, ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ ಆಲಿಸಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುವ ನಾನು ನಿಮ್ಮ ಬಾನುಲಿ ಗೆಳತಿ ಜಯಶ್ರೀ ಹಂಡೆದ್. ಸ್ನೇಹಿತರೆ, ನೀವು ನಮಗೆ ವಾಟ್ಸಪ್ ಸಂದೇಶವನ್ನು ಕಳಿಸಲು ನಮ್ಮ ಸಂಖ್ಯೆ ಹೇಗಿದೆ? 0853232333365 ಈ ಸಂಖ್ಯೆಗೆ ಕಳಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ಬನ್ನಿ ಹಾಗಾದರೆ ನಿಮ್ಮ ಮೊದಲನೇ ಸಂದೇಶ ಯಾರು ಮತ್ತು ಎಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋಣ. ಆಕಾಶವಾಣಿ ಸಿಬ್ಬಂದಿಗೆ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ನಮಗೆ ವೆಂಕಟೇಶ್ ಪಾಲಾದಿಯವರು ನಮಗೆ ಈ ಸಂದೇಶವನ್ನು ಕಳಿಸಿದ್ದಾರೆ. ಪರಿಮಳ ಪಾಲಾದಿ, ಜೈ ಗ್ರಾಮ, ಗುರುಮಿಟ್ಕಲ್ ತಾಲೂಕು, ಯಾದಗಿರಿ ಜಿಲ್ಲೆ. ಇವರು ನಮಗೆ ವರ್ಷಾ ಚಿತ್ರದಿಂದ ವಾಸಂತಿ ವಾಸಂತಿ ನನ್ನೆದೆಯ ತೋಟಕ್ಕೆ ಬರ್ತೀಯ, ಈ ಗೀತೆ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕಾಗಿ ತಪ್ಪದೇ ಪ್ರಸಾರ ಮಾಡಿ. ನನ್ನ ತಮ್ಮನಾದ ರಾಕೇಶ್ ಮತ್ತು ಸ್ವಾತಿ, ನನ್ನ ಎಲ್ಲ ಸಹ ಕುಟುಂಬದವರಿಗೋಸ್ಕರ ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಧನ್ಯವಾದಗಳು, ಶುಭ ಮುಂಜಾನೆ. ನಿಮಗೂ ಕೂಡ ಧನ್ಯವಾದಗಳು, ಶುಭ ಮುಂಜಾನೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮನೆಯ ಸಂಭ್ರಮ ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಮ್ಮ ಮುಂದಿನ ಸಂದೇಶ ನೋಡೋಣಂತ. ಮೇಘ ಸಂದೇಶ ಕಾರ್ಯಕ್ರಮದ ನಿರೂಪಕರಿಗೆ ಸಿಂಧನೂರು ತಾಲೂಕಿನ ತಿಪ್ಪನಹಟ್ಟಿಯಿಂದ ರಾಜ ಹುಸೇನ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಬೆಳಗಿನ ಶುಭೋದಯ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕಲ್ಲಾದರೆ ನೀನು ಬೇಲೂರಿನ ಗುಡಿಯಲ್ಲಿರುವೆ, ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಾರ. ಕುಟುಂಬದವರಾದ ಆರ್ ಜೆ ಖಾನ್ ಸಾಬ್, ಆರ್ ಜೆ ಶುಭಾನ್ ಸಾಬ್, ಸಾನಿಯಾ, ಸಿರಿನ್ ಮತ್ತು ಸಮಸ್ತ ರಾಯಚೂರು ಎಫ್ ಎಂ ಕೇಳುವರಿಗಾಗಿ ಈ ಹಾಡು ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ ನಮಗೆ ರಿಪೀಟ್ ರಿಪೀಟ್ ಆಗಿ ಕೇಳಿದ್ದಾರೆ. ರಾಜ ಹುಸೇನ್ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶ ಕಳಿಸಿಕೊಡ್ತಾ ಇರಿ. ಧನ್ಯವಾದ. ನಮಸ್ತೆ.

ನಮ್ಮ ಮುಂದಿನ ಸಂದೇಶ ನೋಡೋಣಂತ. ರೂಪಾ ಹೆಚ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯ ಶಿವಮೊಗ್ಗದಿಂದ ನಮಗೆ ಸಂದೇಶ ಹೇಳಿ ಕಳಿಸಿದ್ದಾರೆ. ಮೈ ಆಟೋಗ್ರಾಫ್ ಚಿತ್ರದಿಂದ ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ರೂಪಾ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶ ಕಳಿಸಿಕೊಡ್ತಾ ಇರಿ. ಧನ್ಯವಾದಗಳು.

ನಮ್ಮ ಮುಂದಿನ ಸಂದೇಶ. ನಮಸ್ತೆ ಆಕಾಶವಾಣಿ, ನಮಸ್ತೆ. ವಿಕ್ಟರಿ ಚಿತ್ರದಿಂದ ಕಣ್ಮಿಂಚೆ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ, ಧನ್ಯವಾದಗಳು. ಬಿಂದು ಪ್ರಕಾಶ್ ಬೆಂಗಳೂರವರು. ಬಿಂದು ಪ್ರಕಾಶ್ ಅವರೇ, ನೀವು ಕೇಳಿರುವಂತಹ ವಿಕ್ಟರಿ ಚಿತ್ರದ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ನಮ್ಮ ಮುಂದಿನ ಸಂದೇಶ. ನಮಸ್ಕಾರ ರೀ ಮೇಡಮ್. ನಿಮಗೂ ಕೂಡ ನಮಸ್ಕಾರ. ಸವಿ ನುಡಿಯ ನಿರೂಪಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನನಗೆ ಅಪರೂಪದ ಚಿತ್ರ ರೆಡಿಮೇಡ್ ಗಂಡ ಹಾಡನ್ನು ಪ್ರೀತಿ ದೇವತೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ವಿಜಯಪುರದಿಂದ ಸುದರ್ಶನ್, ಭರತ್ ಕುಮಾರ್, ಬಂದೆ ನವಾಜ್ ಮತ್ತು ತಮಗೆ ಅಡ್ವಾನ್ಸ್ ಧನ್ಯವಾದಗಳು ಮೇಡಮ್ ಅಂತ ಕೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಆನಂದಿಸಿ.

ನಮ್ಮ ಮುಂದಿನ ಸಂದೇಶ ನೋಡೋಣ. ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ನಮಸ್ಕಾರಗಳು ಅಂತ ಕೇಳಿದ್ದಾರೆ. ನಿಮಗೂ ಕೂಡ ನಮಸ್ಕಾರಗಳು. ನನಗೆ ಒಂದು ಅಪರೂಪದ ಹಾಡು ಬೇಕು. ಚಿತ್ರ ಬೃಂದಾವನ, ಗಾಯಕಿ ಬಿ ಕೆ ಸುಮಿತ್ರ. ಹಾಡು ಮನೆಗೆ ಬೃಂದಾವನ, ಮನಸ್ಸೇ ಇದು. ನನ್ನ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾಣಿ, ಸೇಸ್ವಿತ ಹಾಗೂ ಎಲ್ಲ ಕೇಳುಗರಿಗಾಗಿ ಅಂತ ಕೇಳಿಕೊಂಡಿದ್ದಾರೆ. ಸಿ ಟಿ ಚಂದ್ರಶೇಖರ್ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ. ಧನ್ಯವಾದಗಳು.

ನಮ್ಮ ಮುಂದಿನ ಸಂದೇಶ ನೋಡೋಣ. ನಮಸ್ತೆ, ನಮಸ್ತೆ ನಿಮಗೂ ಕೂಡ. ಈ ದಿನ ಕಾರ್ಯಕ್ರಮದಲ್ಲಿ ಚಾಣಕ್ಯ ಚಿತ್ರದಿಂದ ಸಂಜೆ ನೋಡು ಬಂದಿದೆ, ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡೆ ಕೋರಿರುತ್ತಾರೆ. ಚಿತ್ರದುರ್ಗದಿಂದ ಸೋನು ಚಿತ್ರದುರ್ಗ. ಸೋನು ಚಿತ್ರದುರ್ಗ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶ ಕಳಿಸಿಕೊಡ್ತಾ ಇರಿ. ಧನ್ಯವಾದ.

0: ಕೊಟ್ರೆ ಆಸೆ ನಿನ್ನ ಕಾಡದೇನು,
1: ನನ್ನ ಪ್ರೀತಿ ಕೇಳದೇನು. ನಮ್ಮ ಮುಂದಿನ ಸಂದೇಶ ನೋಡೋಣಂತ. ನನ್ನ ಮೆಚ್ಚಿನ ಆಕಾಶವಾಣಿ ರಾಯಚೂರು ನಿರೂಪಕರಿಗೆ ಬೆಳಗಿನ ಶುಭೋದಯಗಳು. ನಿಮಗೂ ಕೂಡ ಶುಭೋದಯಗಳು. ಮುಂಚಿತವಾಗಿ ನನ್ನ ಮೆಚ್ಚಿನ ನಿರೂಪಕರಿಗೆ, ಸಿಬ್ಬಂದಿ ವರ್ಗಕ್ಕೂ ಹಾಗೂ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇದರ ಪ್ರಯುಕ್ತ ಈ ಹಾಡನ್ನು ಪ್ರಸಾರ ಮಾಡಿ ಚಿತ್ರ ಸ್ನೇಹ ಸೇಡು ಹಾಡು ನಾಗರ ರಾಣಿಯು ಹೊರಗೆ ಬಂದಳು. ಈ ಗೀತೆಯನ್ನು ಹನುಮಂತಪ್ಪ ಮಡಿವಾಳ್ರವರು ಜಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಹನುಮಂತಪ್ಪ ಅವರೇ, ಜಗಳೂರವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ. ಧನ್ಯವಾದಗಳು. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ನಮ್ಮ ಮುಂದಿನ ಸಂದೇಶ ನೋಡೋಣ. ನಮಸ್ತೆ, ನನಗಾಗಿ ಈ ದಿನ ರಾಜಕುಮಾರ ಚಿತ್ರದಿಂದ ಯಾರಿವನು ಕನ್ನಡದವನು ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ನಮಗೆ ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಕಳಿಸಿಕೊಟ್ಟಿದ್ದಾರೆ. ರೂಪ ಪಾಂಡುರಂಗರಾವ್ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶ ಕಳಿಸಿಕೊಡ್ತಾ ಇರಿ. ಧನ್ಯವಾದಗಳು.

ನಮ್ಮ ಮುಂದಿನ ಸಂದೇಶ ನೋಡೋಣ. ಚಿತ್ರ ತಾಯಿಗೆ ತಕ್ಕ ಮಗ ಹಾಡು ಎಂತಹ ಸೊಗಸು ಮಗುವಿನ ಮನಸ್ಸು. ಈ ಹಾಡನ್ನು ಪ್ರಸಾರ ಮಾಡಿ ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ. ರಾಗ ತಾಳ ಪಲ್ಲವಿ ತುಂಬ ಸೊಗಸಾಗಿದೆ. ಈ ಹಾಡು ನನಗೆ ತುಂಬ ತುಂಬ ಇಷ್ಟ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ, ಗೋಂದಿ, ಜಗಳೂರು ತಾಲೂಕು. ಈ ಮಾದಪ್ಪ ಅವರೇ ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶ ಕಳಿಸಿಕೊಡ್ತಾ ಇರಿ. ಧನ್ಯವಾದಗಳು.

ಅವರು ನಮಗೆ ಶಿಕಾರಿಪುರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಚಿತ್ರ, ಶ್ರಾವಣ ಬಂತು ಈ ಗೀತೆಯನ್ನು, ಶ್ರಾವಣ ಮಾಸ ಬಂದಾಗ ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಎಂದು ಕೇಳಿದ್ದಾರೆ. ಮಹೇಶ್ ಹೊಸೂರವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಇದುವರೆಗೆ ಮಮತಾ ಶಿವರಾಜ್ ಭದ್ರಾವತಿ ಕರ್ನೂಲ್ನಿಂದ, ಸಂಗೀತ ಚಿಕ್ಕೋಡಿ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ, ಮುಗಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಹೇಶ್ ಹೊಸೂರವರು, ಮಧುಕುಮಾರ್ ಮಾದಿನಹಳ್ಳಿ ಅರಕಲಗೂಡದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಶಿವಾನ್ ಕೋರಿ ಹಂಪಸಾಗರದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಇನ್ನೂ ಅನೇಕರು ನಮಗೆ ಸಂದೇಶ ಕಳಿಸಿಕೊಟ್ಟಿದ್ದಾರೆ, ಇವರಿಗೆಲ್ಲ ಧನ್ಯವಾದಗಳು ಅಂತ ತಿಳಿಸ್ತಾ, ಸಂದೇಶ ಕಳಿಸಿದವರಿಗೂ ಹಾಗೂ ಓದಿದಂಥ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನಮಗೆ ಸಂದೇಶ ಕಳಿಸಿಕೊಡ್ತಾ ಇರಿ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ತಾಳಿಯ ಭಾಗ್ಯ ಚಿತ್ರದ ಹಾಡನ್ನ ನೀವು ಕೇಳಿದ್ರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇತ್ತು. ಪ್ರೇಮ ಸಾಕ್ಷಿ ಚಿತ್ರದ ಹಾಡು ಕೂಡ ಪ್ರಸಾರವಾಯಿತು. ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸಬೇಕಾದ್ರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇರಬೇಕು. ಅಂಥ ಹೊಂದಾಣಿಕೆಯಿಂದ ಬಡತನವೂ ಮುಚ್ಚಿ ಹೋಗುತ್ತದೆ. ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಸಂಸಾರ, ಸೇವಕರು, ಹೀಗೆ ಎಲ್ಲರಿದ್ದು ಹೆಂಡತಿ ಇಲ್ಲದಿದ್ರೆ ಆ ಮನೆ ಶೂನ್ಯ.
1: ಗಂಡನಿಂದ ಹೆಂಡತಿ ಬಯಸುವುದು ಸೀರೆ ಒಡವೆಗಳಲ್ಲ, ಒಲವಿನ ನುಡಿ, ಪ್ರೇಮಪೂರ್ಣ ನಡೆ. ಸತಿ ಕನ್ನಡಿಯಂತೆ, ಅಲ್ಲಿ ಕಾಣುವ ಪ್ರತಿಬಿಂಬವೇ ಪತಿ.
2: ಹೀಗೆಂದವರು ಕಥೆಗಾರ್ತಿ ತ್ರಿವೇಣಿ.
0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಬಿಡುಗಡೆಯ ಬೇಡಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಕೇಳಿ, ಶ್ವೇತ ಗುಲಾಬಿ ಚಿತ್ರದ ಗೀತೆ ಕೂಡ ಪ್ರಸಾರವಾಗ್ತಾ ಇದೆ.

ಮಮತೆಯ ಮಡಿಲು ಚಿತ್ರದ ಹಾಡು ನೀವು ಕೇಳಿದ್ದು. ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ರು. ಅರಂಜಿ ಗೋಪಾಲ್ ಅವರ ರಚನೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ. ನೀವೆಲ್ಲ ಕೇಳ್ತಾ ಇದ್ದೀರಾ, ಕೇಳ್ತಾ ಕೇಳ್ತಾ ಹುಚ್ಚು ಹಿಡಿಸುವಂಥ ಹಾಡುಗಳು, ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ಹೀಗೆ ನಿಮಗೆ ಅನಿಸಿದ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ.

ಶುಭ ಮುಹೂರ್ತ ಚಿತ್ರದ ಹಾಡನ್ನ ಕೇಳಿ. ವಾಣಿಜ್ಯರಾಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ, ಗೀತಾಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಶ್ವೇತ ಗುಲಾಬಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ದೊಡ್ಡರಂಗೇಗೌಡರ ಸಾಹಿತ್ಯ, ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರು ಹಾಡಿಗೆ ಧ್ವನಿಯಾಗಿದ್ರು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನ ಕೇಳಿ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲ ಸಂದೇಶಕ್ಕಾಗಿ ಧನ್ಯವಾದಗಳು. ಹಳೆಯ ಚಿತ್ರಗೀತೆ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು.
1: ಇಂದು ಶ್ರಾವಣ ಶಿವರಾತ್ರಿಯ ಅಂಗವಾಗಿ ಶಿವನಿಗೆ ಜಲಾಭಿಷೇಕ ನೆರವೇರಿಸುವ ಮೂಲಕ ಈ ವರ್ಷದ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗಾಗಿ ಶೈನ್ ವಿಜ್ಞಾನ ಆರೋಗ್ಯ ಮತ್ತು ನವೋದ್ಯಮ ಕುರಿತ 2 ದಿನಗಳ ಕಾರ್ಯಕ್ರಮದ 2ನೇ ಆವೃತ್ತಿಯನ್ನು ಇಂದಿನಿಂದ ಆಯೋಜಿಸುತ್ತಿದೆ. ದೇಶದ 83 ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇಸ್ರೇಲ್ನಲ್ಲಿರುವ ಭಾರತದ ರಾಯಭಾರಿ ಜೆಪಿ ಸಿಂಗ್ ಅವರು ಜೆರುಸಲೇಂನಲ್ಲಿ ಇಸ್ರೇಲ್ನ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಹಕಾರ ಸಂಸ್ಥೆ ಮಶಾವ್ನ ಮುಖ್ಯಸ್ಥೆ ಐನತ್ ಶ್ಲೈನ್ ಅವರನ್ನು ಭೇಟಿಯಾಗಿ ಭಾರತ ಇಸ್ರೇಲ್ ಅಭಿವೃದ್ಧಿ ಸಹಭಾಗಿತ್ವ ಬಲಪಡಿಸುವ ಕುರಿತು ಚರ್ಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಆರಂಭಿಕ ವಹಿವಾಟಿನಲ್ಲಿಂದು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 320 ಅಂಕಗಳ ಇಳಿಕೆಯೊಂದಿಗೆ 78,204 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 94 ಅಂಕ ಇಳಿಕೆಯ ನಂತರ 24,490 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 8 ಪೈಸೆ ಕುಸಿತ ದಾಖಲಿಸಿ 95.38%. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಪ್ರತಿ ಮನೆಯು ಸ್ವಾತಂತ್ರ್ಯದ ಕಥೆಯನ್ನು ಹೇಳಲಿ,
1: ಏರಲಿ, ಹಾರಲಿ ತ್ರಿವರ್ಣ ಧ್ವಜ.
0: ಎಲ್ಲ ಮನೆಯ ಮೇಲೂ ರಾರಾಜಿಸಲಿ ಮೂರು ಬಣ್ಣದ ಬಾವುಟ.
1: ನಮ್ಮ ರಾಷ್ಟ್ರ ಧ್ವಜ, ನಮ್ಮ ಹೆಮ್ಮೆ.

0: ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನ ಆರಂಭಿಸ್ತಾ ಇದ್ದೇವೆ. ಸಮಯ ಆಗಿದೆ 11:06. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ರಾಜಕುಮಾರ ಚಿತ್ರದಿಂದ ಸಂತೋಷ್ ವೆಂಕಿ, ಪ್ರಿಯಾ ಹಿಮೇಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆ. ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಚಿನ್ನಮ್ಮ ಚಿನ್ನಮ್ಮ ಅನ್ನೋ ಗೀತೆ ಕೈಲಾಶ್ ಕೇರ್ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತದ ಗೀತೆ.
1: ಮಕ್ಕಳು ಬೀಟು ಹೀಗ ಡಪ್ಪಾಂಗುಚಿ ಸ್ಟಾರ್ಟ್.

ಈಗ ತಾನೇ ಕೆಜಿಎಫ್ ಚಿತ್ರದಿಂದ ವಿಜಯಪ್ರಕಾಶ್ ಹಾಗೂ ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಮತ್ತು ವಿಜಯ್ ಅರಸ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ, ರವಿ ಬಸ್ರೂರವರ ಸಂಗೀತವಿರುವ ಗೀತೆಯನ್ನ ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ಬ್ರಾಟ್ ಚಿತ್ರದಿಂದ ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಗಾಯನದಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆ ನಿಮಗಾಗಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:31.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಕಲಾಭಾರತಿಯಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಜಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇವರು 1986 ತೆರೆ ಕಂಡ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಚಿತ್ರ ಆನಂದ್ ಮೂಲಕ ಚಿತ್ರರಂಗಕ್ಕೆ ನಟನಾಗಿ ಪ್ರವೇಶಿಸಿದ್ರು. ಇದು ಕೂಡ ಇವರ ಮೊದಲ ಚಿತ್ರ. ಹೆಚ್ಚಾಗಿ ಹೀರೋನ ಸ್ನೇಹಿತ, ಪೋಷಕ ನಟ ಅಥವಾ ವಿಲನ್ ರೋಲ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ರು. ಹಳ್ಳಿರಂಬೆ ಬೆಳ್ಳಿ ಬೊಂಬೆ ಚಿತ್ರದಲ್ಲಿ ಮಾಲಾಶ್ರೀ ಅವರಿಗೆ ಜೋಡಿಯಾಗಿ ಕೂಡ ಅಭಿನಯಿಸಿದ್ರು. ಕೇಳೋಣ ಆನಂದ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಚಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈ ಗೀತೆಯಲ್ಲಿ ಅಂದ್ರೆ ಆನಂದ್ ಚಿತ್ರದ ನೀಲಮೇಘ ಗಾಳಿ ಬೀಸಿ ಅನ್ನೋ ಗೀತೆಯಲ್ಲಿಯ ಕೊನೆಯಲ್ಲಿ ಅವರು ಮರದ ಹಿಂದೆ ಕದ್ದು ಮುಚ್ಚಿ ಕದ್ದು ಮುಚ್ಚಿ ನಾಯಕ ಮತ್ತು ನಾಯಕಿ ಹಾಡು ಹೇಳ್ತಾ ಇರೋದನ್ನ ಅವರು ಅಭಿನಯಿಸಿದ ರೀತಿಯನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಹಾಗೆ ಮುಂದೆ ಸಾಗೋಣ. ನಾವು ಚಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಬಹಳಷ್ಟು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇನ್ಸ್ಪೆಕ್ಟರ್ ವಿಕ್ರಮ್, ಕಿತ್ತೂರಿನ ಹುಲಿ, ಅರಳಿದ ಹೂವುಗಳು, ಹಳ್ಳಿರಂಬೆ, ಬೆಳ್ಳಿ ಬೊಂಬೆ, ಬೆಳ್ಳಿ ಕಾಲುಂಗುರ, ನಗರದಲ್ಲಿ ನಾಯಕರು, ಮಣ್ಣಿನ ದೋಣಿ, ಜೀವನ ಚೈತ್ರ, ಆನಂದ ಜ್ಯೋತಿ, ಚಿರಬಾಂಧವ್ಯ, ಜಗಮೆಚ್ಚಿದ ಹುಡುಗ, ಕಲಾವಿದ, ಗೂಂಡಾ ಮತ್ತು ಪೊಲೀಸ್, ಶಬ್ದವೀಧಿ, ಸೂರಪ್ಪ, ಉಸಿರೆ, ಕೋಟಿಗೊಬ್ಬ, ರಾಜಾ ನರಸಿಂಹ, ಕದಂಬ, ಅಬ್ಬಬ್ಬಾ, ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆಯೇ ಬಹಳಷ್ಟು ವಿವಿಧ ಪಾತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪಾತ್ರ ಪೋಷಕ ನಟ, ಖಳನಟ ಅಥವಾ ಗೆಳೆಯನ ಸ್ನೇಹಿತನ ನಾಯಕನ ಗೆಳೆಯನ ಪಾತ್ರ ಇರಬಹುದು. ಆದರೆ ಪ್ರತಿಯೊಂದು ಚಿತ್ರದ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಅದಕ್ಕೆ ಒಂಥರ ವಿಭಿನ್ನವಾದ ರೀತಿ, ಅಂದರೆ ಈ ಚಿತ್ರದಲ್ಲಿ ಗೆಳೆಯನ ಪಾತ್ರದಲ್ಲಿ ಒಂದು ರೀತಿ ಜೀವ ತುಂಬಿದ್ರೆ ಇನ್ನೊಂದು ಚಿತ್ರದಲ್ಲಿ ಒಂಥರ ಬೇರೆ ರೀತಿಯ ಶೇಡಿನ ಪಾತ್ರವನ್ನೇ ಅವರು ತುಂಬಿರ್ತಾರೆ ಅಂತ ಹೇಳಬಹುದು. ಹಾಗೆಯೇ ಇವರು ಅನೇಕ ಚಲನಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಸಮರ, ದತ್ತ, ಕಾಮಣ್ಣನ ಮಕ್ಕಳು, ಆರ್ಯನ್ ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ. ಸುಮಧುರವಾದ ಗೀತೆಗಳೊಂದಿಗೆ ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ವಿ. ಮುಂದೆ ಮೂಡಿ ಬರ್ತಾ ಇದೆ ಸಂಯುಕ್ತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮನೋ ಮತ್ತು ರಮೇಶ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ. ಚಿರಂಜೀವಿ ಗುರುದತ್ ಅವರ ಬಗ್ಗೆ, ಚಟ್ನಳ್ಳಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತಮಿಳಿನಲ್ಲೂ ಕೂಡ ಇವರು ನಟಿಸಿದ್ದಾರೆ. ಕೆ ಬಾಲಚಂದರ್ ಅವರ ಪುದು ಪುದು ಅರ್ಥಂಗಳ ಮೂಲಕ ತಮಿಳು ಭಾಷೆಗೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಕಮಲ್ ಹಾಸನ್ ಅವರೊಂದಿಗೆ ಮನೋರೋಗಿ ವೈದ್ಯನಾಗಿ ನಟಿಸಿದ ಕಲೈಗ್ನನ್ ಅವರ ಪ್ರಮುಖ ತಮಿಳು ಚಿತ್ರ. ಹಿರಿತೆರೆ ಮಾತ್ರವಲ್ಲದೆ ಗುರುದತ್ ಅವರು ಕಿರುತೆರೆಯಲ್ಲೂ ಕೂಡ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ತುಳಸಿ, ಸಂಜು ಮತ್ತು ನಾನು, ರಾಮಾಚಾರಿ, ಜನನಿ, ಶ್ರೀರಸ್ತು, ಶುಭಮಸ್ತು, ಸಿಂಧು ಭೈರವಿ ಮುಂತಾದವು ಇವರು ಕಿರುತೆರೆಯಲ್ಲಿ ಅಭಿನಯಿಸಿದ ಧಾರಾವಾಹಿಗಳು. ಮುಂದೆ ಮೂಡಿ ಬರ್ತಾ ಇದೆ ಬೆಳ್ಳಿ ಕಾಲುಂಗುರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಸಮಯ ಆಗಿದೆ 11:53. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM ಅನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಕಲಾಭಾರತಿಯಲ್ಲಿ ನಾವು ಸಾಗ್ತಾ ಇದ್ವಿ. ಚಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಸಂದೇಶಗಳ ಕಡೆಗೆ ಸಾಗುವಂತ ಸಮಯ ಈಗ. ಯಾರಿದು ಸಂದೇಶ ಕಳಿಸಿದ್ದಾರೆ? ಶುಭ ಮುಂಜಾನೆ ಅಂತ ಯಾರು ಕವಿತಾ ಶ್ರೀನಿವಾಸ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಇವತ್ತಿನ ಸ್ಪೆಷಲ್ ಏನು ಸಾಂಗ್ಸ್ ಅಂತ ಕೇಳ್ತಾ ಇದ್ದಾರೆ ಹೆಸರುಘಟ್ಟದಿಂದ ಯಾರಿವರು ವರಲಕ್ಷ್ಮಿ. ಹಾಗೆ ಬೀದರ್ ಗಣೇಶ್ದಿಂದ ಮಹೇಶ್, ರಶ್ಮಿ, ಚಂದ್ರಶೇಖರ್ ಹಾಗೂ ಶಾಂಭವಿ ಅವರು ಹೇಳ್ತಾ ಇದ್ದಾರೆ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹಾಡು ಸೂಪರ್ ಆಗಿತ್ತು. ಇವರು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲಿ, ಇದರಲ್ಲಿ ಆಕಾಶವಾಣಿ ಅಂತ ಪದ ಇದೆ ಅಂತ. ಹೌದು. ಹಾಗೆಯೇ ಚಿ ಉದಯಶಂಕರ್ ಅವರ ಪುತ್ರ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರುಗಿ ತಂದೆ ಪಾತ್ರದಲ್ಲಿ ನಟಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ, ಗುರುದತ್ ಅವರ ಕಲಾಭಾರತಿ ತುಂಬ ಚೆನ್ನಾಗಿದೆ. ಹಳ್ಳಿರಂಬೆ ಬೆಳ್ಳಿ ಗೊಂಬೆ ನನ್ನ ಸೂಪರ್ ಹಿಟ್ ಮೂವಿ ಅಂತ, ಫೇವ್ರೆಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಗುರುದತ್ ಅವರು ತುಂಬ ಒಳ್ಳೆಯ ನಟ. ಅವರ ತಂದೆ ಉದಯಶಂಕರ್ ಅವರು ಕೂಡ ಹಾಸ್ಯ ನಟ, ಹಾಡುಗಳನ್ನು ಬರೀತಿದ್ರು ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ ಭವ್ಯ ಕೃತಿಕಾ ಹೆಸರುಘಟ್ಟದಿಂದ. ಹಾಗೆ ಚಿರಂಜೀವಿ ಗುರುದತ್ ಅವರ ಸಂಯುಕ್ತ ಸಮರ ವೇದ ಅವರ ಅಭಿನಯದ ಎಲ್ಲ ಚಿತ್ರಗಳು ತುಂಬ ಚೆನ್ನಾಗಿದೆ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ಅವರು, ದೀಪಾ ಮಹಾದೇವ್ ಗುಮ್ಮಚ್ಚಿ ಅವರು ಕೂಡ ಕಲಾಭಾರತಿ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅವರ ಪರಿಚಯ ಮಾಹಿತಿ ಹಾಗೂ ಗೀತೆಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಯಾರಿದು ನ್ಯಾಮ್ತಿಯಿಂದ ಯಾರು ವೀಣಾ ಕಣ್ ಸಂದೇಶವನ್ನು ಕಳಿಸಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆ ಅನಂತರಾಜು ಗೋರ್ಲಡ್ಕು ಕೂಡ ಅವರ ಗುರುದತ್ ಅವರ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಈಗ ತಾನೇ ಪ್ರಸಾರವಾದ ಮಾಮಾ ಮಾಮಾ ಹಾಡು ಬಹಳ ಚೆನ್ನಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಥಣಿಯಿಂದ ಅನಿತಾ ಚಂದ್ರಕಾಂತ್ ಅವರು. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 11:56. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಕಲಾಭಾರತಿಯಲ್ಲಿ ಪ್ರಸಾರವಾದ ಚಿ ಗುರುದತ್ ಅವರ ಬಗ್ಗೆ ಮಾಹಿತಿ ಹಾಗೂ ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ಗುರುದತ್ ಅವರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಅಭಿನಯವನ್ನು ನಮ್ಮ ಚಿತ್ರರಸಿಕರಿಗೆ ಅಭಿನಯಿಸುವ ಮೂಲಕ ರಸದೌತಣವನ್ನು ನೀಡಲಿ ಅಂತ ಹೇಳ್ತಾ ಕಲಾಭಾರತಿಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಣ್ಣಿನ ದೋಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ಕಲಾಭಾರತಿಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಮಗುವಿನ ಬುದ್ಧಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯಗಳನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೂ ಮುನ್ನ ಇಂತಹ ಪರೀಕ್ಷೆಗಳನ್ನು ನಡೆಸಿದರೆ ಅಂತಹ ಶಾಲೆಗಳಿಗೆ ದಂಡ ವಿಧಿಸಲು ಇಲಾಖೆ ಕ್ರಮ ವಹಿಸಲು ಮುಂದಾಗಿದೆ. ದಾಖಲಾತಿಗೆ ಮುನ್ನ ಪರೀಕ್ಷೆ ನಡೆಸಿದರೆ ಮೊದಲ ಹಂತದಲ್ಲಿ 25,000 ರೂಪಾಯಿಯವರೆಗೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಒಂದು ಬಾರಿ ದಂಡ ವಿಧಿಸಿದ ಬಳಿಕವೂ ಪುನರಾವರ್ತನೆಯಾದರೆ 50,000 ರೂಪಾಯಿ ದಂಡ ವಿಧಿಸಲು ನಿರ್ಧರಿಸಿದೆ. ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಶಾಲೆಗಳಿಗೂ ದಂಡ ವಿಧಿಸಲು ಮುಂದಾಗಿರುವ ಇಲಾಖೆ ದಾಖಲಾತಿ ಸಮಯದಲ್ಲಿ ಡೊನೇಷನ್ ಅಥವಾ ಕ್ಯಾಪಿಟೇಷನ್ ಶುಲ್ಕ ಪಡೆದಿದ್ದರೆ ಅಂತಹ ಶಾಲೆಗಳಿಗೆ ಶುಲ್ಕದ 10 ಪಟ್ಟು ದಂಡ ವಸೂಲಿ ಮಾಡಲು ಸೂಚಿಸಿದೆ. ಪ್ರಸ್ತುತ ಕಲಬುರಗಿಯಲ್ಲಿರುವ ಬರ ಪರಿಸ್ಥಿತಿ ಪರಿಶೀಲಿಸಿ ರೈತರು ಮತ್ತು ಬಾಧಿತ ಸಮುದಾಯಗಳಿಗೆ ಸಮಯೋಚಿತ ನೆರವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಸ್ಥಳೀಯ ಮಟ್ಟದ ಸ್ಪಂದನಾ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಶೇಷವಾಗಿ ಕುಡಿಯುವ ನೀರಿನ ನಿರಂತರ ಪೂರೈಕೆ, ಪರಿಣಾಮಕಾರಿ ಜಾನುವಾರು ನಿರ್ವಹಣೆ, ಮೇವಿನ ಲಭ್ಯತೆ ಹಾಗೂ ಸಮನ್ವಯಿತ ಪರಿಹಾರ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಒತ್ತು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಯಾರೂ ನೆರವಿನಿಂದ ವಂಚಿತರಾಗದಂತೆ ಪ್ರತಿಯೊಂದು ಇಲಾಖೆಯು ಪೂರ್ವಭಾವಿಯಾಗಿ ಹಾಗೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 30,000 ಕೂಲಿ ಕಾರ್ಮಿಕರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಲಾಗುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾಗಿರುವ ಸಂದರ್ಭದಲ್ಲಿ ಕಾರ್ಮಿಕರು ಉದ್ಯೋಗಕ್ಕಾಗಿ ಗುಳೆ ಹೋಗದಂತೆ ತಮ್ಮ ಊರಿನಲ್ಲಿಯೇ ಕೆಲಸ ಮತ್ತು ಆದಾಯದ ಅವಕಾಶ ಕಲ್ಪಿಸುವುದು ತಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಜನರಿಗೆ ನೆರವು ನೀಡುವುದರ ಜೊತೆಗೆ ಗ್ರಾಮೀಣ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಈ ಮೂಲಕ ದುಡಿಯುವ ಪ್ರತಿಯೊಂದು ಕೈಗೂ ಕೆಲಸ ಹಾಗೂ ಪ್ರತಿಯೊಂದು ಕುಟುಂಬಕ್ಕೂ ಬದುಕಿನ ಭರವಸೆ ನೀಡಲಾಗುತ್ತದೆ ಎಂದಿದ್ದಾರೆ. ಕೂಲಿ ಕಾರ್ಮಿಕರ ವಲಸೆ ತಡೆಗಟ್ಟುವುದು ಗ್ರಾಮೀಣ ಭಾಗದ ಸಂಪನ್ಮೂಲ ಸಂರಕ್ಷಣೆ, ಮಣ್ಣು ಮತ್ತು ಜಲ ಮೂಲಗಳ ಸಂರಕ್ಷಣೆಗೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಪೂರಕವಾಗಿದೆ ಎಂದು ಗದಗ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಕುಮಾರ್ ಪೂಜಾರ್ ಹೇಳಿದ್ದಾರೆ. ಗದಗ್ ತಾಲೂಕಿನ ಅಂತೂರು ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೆರೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತ 382 ರೂಪಾಯಿಗಳಿಗೆ ಹೆಚ್ಚಳವಾಗಿದೆ. ಎನ್ಎಂಎಸ್ಎಸ್ ತಂತ್ರಾಂಶದ ಮೂಲಕ ಎರಡು ಬಾರಿ ಹಾಜರಾತಿ ಅಳತೆಗೆ ಅನುಸಾರ ಕೂಲಿ ಪಾವತಿ ಮಾಡಲಾಗುತ್ತದೆ. ಕೂಲಿ ಪಾವತಿಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಎಂಬ ವ್ಯತ್ಯಾಸವಿಲ್ಲದೆ ವೇತನ ನೀಡಲಾಗುತ್ತದೆ. ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನ ಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಆಯೋಜಿಸಲಾದ ಅಲ್ಬೆಂಡಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಸುಮಾರು 3,52,000 ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು

0: ವಿತರಿಸಲಾಗುತ್ತಿದೆ ಎಂದರು. ಹೊರ ರಾಜ್ಯಗಳ ಗಡಿಭಾಗಗಳಲ್ಲಿ ವಾಸಿಸುತ್ತಿರುವ ಕನ್ನಡಿಗರ ಶೈಕ್ಷಣಿಕ, ಸಾಂಸ್ಕೃತಿಕ, ಔದ್ಯೋಗಿಕ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ದಿ ಆಯುಕ್ತರಾದ ಉಮಾ ಮಹದೇವನ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹೊರನಾಡಿನ ಪ್ರಮುಖರೊಂದಿಗೆ ಆಯೋಜಿಸಲಾದ ಉನ್ನತ ಮಟ್ಟದ ಮಹತ್ವದ ಸಭೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹೊರ ರಾಜ್ಯಗಳ ಗಡಿ ಕನ್ನಡಿಗರ ಜ್ವಲಂತ ಸಮಸ್ಯೆಗಳ ಕುರಿತು ನೇರ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಯಿತು. ಗಡಿ ಕನ್ನಡಿಗರ ಇಲಾಖಾವಾರು ಸಮಸ್ಯೆಗಳನ್ನು ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಗಳ ಕಾರ್ಯದರ್ಶಿಗಳು ಸೂಕ್ತ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಬೇಕು. ಈ ಪ್ರಸ್ತಾವನೆಗಳನ್ನು ಯೋಜನಾ ಇಲಾಖೆ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಮುಖ್ಯಮಂತ್ರಿಯವರ ಅವಗಾಹನೆ ಹಾಗೂ ಆದೇಶಕ್ಕಾಗಿ 3 ತಿಂಗಳೊಳಗಾಗಿ ಸಲ್ಲಿಸುವಂತೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚರ್ಚೆ. ವಿಷಯ: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪೋಷ್ 2013. ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನಾ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ, ಪಾಶ್ ಆಕ್ಟ್, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಈ ಒಂದು ಕಾಯ್ದೆಯ ಕುರಿತು ಒಂದಷ್ಟು ವಿಚಾರಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ವಕೀಲರಾದಂತಹ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಎನ್ ಮಮತಾ, ಹಾಗೆ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ. ಸಿರಿ, ಮಮತಾ ಮ್ಯಾಮ್ ಹಾಗೆ ಮಾಲಿನಿ ಮ್ಯಾಮ್, ತಮ್ಮ ಮೂವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು.
2: ಇವಾಗ ನಾನು ಹೇಳಿದೆ ಯಾವ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಸೊ ಈ ಒಂದು ಕಾಯ್ದೆ ಯಾಕೆ ಬಂತು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನ ನಾವು ತಿಳ್ಕೊಂಡು, ಆ ನಂತರ ಹೆಣ್ಣುಮಕ್ಕಳು ಯಾವ್ಯಾವ ತರಹದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅದನ್ನೆಲ್ಲ ಯಾವ ರೀತಿ ನಾವು ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ಸರಿ ಮಾಡ್ಕೊಳ್ಬಹುದು, ಅಥವಾ ಅದು ಸಮಸ್ಯೆ ಹೆಚ್ಚಾದ್ರೆ ಅದಕ್ಕೆ ಕಾನೂನಿನ ಪರವಾಗಿ ಯಾವ ರೀತಿಯ ಸಹಾಯ ದೊರಕುತ್ತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿರಿ ಅವರೇ, ಇವಾಗ ನೀವು ಇದರ ಒಂದು ಹಿನ್ನೆಲೆಯನ್ನ ತಿಳಿಸ್ಕೊಡ್ಬೇಕು.
4: ಖಂಡಿತ. ನಾವು ಇಡೀ ಪಾಶ್ ಆಕ್ಟ್ ಬಗ್ಗೆ ಪೂರ್ತಿ ಮಾತಾಡಕ್ಕಿಂತ ಮುಂಚೆ ಯಾಕಿದು ಬಂತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೀವ್ ಆಗ್ಲೇ ಅದರ ಪೂರ್ತಿ ವಿವರವನ್ನ ಹೇಳಿದ್ರೆ, ಅಂದ್ರೆ ಪಾಶ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಇದು 2013 ನಮ್ಮ ದೇಶದಲ್ಲಿ ರೆಗ್ಯುಲರೈಸ್ ಅಂದ್ರೆ ಜಾರಿಯಾಗಿತ್ತು. ಆದ್ರೆ 1992ರಲ್ಲೇ ಅಂದ್ರೆ ಇದು ಬರಕ್ಕೂ ಮುಂಚೆ ತುಂಬಾ ತರದ ಸಮಸ್ಯೆಗಳನ್ನ ಹೆಣ್ಮಕ್ಳಾಗಿರ್ಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಅನುಭವಿಸ್ತಿದ್ರು, ಎಲ್ಲೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಅಥವಾ ಯಾವುದೇ ಒಂದು ಫಾರ್ಮಲೈಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದ್ರ ಮೇಲೆ ಇರ್ಲಿಲ್ಲ. ಮುಖ್ಯವಾಗಿ ಆಗಿದ್ದಂತಹ ಕೇಸ್ ಏನು ಅಂತಂದ್ರೆ, ಭನ್ವಾರಿ ದೇವಿ ಅನ್ನುವಂತಹ ಒಂದು ಮಹಿಳೆ, ಅವ್ರು ಆಕ್ಚುಲಿ ಸೋಷಿಯಲ್ ವರ್ಕರ್ ಆಗಿದ್ರು. ರಾಜಸ್ಥಾನದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಚೈಲ್ಡ್ ಮ್ಯಾರೇಜಸ್ ಅಂದ್ರೆ ಮಕ್ಕಳ ಬಾಲ್ಯ ವಿವಾಹ ತುಂಬಾ ನಡೆಯುತ್ತೆ, ಇವತ್ತಿಗೂ ನಡೆಯುತ್ತೆ. ಅವರು ಸೋಷಿಯಲ್ ವರ್ಕರ್ ಆಗಿದ್ರಿಂದ ಅವ್ರ ಕೆಲಸದ ಮೇಲೇನೆ ಒಂದು ಚೈಲ್ಡ್ ಮ್ಯಾರೇಜ್ ಅನ್ನ ನಿಲ್ಸಿದ್ರು. ಆದ್ರೆ ಆ ಊರವರು, ಆ ಪಂಚಾಯತಿ ಅಂತ ಹೇಳ್ಬೋದು ಅಥವಾ ಆ ಊರವರು, ಅದರ ಮೇಲಿನ ಸಿಟ್ಟಿಗೆ ಅವರನ್ನ ಗ್ಯಾಂಗ್ ರೇಪ್ ಒಳಗಾಗ್ತಾರೆ ಅವರು. ನಂಗೆ ಇವತ್ತಿಗೂ ಅದನ್ನ ಹೇಳಬೇಕಾದ್ರೆ ಇನ್ನೂ ಮೈ ಜುಮ್ ಅನ್ನತ್ತೆ ಆ ಶಬ್ದವನ್ನ. ಸೊ ಅವ್ರ ಕೆಲ್ಸದ ಮೇಲೆ ತಗೊಂಡಂತಹ ಒಂದು ಆಕ್ಷನ್ ಇಂದ ಅವ್ರ ಗ್ಯಾಂಗ್ ರೇಪ್ ಗೆ ಒಳಗಾಗ್ತಾರೆ. ಆದ್ರೆ ಅವ್ರ ಅದನ್ನ ಫೈಟ್ ಮಾಡಕ್ಕೆ ನಿಂತಾಗ ಅಷ್ಟಕ್ಕೆ ಆ ಮಹಿಳೆ ನಿಲ್ಲಲಿಲ್ಲ, ಫೈಟ್ ಮಾಡಕ್ ಹೋದ್ರು ಹೈಕೋರ್ಟ್ ಲೆವೆಲ್ ಅಲ್ಲೂ ಅವರಿಗೆ ಸಕ್ಸೀಡ್ ಆಗಕ್ಕೆ ಆಗಿಲ್ಲ. ಯಾಕಂದ್ರೆ ಈ ತರದ ಯಾವ್ದು

0: ಒಂದು ವರ್ಕ್ ಪ್ಲೇಸ್ ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಒಂದು ಸೆಕ್ಷುವಲ್ ಹೆರಾಸ್ಮೆಂಟ್ ನ ನಿಲ್ಲಿಸೋಕೆ ಯಾವುದು ರೂಲ್ಸ್ ಮುಂಚೆ ಇರಲಿಲ್ಲ. ಹಾಗೆ ಅಲ್ಲಿ ಸೋತಾಗ ನೆಕ್ಸ್ಟ್ ವಿಶಾಖ ಅನ್ನುವಂಥ ಒಂದು ಎನ್ ಜಿ ಒ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಹಾಕ್ತಾರೆ, ಲೆಟ್ಸ್ ಫೈಟ್ ದಿಸ್ ಅಂತ. ಸೊ ಅದಕ್ಕೆ ಅದು 2013 ಅಲ್ಲಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನುವಂಥ ಕೇಸ್ ಮುಖಾಂತರನೇ ಇಡೀ ದೇಶಕ್ಕೆ ಒಂದು ಗೈಡ್ ಲೈನ್ಸ್ ಬರುತ್ತೆ. ಸೊ ಈ ತರ ವರ್ಕ್ ಪ್ಲೇಸ್ ಅಲ್ಲಿ ಸೆಕ್ಷುವಲ್ ಹೆರಾಸ್ಮೆಂಟ್ ಅನ್ನ ನಿಲ್ಲಿಸಕ್ಕೆ ಯಾವ್ದಾವ ಕೆಲಸಗಳನ್ನ ಮಾಡಬೇಕು, ರೂಲ್ಸ್ ಏನು, ರೆಗ್ಯುಲೇಷನ್ ಏನು, ಪೂರ್ತಿ ಆಕ್ಟ್ ಅಲ್ಲಿ ವಿವರವಾಗಿ ಅದನ್ನ ವಿಸ್ತಾರವಾಗಿ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಸೆಕ್ಷುವಲ್ ಹೆರಾಸ್ಮೆಂಟ್ ಅಂದ್ರೆ ಏನೇನೆಲ್ಲ ಅದ್ರ ಒಳಗಡೆ ಬರುತ್ತೆ, ಮತ್ತೆ ಆ ತರ ಆದಂತಹ ಸಂದರ್ಭದಲ್ಲಿ ಏನು ಸ್ಟೆಪ್ಸ್ ಅನ್ನ ತಗೋಬೇಕು, ಯಾವುದೇ ಒಂದು ವರ್ಕ್ ಪ್ಲೇಸ್ ಅಲ್ಲಿ ವರ್ಕ್ ಪ್ಲೇಸ್ ಅಂದ್ರೆ ಏನು, ಎಂಪ್ಲಾಯರ್ ಯಾರು, ಎಂಪ್ಲಾಯಿ ಯಾರು. ಸೊ ಇದೆಲ್ಲ ವಿವರವಾಗಿ ಈ ಆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ.
1: ಓಕೆ, ಖಂಡಿತ ಸರಿ. ಇವಾಗ ನೀವು ಹೇಳಿದ್ರಿ ಒಬ್ರು ಸೋಷಿಯಲ್ ವರ್ಕರ್, ಸಾಮಾಜಿಕ ಕಾರ್ಯಕರ್ತರು ಬಾಲ್ಯ ವಿವಾಹವನ್ನ ನಿಲ್ಲಿಸಿದ್ರು, ಆ ಒಂದು ಸೇಡ್ಗೆ ಒಂದು ಭಯಾನಕವಾದಂತಹ ಕೃತ್ಯ ನಡೀತು, ಅದಾದ್ಮೇಲೆ ಒಂದು ಆಕ್ಟ್ ಬಂತು ಬಹಳಷ್ಟು ಹೋರಾಟದ ಅನಂತರ ಅಂತ ಹೇಳಿ. ಸೊ ಇವಾಗ ನಮ್ಮ ಜೊತೆನೂ ಕೂಡ ಒಬ್ರು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಮಾಲಿನಿ ಅವರು. ಸೊ ಮಾಲಿನಿ ಅವರೇ, ಈಗ ಅವರು ಹಿನ್ನೆಲೆ ಏನೋ ಹೇಳಿದ್ದಾರೆ, ಆದ್ರೆ ಅದಕ್ಕೂ ಮುಂಚೆ ಈಗ ಅವ್ರು ಹೇಳ್ದಂಗೆ ಎಲ್ಲಾ ಕಡೆನೂ ಇಡೀ ದೇಶದಲ್ಲಿ ಯಾವ ಇಂಥ ಊರನ್ನ ಬಿಡ್ಬೇಕು ಅಂತೇನು ಇಲ್ಲ, ಎಲ್ಲಾ ಕಡೆನೂ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಹೆಣ್ಣು ಮಕ್ಕಳು ಅನುಭವಿಸ್ತಾ ಬಂದಿದ್ದಾರೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಆದ್ರೆ ಇದು ಆಕ್ಟ್ ಬರೋದಕ್ಕಿಂತ ಮೊದಲು ಅಥವಾ ಬಂದ ನಂತರನೂ ಕೂಡ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅಂತ?
2: ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅದು ಎಷ್ಟೋ ಇದು ಈಚೆ ಬರ್ತಾ ಇದೆ, ಆದ್ರೆ ಹಿಂದೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಷ್ಟೋ ಪತ್ರಿಕೆಗಳು ಬರ್ತಿತ್ತು, ಎಷ್ಟೋ ಪತ್ರಿಕೆಗಳಲ್ಲಿ ಬರ್ತಾ ಇರಲಿಲ್ಲ. ಆದ್ರೆ ತುಂಬಾ ಫೇಸ್ ಮಾಡಿದ್ದಾರೆ ಹೆಣ್ಮಕ್ಳು. ಈಗ ಅವಾಗೆಲ್ಲ ದೇವದಾಸಿ ಪದ್ಧತಿ ಇತ್ತು, ಸೆಕ್ಷುಯಲಿ ಅದು ಕೂಡ ಮೂಲ ಕಾರಣನೇ. ಹೆಣ್ಮಕ್ಳನ್ನ ಯಾವ ವ್ಯಕ್ತಿ ಗೌರವವಾಗಿ ನೋಡೋದಿಲ್ಲ ಆ ವ್ಯಕ್ತಿಗೆ ಒಂಥರ ಅವ್ರನ್ನ ಹೆಂಗ್ ಬೇಕಾದ್ರೂ ನಾವು ಉಪಯೋಗಿಸ್ಕೋಬಹುದು ಅನ್ನೋದೊಂದು ಬಂದ್ಬಿಡುತ್ತೆ. ನಾನು ಸುಮಾರು ಹೊರಗಡೆ ಕೆಲಸ ಮಾಡೋದ್ರಿಂದ ಈ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂತಂದ್ರಕ್ಷಣ ಅವ್ರನ್ನ ಅತ್ಯಾಚಾರ ಮಾಡ್ಲೇಬೇಕು ಅಂತಲ್ಲ, ಅವ್ರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡೋಂಥದ್ದಿರ್ಬೋದು, ಆ ಥರದ್ದು ನಾನು ತುಂಬಾ ನನಗೆ ಬಂದಿದೆ ಎಷ್ಟೋ ಸಲ. ನಾನು ಕೂಡ ಅದನ್ನ ಕೇಳಿದ್ದೀನಿ, ಆದಷ್ಟು ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ದೀನಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಜೊತೆಲಿರ್ತೀವಿ ಅಂದಿದ್ವಿ. ಎಷ್ಟೋ ಹೆಣ್ಮಕ್ಳುಗಳು ಕಾನೂನಿಗೆ ಮೊರೆ ಹೋಗಕ್ಕೆ ಇಷ್ಟಪಡಲ್ಲ, ಯಾಕೆಂತಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲಿ ಈಚೆ ಬರುತ್ತೆ ಅಂತಾನೋ, ಅಥವಾ ನಾನೆಲ್ಲ ಎಕ್ಸ್ಪೋಸ್ ಆಗ್ತೀನಿ ಅನ್ನೋದು, ಆ ತರದೆಲ್ಲ ಭಯದಿಂದ ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಅಷ್ಟೇ, ಅವಾಗಿಂತಲ್ಲ ಈಗ್ಲೂ ಎಷ್ಟೋ ಹೆಣ್ಮಕ್ಳಿಗೆ ಈಚೆ ಬರಲ್ಲ, ಹೆದರ್ಕೊಂಡು ಭಯದಿಂದ ಅವ್ರು ಮಾಡೋ ಅಂತ ಅತ್ಯಾಚಾರನ ಅನುಭವಿಸ್ಕೊಂಡು ನೋವು ಉಂಡ್ಕೊಂಡೇ ಇದ್ದಾರೆ ಇನ್ನು. ಸೊ ಅಂತ ಹೆಣ್ಮಕ್ಳಿಗೆ ಧೈರ್ಯ ತುಂಬುವಂತ ಕೆಲಸನ ನಾವು ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಅದು ನನಗ್ ಸಂಬಂಧ ಅಲ್ಲ ಅನ್ನೋದನ್ನ ಬಿಟ್ಟು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಆ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅನ್ನೋದನ್ನ ನಾವು ಮಾಡ್ಬೇಕಾದ್ರು ನಮ್ಮೆಲ್ಲರದು ಒಂದು ಕರ್ತವ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ. ಈಗ ಮಮತಾ ಮ್ಯಾಮ್ ಅವರು ಹೇಳಿದ್ರು ಎಷ್ಟೋ ಜನ ಹೆಣ್ಮಕ್ಳು ಹೆದರ್ಕೊಂಡು ಮುಂದೆ ಬರೋದಿಲ್ಲ, ನಾನು ಬಹಳಷ್ಟು ನೋಡಿದ್ದೀನಿ. ಸೆಕ್ಷುವಲ್ ಆಗಿ ಅಂತಾನೆ ಅಲ್ಲ, ಮೆಂಟಲ್ ಹರಾಸ್ಮೆಂಟ್ ಕೂಡ ಅನುಭವಿಸ್ತಾ ಇರ್ತಾರೆ, ಅಂದ್ರೆ ಸೆಕ್ಷುವಲ್ ಮೆಂಟಲ್ ಹರಾಸ್ಮೆಂಟ್. ಸೊ ಆ ರೀತಿಯ ಮಾನಸಿಕ ತೊಂದರೆಗಳನ್ನು ಕೂಡ ಅನುಭವಿಸ್ತಿರ್ತಾರೆ ಅಂತ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
3: ಮುಖ್ಯವಾಗಿ ಇಲ್ಲಿ ದೌರ್ಜನ್ಯ ಮತ್ತೆ ಅದನ್ನ ಸಹಿಸ್ಕೊಳ್ಳುವಂಥದ್ದು ಮತ್ತೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತಂದ್ರೆ ಅವ್ರಿಗೆ ಶಿಕ್ಷಣ ಇಲ್ಲದೆ ಇರುವಂಥದ್ದು. ಶೈಕ್ಷಣಿಕವಾಗಿ ಅವ್ರಿಗೆ ಮನೆಯಲ್ಲಿ ಯಾರೂ ದೌರ್ಜನ್ಯದ ಬಗ್ಗೆ, ಮಹಿಳೆಯರನ್ನ ನೋಡ್ಕೊಳ್ಳೋದ್ರ ಬಗ್ಗೆ, ಮಹಿಳೆಯರನ್ನ ಗೌರವಿಸೋದ್ರ ಬಗ್ಗೆ ಹೆಚ್ಚು ಹೇಳ್ಕೊಡಲ್ಲ. ಹೆಣ್ಣೇ ಆದ್ರೂ ಹೆಚ್ಚು ಹೇಳ್ಕೊಡೋ ಅಂಥದ್ದು ಕಡಿಮೆ, ಅದರಲ್ಲೂ ಈ ಪೋಷ್ ಆಕ್ಟ್ ಅಂತ ಅನ್ನೋಂಥದ್ದು ಅದೆಲ್ಲ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನನಗೇನು ಅಂತಂದರೆ ಅದು ಹೆಣ್ಮಗು ಆಗಿರ್ಲಿ ಗಂಡು ಹುಡುಗ ಆಗಿರ್ಲಿ, ಶಾಲೆಯಲ್ಲಿ ಒಬ್ಬ ಮಹಿಳೆಯನ್ನ ಗೌರವಿಸಬೇಕು, ಅದು ತಾಯಿಯಾಗ್ಲಿ ಇನ್ನೊಂದಾಗ್ಲಿ ವರ್ಕ್ ಪ್ಲೇಸ್ ಅಲ್ಲಾಗ್ಲಿ ಗೌರವಿಸಬೇಕು ಅನ್ನುವಂಥದ್ದು ಎಜುಕೇಶನ್ ಮುಖ್ಯವಾಗಿ ಕೊಡಬೇಕು. ಮತ್ತೆ ಈ ತರದ್ದು ಏನಾದ್ರೂ ಅಗೌರವವಾಗಿ ನಡ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಂತದ್ದೇನಾದ್ರೂ ನಡೀತು ಅಂತಾದ್ರೆ ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ಒಂದು ಕಾನೂನಿದೆ, ಆ ಕಾನೂನಿನ ಮೂಲಕ ಕ್ರಮ ತಗೊಳ್ತೀವಿ. ಮತ್ತೆ ಹೆಣ್ಮಕ್ಳಿಗೆ ಆ ಕಾನೂನಿನ ಮೊರೆ ಹೋಗ್ಬೇಕು, ನೀವು ಎಜುಕೇಟ್ ಆಗ್ಬೇಕು, ಇಂಥದೊಂದು ಕಡೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಅದು ಮಾನಸಿಕ ಸಮಸ್ಯೆ ಆಗ್ಬೋದು, ದೈಹಿಕ ಹಿಂಸೆ ಆಗ್ಬೋದು, ಎಲ್ಲವನ್ನು ಪರಿಹರಿಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಇದೆ ಅನ್ನುವಂತ ಶಿಕ್ಷಣವನ್ನ ಕೊಡುವಂತ ಒಂದು ವಾತಾವರಣವನ್ನ ನಾವು ಕಲ್ಪಿಸಿಕೊಡ್ಬೇಕು. ಹಾಗಾಗಿ ನಮ್ಮ ಹೈಯರ್ ಎಜುಕೇಶನ್ ಅಲ್ಲಿ ಆಗ್ಬೋದು ಅಂದ್ರೆ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳು, ಅದಕ್ಕೆ ಯು ಜಿ ಸಿ ಏನ್ ಮಾಡ್ತು ಅಂತಂತಂದ್ರೆ 2013 ಅಲ್ಲಿ ಪೋಸ್ಟ್ ಬಂತು, ಬಟ್ ಯು ಜಿ ಸಿ 2015 ಅಲ್ಲಿ ಒಂದು ಆಕ್ಟ್ ತಂತು, ಅದರಲ್ಲಿ ಯು ಜಿ ಸಿ ಪ್ರಿವೆನ್ಷನ್ ಪ್ರೊಹಿಬಿಷನ್ ರಿಡ್ರೆಸಲ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಎಂಪ್ಲಾಯೀಸ್ ಅಂಡ್ ಸ್ಟೂಡೆಂಟ್ಸ್ ಇನ್

0: ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ 2015 ಅನ್ನುವಂತಹ ಒಂದು ಕಾನೂನನ್ನ ಅಂಗೀಕರಿಸ್ತು. ಅದರಲ್ಲಿ ಏನ್ ಹೇಳುತ್ತೆ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅದು ಯಾವುದೇ ಸಣ್ಣದಾಗಿರ್ಬೋದು ಪುಟ್ಟದ್ದಾಗಿರ್ಬೋದು, ಎಷ್ಟೇ ಕಡಿಮೆ ವಿದ್ಯಾರ್ಥಿಗಳಿರುವಂತದ್ದು, ಮಹಿಳೆ ಅಧ್ಯಾಪಕರು ಅಧ್ಯಾಪಕೇತರರು ಇರುವಂತಹ ಸಂಸ್ಥೆಯಲ್ಲಿ ಮುಖ್ಯವಾಗಿ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡಬೇಕು, ಅದರಲ್ಲಿ ಮಹಿಳೆಯರನ್ನ ಎಜುಕೇಟ್ ಮಾಡಬೇಕು. ಏನು ದೌರ್ಜನ್ಯ ಅಂದ್ರೆ ಏನು, ಮಾನಸಿಕ ಹಿಂಸೆ ಅಂದ್ರೆ ಏನು, ದೈಹಿಕವಾಗಿ ಶೋಷಣೆ ಅಂದ್ರೆ ಏನು. ಸೊ ಹಾಗೆ ಅನ್ಸಿದ್ದೆ ಆದ್ರೆ, ನಿಮ್ಗೆ ತೊಂದ್ರೆ ಆಗಿದ್ದೆ ಆದ್ರೆ, ತೊಂದ್ರೆ ಅಂದ್ರೇನು ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೊತ್ತಿಲ್ಲ.
1: ಹೌದು,
0: ವರ್ಕ್ ಪ್ಲೇಸ್ ಅಲ್ಲಿ ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಇದನ್ನ ತೊಂದ್ರೆ ಅಂತ ಅನ್ಕೊಳ್ಬೇಕು ಅನ್ನೋದು ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲವನ್ನು ನಾವು ಸೆಮಿನಾರ್ ಆರ್ಗನೈಸ್ ಮಾಡೋದ್ರಿಂದ, ವರ್ಕ್ಶಾಪ್ ಆರ್ಗನೈಸ್ ಮಾಡೋದ್ರಿಂದ, ಓರಿಯೆಂಟೇಷನ್ ಮಾಡೋದ್ರಿಂದ, ಅಂದ್ರೆ ಅದು ಅವರಲ್ಲಿ ಶಿಕ್ಷಣವನ್ನ ತುಂಬಬೇಕು ಅನ್ನೋದು. ಮತ್ತೆ ಇದ್ರ ಬಗ್ಗೆ ಸೆನ್ಸಿಟೈಸ್ ಮಾಡಬೇಕು, ಮುಖ್ಯವಾಗಿ ಅವರನ್ನ
1: ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೇಕು ಸೂಕ್ಷ್ಮತೆಗಳನ್ನ.
0: ಇದು ಕೆಟ್ಟ ಪದ, ಕೆಟ್ಟ ದೃಷ್ಟಿ.
1: ಹೌದು,
0: ಸಣ್ಣ ಮಕ್ಕಳು ಶಾಲೆಯಲ್ಲಿ ಸಣ್ಣ ಮಕ್ಕಳು ಇರ್ತವೆ. ಓಕೆ, ಕೆಟ್ಟ ಬ್ಯಾಡ್ ಟಚ್, ಕೆಟ್ಟ ಮುಟ್ಟುವಿಕೆ ಅನ್ನುವಂಥದ್ದು ಅಥವಾ ಇದೆಲ್ಲ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಅದನ್ನ ಹೇಳ್ಬೇಕು ನಾವು, ಶಿಕ್ಷಕರೇ ಅದನ್ನೆಲ್ಲ ಹೇಳ್ಬೇಕು. ಅಮ್ಮ ಹೇಳ್ಕೊಡಲ್ಲ ಎಷ್ಟೋ ಸಂದರ್ಭದಲ್ಲಿ.
1: ಹೌದು,
0: ಸೊ ನಾವೇ ಹೇಳ್ಕೊಡ್ತೀವಿ. ಸೊ ಕಾಲೇಜಲ್ಲಾಗ್ಬೋದು, ಶಾಲೆಗಳಲ್ಲಾಗ್ಬೋದು. ಸೊ ಇದು ಕೆಟ್ಟ ದೃಷ್ಟಿ, ಇದು ಕೆಟ್ಟ ಮುಟ್ಟುವಿಕೆ, ಮತ್ತೆ ಇದು ದೌರ್ಜನ್ಯ. ಇನ್ನು ಅಂತದನ್ನ ಈ ತರ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡೋದರ ಮುಖಾಂತರ ನಾವು ಹೇಳ್ಕೊಡ್ಬೇಕು. ಹಾಗೇನೆ ಇಂಟರ್ನಲ್ ಕಮಿಟಿ ಅಂತನೂ ಮಾಡಿ, ಅಲ್ಲಿ ವಿದ್ಯಾರ್ಥಿಗಳು ಕೂಡ, ಬರೇ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಅಂದ್ರೆ ಉದ್ಯೋಗಿಗಳಿಗಷ್ಟೇ ಸೀಮಿತ ಆಗಿಲ್ಲ ಇದು, ಮುಖ್ಯವಾಗಿ ವಿದ್ಯಾರ್ಥಿನಿಯರು ಕೂಡ, ಅಂದ್ರೆ ಹೆಣ್ಮಕ್ಳು ಎಲ್ಲರೂ ಕೂಡ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದಕ್ಕೆ ಒಳಪಡ್ತಾರೆ. ಸೊ ಅವ್ರಿಗೇನೇ ತೊಂದ್ರೆ ಆದ್ರೂ, ನಾವು ಇವತ್ತು ತುಂಬಾ ಕೇಳ್ತಾ ಇದೀವಿ ಅಧ್ಯಾಪಕರಿಂದಲೇ ಶೋಷಣೆ ಅಂತ ಅನ್ನೋದು. ಸೊ ವಿದ್ಯಾರ್ಥಿಗಳು ಕೂಡ ಇಂಟರ್ನಲ್ ಕಮಿಟಿ ಅಂತ ಒಂದಿರುತ್ತೆ, ಅಲ್ಲಿ ಹೋಗಿ ದೂರನ್ನ ದಾಖಲಿಸಬಹುದು. ಈವನ್ ಮಹಿಳೆಯರೇ ತೊಂದ್ರೆ ಕೊಡ್ತಿದ್ರು ಕೂಡ ದೂರನ್ನ ದಾಖಲಿಸಬಹುದು.
1: ಅಂದ್ರೆ ಅದು ಜನರಲ್ ಆಕ್ಟಿಗೆ ಬರುತ್ತೆ. ಪಾಶ್ ಆಕ್ಟ್ ಅಲ್ಲಿ ಕನ್ಸಿಡರ್ ಆಗುವಂತದ್ದು ಗಂಡು ಮಕ್ಕಳಿಂದ ಹೆಣ್ಮಕ್ಕಳಿಗೆ ಆಗುವಂತಹ ಸಮಸ್ಯೆ ಮಾತ್ರ.
0: ಸೊ ಇದ್ರ ಬಗ್ಗೆ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನ ವಿದ್ಯಾರ್ಥಿಯರಿಗೂ ಅನ್ವಯಿಸುತ್ತೆ. ವಿದ್ಯಾರ್ಥಿನಿಯರು ಪುರುಷ ಯಾವುದೇ ರೀತಿಲಿ, ಅದು ಸಹ ವಿದ್ಯಾರ್ಥಿ ಆಗಿರ್ಬೋದು, ಅಧ್ಯಾಪಕರಾಗ್ಬಹುದು, ಪ್ರಿನ್ಸಿಪಾಲ್ರಿಂದ ಆಗಿರ್ಬೋದು, ಯಾರಿಂದ ಆದ್ರೂ ದೂರನ್ನ ಆ ಒಂದು ಇಂಟರ್ನಲ್ ಕಮಿಟಿಗೆ ಕೊಡಬಹುದು. ಆಕೆ ಯಾವ ರೀತಿಯ ಸ್ವರೂಪದ್ದು ತೊಂದರೆಯನ್ನ ಫೇಸ್ ಮಾಡಿದ್ದಾಳೆ ಅನ್ನುವಂತ ಸಂಪೂರ್ಣ ವಿವರವನ್ನ ಲಿಖಿತವಾಗಿ ದಾಖಲಿಸುವುದರ ಮೂಲಕ ಆಕೆ ಕಂಪ್ಲೇಂಟ್ ಕೊಡಬಹುದು ಅನ್ನುವಂತ ಇದನ್ನ UGC ಇದ್ ಮಾಡ್ಕೊಳ್ತು. ಹಾಗೇನೆ AICTE ಕೂಡ, ಅಂದ್ರೆ ತಾಂತ್ರಿಕ ವಿದ್ಯಾ ಸಂಸ್ಥೆಗಳಲ್ಲೂ ಕೂಡ ಇದನ್ನ ಅಳವಡಿಸಿಕೊಂಡಿದ್ದಾರೆ. ಮತ್ತೆ ಶಾಲೆಗಳಲ್ಲಿ 2013 ಇಂದಾನೆ ಈ ಆಕ್ಟ್
1: ಜಾರಿಗೆ ಬಂದಿದೆ. ಖಂಡಿತ. ಈಗ ನೀವು ಹೇಳಿದ ಕಮಿಟಿ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಮ್ಮ ವಕೀಲರ ಹತ್ರ ಕೇಳ್ಬಿಡೋಣ. ಖಂಡಿತ ಸಹನಾ, ಇಬ್ರು ಮಾಲಿನಿ ಮ್ಯಾಮ್ ಮತ್ತೆ ಮಮತಾ ಮ್ಯಾಮ್ ಮಾತಾಡ್ಬೇಕಾದ್ರೆ, ಫಸ್ಟ್ ವಿಷಯ ಮಾಲಿನಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಯಾವುದೇ ಹೆಣ್ಮಗು ಆದ್ರೂ ಕೋರ್ಟ್ ಮೆಟ್ಟಿಲೇರಕ್ ಭಯ ಪಡ್ತಾರೆ ಈ ತರ ವಿಷಯ, ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಲಿ. ಅದಕ್ಕೋಸ್ಕರನೇ ಈ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ, ಅವ್ರ ಇಂಟರ್ನಲ್ ಕಮಿಟಿ ಅನ್ನೋದನ್ನ ಮಾಡಿರೋದು. ಇಂಟರ್ನಲ್ ಕಮಿಟಿಲಿ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ 4 ಮೆಂಬರ್ಸ್ ನ ದೇ ವಿಲ್ ಅಪಾಯಿಂಟ್ ಆಸ್ ಇಂಟರ್ನಲ್ ಕಮಿಟಿ ಮೆಂಬರ್ಸ್. ಇಬ್ರು ವಿತ್ ಇನ್ ದ ಇನ್ಸ್ಟಿಟ್ಯೂಷನ್ ಇರ್ತಾರೆ, ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ಸ್ ಆಗು ಇರ್ತಾರೆ. ಸೊ ಅದು ಅಡ್ವೊಕೇಟ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ವರ್ಕರ್ಸ್ ಆಗಿರಬಹುದು. ಈ ತರ ವಿಷಯಗಳ ಬಗ್ಗೆ ಸೆನ್ಸಿಟಿವ್ ಇರುವಂತವ್ರು, ಎಕ್ಸ್ಪೀರಿಯನ್ಸ್ ಇರುವಂತವ್ರನ್ನ ಮೆಂಬರ್
0: ಮಾಡಿದ್ದಾರೆ.
1: ಮುಖ್ಯವಾದ ಅಂಶ ನಾವ್ ನೆನ್ಪಿಟ್ಕೋಬೇಕಾಗಿರೋದು, ಜನಕ್ಕೆ ಗೊತ್ತಾಗಬೇಕಾಗಿರೋದು ಏನು ಅಂತಂದ್ರೆ, ಈ ತರದ ಕಂಪ್ಲೇಂಟ್ಸ್ ಬಂದ್ರೆ ದೇ ಆರ್ ವೆರಿ ಮಚ್ ಕಾನ್ಫಿಡೆನ್ಶಿಯಲ್. ಸೊ ಅದನ್ನ ಅಲ್ಲಿ ಆ ಒಂದು ಸರ್ಕಲ್ ಇಂದ ಆಚೆ ಆ ವಿಷಯಗಳು ಹೋಗೋ ಆಗಿಲ್ಲ. ಅವ್ರ ಮ್ಯಾಮ್ ಹೇಳ್ತಾ ಏನಂದ್ರು, ಕೋರ್ಟಿಗೆ ಹೋದ್ರೆ ನನ್ನ ಫ್ಯಾಮಿಲಿ ವಿಷಯ ಏನಾದ್ರು ಆಚೆ ಬರ್ಬೋದೇನೋ, ಅಥವಾ ಜನರಿಗೆ ಅದೊಂದು ಹಿಂಜರಿಕೆ ಇರುತ್ತೆ ಹೇಗೆ ಅದನ್ನ ಮುಂದ್ ತಗೊಂಡ್ ಹೋಗೋದು ಅಂತ. ಸೊ ಜನ ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಇಂಟರ್ನಲ್ ಕಮಿಟಿಗೆ ಒಂದು ಲಿಖಿತವಾದ ಕಂಪ್ಲೇಂಟ್ ಅನ್ನ ಬರೆದು ಕೊಟ್ರೆ ಅದು ಗೌಪ್ಯತೆಯನ್ನ ಕಾಪಾಡಲೇಬೇಕಾಗುತ್ತೆ ಆ ಕಮಿಟಿ ಮೆಂಬರ್ಸ್ ವಿತ್ ಇನ್ ದ 4 ವಾಲ್ಸ್ ಏನಿರುತ್ತೆ ಅಷ್ಟೇ. ಸೊ ಇಂಟರ್ನಲ್ ಕಮಿಟಿಗೆ ಅವರು ಯಾವುದೇ ಲಿಖಿತವಾದ ಒಂದು ಲೆಟರ್ ಅನ್ನ ಕೊಟ್ರೆ, ಅದರಲ್ಲೂ ಏನು ಅಂತಂದ್ರೆ, ಸುಮಾರು ಸತಿ ಹಿಂಸೆಗೆ ಒಳಗಾದಂತ ಮಹಿಳೆ ಅಥವಾ ಹುಡುಗಿ ಲೆಟರ್ ಕೊಡುವಂತಹ ಅಥವಾ ಬರೆಯುವ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರಬಹುದು. ಅಂತಹ ಸಮಯದಲ್ಲಿ ಆ ವಿಷಯ ಗೊತ್ತಿರುವ ಬೇರೆ ಯಾರಾದ್ರೂ, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು ಅಥವಾ ಫ್ರೆಂಡ್ಸ್ ಆಗಿರ್ಬಹುದು,

0: ಯಾರೇ ಕೂಡ ರಿಟರ್ನ್ ಆಗಿ ಕಂಪ್ಲೇಂಟ್ ಕೊಡ್ಬೋದು. ಒಂದು ಮುಖ್ಯವಾದದ್ದು, ರಿಟರ್ನ್ ಆಗೇ ಕೊಡಬೇಕು, ಅದು ಲಿಖಿತವಾಗೇ ಇರಬೇಕು ಕಂಪ್ಲೇಂಟ್, ಸುಮ್ನೆ ಬಾಯಿ ಮಾತಿಗೆ ಹೇಳಿದ್ರೆ ಆಗೋದಿಲ್ಲ. ಇನ್ನೊಂದು, ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತಾರೆ. ಇದಾದ ನಂತರ ಅವರಿಗೆ ಕಂಪ್ಲೇಂಟ್ ಬಂದ ನಂತರ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ನೋಟಿಸ್ ಹೋಗುತ್ತೆ, ಹೀಗೆ ಕೊಟ್ಟಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು, ಅವ್ರ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಅವರು ಲಿಖಿತವಾಗಿ ಅದನ್ನ ಕಳಿಸಿ ಆಮೇಲೆ ಒಂದು ಇನ್ಕ್ವೈರಿ ನಡೆಯುತ್ತೆ. ವಿತ್ ಇನ್ ದ ಕಮಿಟಿ ಇನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯಲಾಗುತ್ತೆ. ಸೊ ಇದು ಹೆದರ್ಕೋಬೇಕಾಗಿಲ್ಲ, ಹೊರಗಡೆ ಹೋಗುತ್ತೆ ನಾವು ಈ ವಿಷಯ ಅನ್ನೋದು, ಅಥವಾ ನನಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೂ ಇರೋದು ಬೇಡ. ಯಾಕಂದ್ರೆ ವಿತ್ ಇನ್ ದ ಕಮಿಟಿನೇ ಇದು ಇರೋದ್ರಿಂದ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ, ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೆ ಯಾವುದೇ ಸಿವಿಲ್ ಕೋರ್ಟಿನ ಯಾವ ರೈಟ್ ಸಿವಿಲ್ ಕೋರ್ಟಿಗೆ ಇರುತ್ತೆ ಅದೇ ರೈಟ್ಸ್ ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೂ ಇರುತ್ತೆ. ಸೊ ಅವರು ಪನಿಷ್ಮೆಂಟ್ ಯಾವ ತರ ಅಂದ್ರೆ ಯಾವ ಲೆವೆಲ್ಲಿನ ಹರಾಸ್ಮೆಂಟ್ ಆಗಿದೆ ಅನ್ನೋದ್ರ ಮೂಲಕ ಅದನ್ನ ಕಂಡು ಹಿಡ್ಕೊಂಡು ಏನ್ ಪನಿಷ್ಮೆಂಟ್ ಕೊಡ್ಬೋದು ಅದಕ್ಕೆ ಅದನ್ನ ನೋಡಿ ಕೊಡಲಾಗುತ್ತೆ, ಹೇಗೆ ಅದನ್ನ ಬಗೆಹರಿಸ್ಕೋಬಹುದು. ಅದರಲ್ಲೂ ಒಂದು ಕನ್ಸಿಲಿಯೇಷನ್ ಆರ್ ಮೀಡಿಯೇಷನ್ ಗೂ ಇಫ್ ಬೋಥ್ ದ ಪಾರ್ಟೀಸ್ ಆರ್ ವಿಲ್ಲಿಂಗ್ ಚಾನ್ಸಸ್ ಇದೆ. ಕೂತು ಮಾತಾಡಿ ಬಗೆಹರಿಸ್ಕೊಳ್ಳುವ ಸಾಧ್ಯತೆ ಕೆಲವೊಂದ್ ಕಡೆ ಇದ್ದಾಗ ಅದು ಮಾಡುವ ಸಾಧ್ಯತೆ ಇರುತ್ತೆ.
1: ಓಕೆ, ಸೊ ಇದು ನೀವು ಹೇಳ್ತಾ ಇರುವಂತದ್ದು ಎಲ್ಲ ಪ್ರತಿಯೊಂದು ಸಂಸ್ಥೆಗಳಿಗೂ ಅನ್ವಯ ಆಗುತ್ತಾ?
0: ಖಂಡಿತ ಆಗುತ್ತೆ.
1: ಅಲ್ಲಿ ಹೆಣ್ಮಕ್ಳು ಇಷ್ಟು ಜನ ಇರಬೇಕು ಅಥವಾ ಇಷ್ಟು ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಅಥವಾ ಕಡಿಮೆ ಇದ್ರೆ ಅಪ್ಲೈ ಆಗಲ್ಲ, ಆತರ ಏನಾದ್ರೂ ಇದೆಯಾ?
0: ಮೇಡಮ್ ಅವರ ಮುಂಚೆ ಹೇಳಿದಾಗೆ ಎಲ್ಲಿ ಯಾವುದೇ ಆರ್ಗನೈಸೇಷನ್ ಅಲ್ಲಿ 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ರೆ ಆಗುತ್ತೆ. ಹಂಗಂತ 10 ಜನಕ್ಕಿಂತ ಕಮ್ಮಿ ಇದ್ರೆ ಹಾಗಿದ್ರೆ ತಗೊಳ್ಳೋದೇ ಇಲ್ವಾ, ಅವಾಗ ಏನ್ ಮಾಡ್ಬೇಕಾಗತ್ತೆ? ಇಲ್ಲ, ಖಂಡಿತ 10 ಜನಕ್ಕಿಂತ ಕಮ್ಮಿ ಇದ್ರೂ ನೀವು ಆ ಆರ್ಗನೈಸೇಷನ್ ಹೆಡ್ ಯಾರಿರ್ತಾರೆ ಅವರಿಗೆ ಆತರ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬಹುದು. ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಯಾವುದೇ ಆರ್ಗನೈಸೇಷನ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಾವಿದನ್ ತಗೊಳ್ಳಲ್ಲ, ನಮ್ಮಲ್ಲಿ ಕಮಿಟಿ ಇಲ್ಲ ಅಂತ ಯಾರು ಹೇಳಕ್ಕಾಗೋದಿಲ್ಲ, ಹೇಳಬಾರ್ದು,
1: ಹೇಳೋ ಹಾಗೂ ಇಲ್ಲ.
0: ಇಲ್ಲ,
1: ಅದಕ್ಕೆ ಏನ್ ಬೇಕೋ ಆ ಒಂದು ಆಕ್ಷನ್ ಅನ್ನ ತಗೊಂಡೇ ತಗೊಳ್ತಾರೆ ಯಾವುದೇ ಆರ್ಗನೈಸೇಷನ್ ಆದ್ರೂ.
0: ಖಂಡಿತ.
1: ಓಕೆ, ಸೊ ಇವಾಗ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರಿಗೆ
0: ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ವರ್ಕ್ ಪ್ಲೇಸ್, ಇಫ್ ಇಟ್ ಇಸ್ ಕನ್ಸಿಡರ್ಡ್ ವರ್ಕ್ ಪ್ಲೇಸ್, ಹೌದು ಮಾಡ್ಲೇ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನೀವು ಅಸಂಘಟಿತ ವಲಯದಲ್ಲಿ ಆದರೂ ಕೆಲಸಗಾರರು, ಫ್ಯಾಕ್ಟ್ರಿಗಳಲ್ಲಿ ಇದ್ದೇ ಇರುತ್ತೆ ವರ್ಕ್ ಪ್ಲೇಸ್ ಅಂತ, ಫ್ಯಾಕ್ಟ್ರಿ ಕನ್ಸಿಡರ್ ಆಗುತ್ತೆ. ಸೊ ಅದರಲ್ಲಿ ಪಾಶ್ ಕಮಿಟಿ ಇರಲೇಬೇಕು. ಇನ್ನೊಂದು, ಅವ್ರು ಹೇಳ್ದಾಗೆ ಬರೀ ವರ್ಕ್ ಪ್ಲೇಸ್ ಅಂದ್ರೆ ಈಗ ಬಿಲ್ಡಿಂಗ್ ಒಳಗಡೆನ ಹಾಗಲ್ಲ, ಅಕಸ್ಮಾತ್ ಅವರು ಟ್ರಾವೆಲ್ ಮಾಡ್ತಿದ್ರೆ ಕೆಲಸದ ಇದ್ರಿಂದ ಡ್ರೈವರ್ಸ್ ಇರ್ತಾರೆ.
1: ಹೌದು.
0: ಸೊ ಅಂತ ಸಂದರ್ಭದಲ್ಲೂ ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ಪಾಶ್ ಆಕ್ಟ್. ಸೊ ಈವನ್ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಅವರಿಗೆ ಒಂದು ಕಮಿಟಿ ಇದ್ದೇ ಇರುತ್ತಲ್ವಾ, ಈಗ ಯಾರು ಕೆಲಸ ಕೊಟ್ಟಿರ್ತಾರೆ ಅವರಿಗೆ ಅವರಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬಹುದು. ಈಗ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಕೆಲಸ ಕೊಡಕ್ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ. ಸೊ ಅವರಿಗೆ ಒಂದು ಟೀಮ್ ಅಂತ ಇರುತ್ತೆ, ಅವರೊಂದು ಹೆಡ್ ಅಂತ ಇದ್ದೇ ಇರ್ತಾರೆ. ಸೊ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಅವರು ಬರ್ದು ಕೊಡ್ಬೋದು. ಕಷ್ಟ, ಹೌದು, ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇವತ್ತಿಗೂ ಬಿಕಾಸ್ ಎಜುಕೇಶನ್ ಇಲ್ದೆ ಹೋದ ಕಾರಣಕ್ಕೆ ಅವರು ಲಿಖಿತವಾಗಿ ಕೊಡಿ ನೀವು ಅಂತ ಕೇಳಿದ್ರೆ ಹೇಗ್ ಬರೆಯೋದು ಹೇಗೆ? ಸೊ ಅಂತ ಸಂದರ್ಭದಲ್ಲಿ ಯಾರು ಸಹಾಯವನ್ನ ಕೂಡ ಅವರು ತಗೋಬಹುದು.
1: ಓಕೆ, ಖಂಡಿತ ಸಿರಿ ಅವರೇ. ಈಗ ಮಾಲಿನಿ ಮ್ಯಾಮ್, ನೀವು ಹೇಳಿದ್ರಿ ಹಿಂಜರಿತಾರೆ ಅಂತ, ಈಗ ಅವರು ಎಜುಕೇಶನ್ ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರು. ಸೊ ಇಂಟರ್ನಲ್ ಕಮಿಟಿಯ ಬಗ್ಗೆ ಈವನ್ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ರು. ಸೊ ನಿಮ್ಮ ಒಂದು ಅನುಭವದಲ್ಲಿ ಯಾವ ರೀತಿ ನಿಮ್ಮ ಕಡೆಯಿಂದ ಅವರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ.
2: ಓಕೆ, ಸಿರಿ ಅವ್ರು ಹೇಳ್ದಂಗೆ ಅಸಂಘಟಿತ ಯಾರು ಪೋಸ್ಟ್ ಇದಕ್ಕೆ ಒಳಪಟ್ಟಿರ್ತಾರೆ ಅಂತವ್ರಿಗೆ ಯಾವುದೇ ಇಂಟರ್ನಲ್ ಕಮಿಟಿ ಇರೋದಿಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಬರಲೇಬೇಕು ಈಚೆಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಮೈಸೂರು ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಸೊ ಅಲ್ಲಿ ಸುಮಾರು ಒಂದು 200-250 ಜನ ಲೇಡೀಸ್ ಇದ್ದಾರೆ. ಅವರು ಯಾವ್ದಾದ್ರು ಒಂದು ವಿಚಾರಕ್ಕೆ ನನಗೆ ಸಹಾಯ ಬೇಕು ಅಂತಂದ್ರೆ ಕಾಲ್ ಮಾಡ್ತಾನೆ ಇರ್ತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್, ಮೊದ್ಲಾಗಿದ್ರೆ ಏನ್ ಮಾಡ್ತಿದ್ರು, ಗೊತ್ತಿರ ಅಂತವ್ರನ್ನ ಬ್ಯೂಟಿಷಿಯನ್ಸ್ ನ ಮನೆಗೆ ಕರ್ಸ್ಕೊಳ್ತಾ ಇದ್ರು, ಯಾರು ಪಾರ್ಲರ್ಗೆ ಹೋಗಕ್ಕಾಗಲ್ಲ ಅಂತವ್ರು ಮನೆಗೆ ಕರ್ಸ್ಕೊಳ್ತಾ ಇದ್ರು. ಸೊ ಅಂತ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ಆಗಿರೋದನ್ನ ನನ್ನ ಗಮನಕ್ಕೆ ಬಂದಿದೆ. ಸೊ ನಾನು ಅವ್ರಿಗೆ ಫಸ್ಟ್ ಅವ್ರಿಗೆ ಹೇಳ್ತಾ ಇದ್ದೆ, ಮಾನಸಿಕವಾಗಿ ಎಲ್ಲದಕ್ಕೂ ಮುಖ್ಯ ಧೈರ್ಯ. ಹೆಣ್ಮಕ್ಳಿಗೆ ಧೈರ್ಯ ಅನ್ನೋದಿತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾನು ಅವ್ರಿಗೆ ಹೇಳ್ದೆ, ನೀವು ಇವತ್ತು ಎದ್ರುಕೊಂಡು ಕೂತ್ಕೊಂಡ್ರೆ ನಾಳೆ ಇನ್ನೊಬ್ರು ಮನೆಗೆ ಹೋಗ್ತೀರಾ, ಅದನ್ನೇ ಫೇಸ್ ಮಾಡ್ಬೇಕಾಗತ್ತೆ.
1: ನಿಜ,
2: ದಯವಿಟ್ಟು ಮಾಡ್ಬೇಡಿ. ಅದು ಅಲ್ದಲೆ ನೀವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಆ ವ್ಯಕ್ತಿಗೆ. ಅದೇ ತರ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ. ನಾವ್ ಎಲ್ಲರೂ ಸಮಾನವಾಗಿ ಬದುಕ್ತಾ ಇದೀವಿ, ಅದೇ ತರ ಸಮಾನವಾಗಿ ಗೌರವ ಕೂಡ ಅನ್ನೋ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು. ಬೆಂಬಲ ಕೂಡ ಅಂತ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಮುಖ್ಯ. ಈ ಎನ್ ಜಿ ಒಗಳಿರ್ಬೋದು, ಸಾಮಾಜಿಕ ಕಾರ್ಯಕರ್ತ, ಆ ಸಾಮಾಜಿಕ ಕಾರ್ಯಕರ್ತರುಗಳಿಗೆ ಬೆಂಬಲ ಬೇಕಿವತ್ತು, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
1: ಏನಕ್ಕೆ
2: ಇಲ್ಲ, ಸಾಮಾಜಿಕ ಕಾರ್ಯಕರ್ತರು ತುಂಬಾ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿನಲ್ಲೂ. ಏ, ಅವ್ರು ಏನಕ್ಕೆ ಬರ್ಬೇಕು?

0: ಶಾಲೆಗಳಲ್ಲಾಗ್ಬಹುದು, ಸಾಕಷ್ಟು ಬಾರಿ ಅಧ್ಯಾಪಕರಿಂದ ವಿದ್ಯಾರ್ಥಿಗಳು ಪೀಡಿತರಾಗಿರುವಂತಹ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಶಾಲೆಗಳಲ್ಲಿ ಮತ್ತೆ ಕಾಲೇಜಿನಲ್ಲಿ ಎಲ್ಲ ಕಡೆಯೂ ಇಂಟರ್ನಲ್ ಕಮಿಟಿ ಅಂತ ಒಂದಿದೆ. ಮತ್ತೆ ಇದು ಕಮಿಟಿ ಇದೆ ಅಂತಂದ್ರೆ ದಿನ ಹೋಗಿ ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ಬಿಟ್ಟಿದೆ, ಆಕ್ಟ್ ಅಲ್ಲೇ ಒಂದು ರೂಲ್ ಇದೆ. ಏನು ಅಂತಂತಂದ್ರೆ, ಇದು ಲೈಂಗಿಕ ಹಿಂಸೆ, ದೌರ್ಜನ್ಯ ಅಂದ್ರೆ ಇದು, ವರ್ಕ್ ಪ್ಲೇಸ್ ಅಲ್ಲಿ ಆಗುವಂತ ದೌರ್ಜನ್ಯಗಳು ಇವು ಅಂತ ಹೇಳ್ಬಿಟ್ಟು ಕೆಲವೊಂದನ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಆ ಒಂದು ಇದನ್ನ ನಮ್ಮ ಎಲ್ಲ ಶಾಲೆಯ ಎಲ್ಲ ಮುಖ್ಯ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಎಲ್ಲಿ ಎಲ್ಲಿ ಸೇರ್ತಾರೆ ಅಲ್ಲಿ ಎಲ್ಲ ಹಾಕ್ತಾರೆ. ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಇದನ್ನ ಹಾಕ್ಬೇಕು ಅಂತ ಕಾನೂನಿದೆ. ಸೊ ಈ ರೀತಿಯಲ್ಲಿ ನಾವು ಶಿಕ್ಷಣಕ್ಕೆ ಒಳಪಡಿಸಬಹುದು. ಸೊ ಹಾಗಾದಾಗ ಇಂಥ ದೌರ್ಜನ್ಯಗಳು ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ನಾನು ನಂಬ್ತೀನಿ ಸಾನ.
1: ಖಂಡಿತ ಮಮತಾ ಮ್ಯಾಮ್. ಸಿರಿಯವರೇ, ಇವಾಗ ಕೊನೆಯದಾಗಿ ನಿಮ್ಗೆ ಈಗ ಕಾನೂನಾತ್ಮಕವಾಗಿ ಏನಾದ್ರೂ ಒಂದಷ್ಟು ವಿಚಾರಗಳು ಬಿಟ್ಟು ಹೋಗಿದ್ರೆ ಈಗ ಇಷ್ಟೊತ್ತು ಮಾತಾಡಿದ್ರಲ್ಲಿ, ಸೊ ಇನ್ನೇನೇನು ಈ ಒಂದು ಪಾಶ್ ಆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ?
2: ಪಾಶ್ ಆಕ್ಟ್ ಅಡಿಯಲ್ಲಿ ಈ ಕಾನೂನೇ ನೋಡಿದ್ರೆ ಓವರ್ ಆಲ್ ಹೇಗಾಗಿದೆ ಅಂತಂದ್ರೆ, ನಮ್ಮಲ್ಲಿ ಬೇರೆ ಬೇರೆ ಕಾನೂನು ಇರೋದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ತರ ವಿಷಯಗಳಿಗೆ ಈ ಕಾನೂನು, ಬೇರೆ ವಿಷಯಗಳಿಗೆ ಬೇರೆ ಕಾನೂನು ಅಂತ ಇದೆ. ವರ್ಕ್ ಪ್ಲೇಸ್ ಅಲ್ಲಿ ಯಾವಾಗ ಕನ್ಸಿಡರ್ ಆಗುತ್ತೆ ಅಂತಂದ್ರೆ, ಕೆಲಸ ಎಂಪ್ಲಾಯರ್ ಅಂಡ್ ದ ಎಂಪ್ಲಾಯಿ ಇಬ್ರು ಒಂದೇ ಸಂಸ್ಥೆ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಏನಾದ್ರು ಅವರಿಗೆ ಸಂಘರ್ಷಗಳು ತೊಂದರೆ ಆದಾಗ ಪಾಶ್ ಆಕ್ಟ್ ಬರುತ್ತೆ. ಒಂದು ಜನಕ್ಕೂ ಅರ್ಥಕೊಳ್ಬೇಕಾಗಿರುವ ಅವಶ್ಯಕತೆ ಏನಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ. ಸೊ ಅಂಡರ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಯಾವುದೇ ಮಹಿಳೆ ಅಥವಾ ಮಗು ಅಥವಾ ಸಮಾಜದಲ್ಲಿ ಹಿಂದುಳಿದ ವ್ಯಕ್ತಿಗಳು, ಅದು ಫೈನಾನ್ಷಿಯಲ್ ಆಗಿರಬಹುದು ಸಾಮಾಜಿಕ ಹಿಂದುಳಿದ ವ್ಯಕ್ತಿಗಳಿಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಫ್ರೀ ಲೀಗಲ್ ಏಡ್ ಅನ್ನೋದು ಇರುತ್ತೆ. ಸೊ ಯಾರಿಗೆ ನಾವು ದುಡ್ಡು ಕೊಟ್ಟು ಒಂದು ಅಡ್ವೊಕೇಟ್ ಅನ್ನು ಹೈಯರ್ ಮಾಡೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿ ಇದ್ರೆ, ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಇರುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್ ಹತ್ರ ಆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಹೋಗಿ ನೀವು ಅದರ ಉಪಯೋಗವನ್ನ ಖಂಡಿತವಾಗಿಯೂ ಪಡ್ಕೋಬಹುದು. ಆದ್ರೆ ಪಾಶ್ ಅಡಿಯಲ್ಲಿ ನೋಡೋದಿದ್ರೆ ನೀವು ಕೋರ್ಟ್ಗೆ ಅಪ್ರೋಚ್ ಮಾಡುವ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕಾಗಿಯೇ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನ ಮಾಡಿರ್ತಾರೆ. ಆ ಇಂಟರ್ನಲ್ ಕಮಿಟಿಗೂ ಕೂಡ ಸಿವಿಲ್ ಕೋರ್ಟಿನ ಒಂದು ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಈ ತರ ಸಮಸ್ಯೆ ಆದ್ರೆ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಇಂಟರ್ನಲ್ ಕಮಿಟಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು. ಆದ್ರೆ ಹೊರಗಡೆ ನಿಮಗೆ ದೌರ್ಜನ್ಯ ಆಗ್ತಿದೆ ಅಂತಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆಗಳೇ ಇರುತ್ತೆ. ಸೊ ಈ ಎರಡು ಮುಖ್ಯವಾಗಿ ನಾನು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗಿತ್ತು ಇಲ್ಲಿ. ಸೊ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಯಾವುದು ವರ್ಕ್ ಪ್ಲೇಸ್ ಅಥವಾ ಅದ್ರ ಬಿಟ್ಟು ಹೊರಗಡೆ ಅಂದ್ರೆ ಏನು ಅಂತ. ಸೊ ಆತರ ಸಂದರ್ಭದಲ್ಲಿ ಈಗ ನಾನು ಹೇಳಿದ ಡಿಫ್ರೆನ್ಸ್ ಅರ್ಥ ಆಗಿರಬಹುದು. ಇನ್ನೇನಾದ್ರೂ ಇದ್ರೆ ಕೇಳಿ ಸಹನ.
1: ಇಲ್ಲ, ನೀವು ಎಲ್ಲ ಮಾಹಿತಿಯನ್ನ ಆದಷ್ಟು ತಿಳಿಸ್ಕೊಟ್ಟಿದ್ದೀರಿ. ಈಗ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು, ಅಥವಾ ಈಗ ಅಸಂಘಟಿತ ವಲಯ ಆದ್ರೂ ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡಬಹುದು. ಸೊ ಇದು ಗೌಪ್ಯವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಸೋ ಹಾಗಿಲ್ಲ, ತಿಳಿಸೋದು ಇಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸೊ ಶಿಕ್ಷಣ ಎಷ್ಟು ಮುಖ್ಯ, ಸಾಮಾಜಿಕವಾಗಿ ಯಾವ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಮಾಲಿನಿ ಮ್ಯಾಮ್ ತಿಳಿಸ್ಕೊಟ್ರು. ಸೊ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಮಮತಾ ಮ್ಯಾಮ್ ಹೇಳಿದ್ರು.
2: ಹಾ ಸಹನ, ಒಂದು ಪಾಯಿಂಟ್ ಬಿಟ್ಟೆ ಅಂತ ನನಗೆ ಅನ್ನಿಸ್ತು. ನಾನು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಈ ತರ ಓರಿಯೆಂಟೇಶನ್ ಮ್ಯಾಮ್ ಹೇಳಿದಾಗೆ ತಗೊಳಕ್ ಹೋಗ್ತೀನಿ ಓರಿಯೆಂಟೇಶನ್ ಮಾಡಕ್ಕೆ. ಆಗ ಅಲ್ಲಿ ನಾನು ಹೇಳೋದು ಆಕ್ಚುಲಿ ಹುಡುಗರನ್ನು ಇಲ್ಲಿ ಕೂರಿಸಿ, ಅಂದ್ರೆ ಬರೀ ಮಹಿಳೆಯರಿಗೆ ಒಂದೇ ಆಗಬಾರ್ದು, ಹುಡುಗರು ಇರಬೇಕು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಸೆಕ್ಷುವಲ್ ಹೆರಾಸ್ಮೆಂಟ್ ಅಲ್ಲಿ ಏನೇನ್ ಬರುತ್ತೆ. ಈಗ ಕೆಲವೊಂದ್ಸತಿ ಅವರಿಗೆ ಎಜುಕೇಶನ್ ಇದ್ರ ಬಗ್ಗೆ ಗೊತ್ತೇ ಇರದ ಕಾರಣ ನಾವು ಮಾಡ್ತಿರೋ ಕೆಲಸ ತಪ್ಪು ಅಂತ ಅವ್ರಿಗೆ ಅರಿವಾಗಿರೋದಿಲ್ಲ.
1: ಹೌದು,
2: ಆಯ್ತಾ. ಸೊ ಹುಡುಗರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ಕೆಲವು ಸತಿ ತಪ್ಪು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡದೇ ಇರ್ಬೋದು, ಬಟ್ ಅದ್ ಇನ್ನೊಂದು ಪರ್ಸನ್ ಗೆ ಹರ್ಟ್ ಆಗ್ಬೋದು. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ, ನಾವು ಮಾತಾಡೋ ಪದಗಳು ಕೆಲವೊಂದು ಇಟ್ ಮೇ ಲೀಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್. ಸೊ ಅದು ಆಗುತ್ತೆ. ರಿಪೀಟೆಡ್ ಆಗಿ ಈ ತರ ತಪ್ಪು ಆಗ್ತಿದ್ರೆ, ಒಂದ್ ಸತಿ ಒಬ್ಬ ವ್ಯಕ್ತಿ ನನಗೆ ಸಹಿಸಕ್ ಆಗ್ತಿಲ್ಲ ಸರಿ ಇಲ್ಲ ಅಂತ ಹೇಳಿದಾಗ ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಪುನಃ ಪುನಃ ರಿಪೀಟೆಡ್ ಆಗಿ ಅದೇ ಕೆಲಸಗಳು ಆಗ್ತಿದ್ರೆ ದಟ್ ವಿಲ್ ಲೀಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್. ಸೊ ಆ ವಿಷಯಗಳು ಗೊತ್ತಿರಬೇಕಾಗತ್ತೆ.
1: ಖಂಡಿತವಾಗ್ಲೂ ಸಿರಿ ಅವರೇ, ವಕೀಲರಾಗಿ ಕಾನೂನಾತ್ಮಕವಾಗಿ ಎಲ್ಲ ಮಾಹಿತಿಯನ್ನ ನೀವು ನೀಡಿದಿರಿ. ಶಿಕ್ಷಣದ ಪರವಾಗಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಅರಿವನ್ನ ಮೂಡಿಸಬೇಕು ಅನ್ನೋದನ್ನ ಮಮತಾ ಮ್ಯಾಮ್ ಅವರ ಅಭಿಪ್ರಾಯಗಳ ಮೂಲಕ ಹಾಗೆ ಮಾಹಿತಿಯನ್ನ ನೀಡೋದ್ರ ಮೂಲಕ ತಿಳಿಸ್ಕೊಟ್ರು. ಹಾಗೆ ಸಾಮಾಜಿಕವಾಗಿ ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಹೇಗೆ ಹೆಣ್ಮಕ್ಳು ಹಿಂಜರಿತಾರೆ ಅಂದ್ರೆ ಹಿಂಜರಿಬಾರ್ದು, ಧೈರ್ಯ ಮಾಡಿ ಬರಬೇಕು ಅನ್ನೋದಕ್ಕೋಸ್ಕರನೇ ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದಷ್ಟು ಅನುಭವಗಳನ್ನ ಮಾಲಿನಿ ಮ್ಯಾಮ್ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ.

0: ಈಗ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಸೊ ನೀವು ಮೂವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರಿ, ಮಾತಾಡಿದ್ರಿ, ಸಮಯವನ್ನ ಮೀಸಲಾಗಿಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮ್ಮ ಮೂವರಿಗೂ ಧನ್ಯವಾದಗಳು.
1: ಧನ್ಯವಾದ.
2: ಧನ್ಯವಾದಗಳು.
3: ನಮಗೂ ಕೂಡ ಧನ್ಯವಾದಗಳು ಸಹನ್ ಅವರೇ.
4: ಇದುವರೆಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪೋಷ್ 2013 ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಟ್ಟವರು ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12:31. ಪ್ರಕಟಣೆಗಳು.
6: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
7: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
6: ಜಾಹೀರಾತು ಮುಖಾಂತರ
7: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
6: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
7: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
6: ಡಯಲ್ ಮಾಡಿ 8700014242
7: 8700014242.
8: ಇದು ಆಕಾಶವಾಣಿ.
9: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
8: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
9: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
8: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
9: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
8: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
9: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
8: ಸರ್ವೇ ಜನಾಃ ಸುಖಿನೋ ಭವಂತು.
9: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
8: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
9: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಎಲ್ಲಿಗೆ ಹೋಗ್ತಾ ಇದ್ದೀಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.

ಕೆಳಗರೆ ಈ ಸಂಜೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ಇವತ್ತಿನ ವಿಷಯ ಸಾಮಾಜಿಕ ಜಾಲತಾಣಗಳ ಬಳಕೆ. ಈ ಕುರಿತು ನೀವು ಮಾತನಾಡಬಹುದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮುಂದುವರಿಯಲಿದೆ.

0: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ, ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ಕುರಿತಂತೆ ಸಂದರ್ಶನ. ನಂತರ ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು, ಈ ವಿಷಯ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮೊದಲಿಗೆ ಕೇಳೋಣ, ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ಕುರಿತಂತೆ ಡಾ ತುಳಸಿ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ದಿನದಲ್ಲಿ ಈ ಮೊಣಕಾಲು ನೋವು ಅನ್ನೋದು ಬಹಳ ಸರ್ವೇ ಸಾಮಾನ್ಯ ಆಗಿದೆ. ಮೊದಲು ಒಂದು ಕಾಲ ಇತ್ತು, 50-60 ವರ್ಷದ ನಂತರ ಈ ಮೊಣಕಾಲು ನೋವು ಕಾಣಿಸಿಕೊಳ್ತದಂತ. ಆದ್ರೆ ಈಗ ಚಿಕ್ಕ ವಯಸ್ಸಿನಿಂದ ಹಿಡಿದು ಹಿರಿಯರವರೆಗೆ ಒಂದಿಲ್ಲ ಒಂದು ರೀತಿ ಒಳಗ ಈ ಮೊಣಕಾಲು ನೋವು ಕಾಡ್ತಾನೆ ಇರ್ತದೆ. ವೈದ್ಯರ ಕಡೆಗೆ ಹೋದಾಗ ಅರ್ಥ್ರೈಟಿಸ್ ಅಂತಾರ, ಆಸ್ಟಿಯೋ ಅರ್ಥ್ರೈಟಿಸ್ ಅಂತಾರ, ಸಂಧಿವಾತ ಅಂತಾರ, ಆಮವಾತ ಅಂತಾರ. ಹಿಂಗ ವೈದ್ಯಕೀಯ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅವರು ಹೇಳಿ ಒಂದು ಔಷಧೋಪಚಾರವನ್ನ ಮಾಡ್ತಾರ. ಈ ಔಷಧೋಪಚಾರಗಳು ಕೇವಲ ನಮ್ಗೆ ತಾತ್ಪೂರ್ತಿಕ ಪರಿಹಾರವನ್ನ ನೀಡ್ತಾವ. ಹೆಚ್ಚಿನ ಒಂದು ವಿವರಣೆಯನ್ನು ನಾವು ವೈದ್ಯರ ಹತ್ರ ಕೇಳಿದಾಗ ವೈದ್ಯರು ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಅನಿವಾರ್ಯ ಅನ್ನೋ ಮಾತನ್ನು ಕೂಡ ಹೇಳ್ತಿರ್ತಾರೆ. ಕೇಳುಗ್ರೆ, ಹಂಗಿದ್ರ ಇದಕ್ಕೆ ನೀ ರಿಪ್ಲೇಸ್ಮೆಂಟ್ ಒಂದೇ ಪರಿಹಾರನ ಅಥವಾ ಕೊನೆಯ ಕಾಲದವರೆಗೂ ನಾವು ಔಷಧಿ ಸೇವನೆ ಮಾಡ್ತಾನೆ ಇರಬೇಕಾ? ಏನಾದ್ರೂ ಇದಕ್ಕೆ ಒಂದ್ ಸ್ವಲ್ಪ ಕಾಲ ಆರಾಮಾಗುವಂತದ್ದು ಅಥವಾ ಶಾಶ್ವತವಾಗಿ ನೋವು ಕಡಿಮೆ ಆಗುವಂತ ಪರಿಹಾರ ಇಲ್ವಾ ಅನ್ನೋ ಸಮಸ್ಯೆ ನಮ್ದಿದ್ರ ಇದಕ್ಕ ಉತ್ತರ ನಾವು ಭೌತಿಕ ಚಿಕಿತ್ಸೆ ಅಂತ ಹೇಳ್ಬಹುದು. ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ. ಈ ಎಲುಬು ಕೀಲುಗಳ ನೋವಿನಲ್ಲಿ ಭೌತಿಕ ಚಿಕಿತ್ಸೆ ಬಹಳ ಸಹಕಾರಿ ಆಗ್ತದ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳ ಸರ್ವೇ ಸಾಮಾನ್ಯವಾದ ಮಾತು. ಹಂಗಿದ್ರ ಈ ಆಸ್ಟಿಯೋ ಅರ್ಥ್ರೈಟಿಸ್ ಕಾಯಿಲೆಯಲ್ಲಿ ಅಥವಾ ನೀ ರಿಪ್ಲೇಸ್ಮೆಂಟ್ ಆದಾಗ ಫಿಸಿಯೋಥೆರಪಿ ಭೌತಿಕ ಚಿಕಿತ್ಸೆ ಹೇಗೆ ಸಹಕಾರಿ ಆಗ್ತದೆ, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಭೌತಿಕ ಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ತುಳಸಿ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ತುಳಸಿ ಕುಲಕರ್ಣಿ ಅವರು.
2: ನಮಸ್ಕಾರ ಮ್ಯಾಮ್.
1: ಇತ್ತೀಚಿನ ದಿನದೊಳಗ ಈ ಆಸ್ಟಿಯೋ ಅರ್ಥ್ರೈಟಿಸ್ ಅನ್ನೋದು ಬಹಳ ಸಾಮಾನ್ಯವಾದ ಪದ ನಾವು ಕೇಳ್ತಾ ಇರ್ತೀವಿ. ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೆ ಏನು?
2: ಎಲ್ಲರಿಗೂ ಈಗಿನ ಜಗತ್ತೊಳಗ ಅಂದ್ರೆ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರ ತನಕ ಈಗ ಮೊಣಕಾಲಿನ ನೋವು ತುಂಬಾ ಸಹಜ ಆಗ್ಬಿಟ್ಟದ. ಅಂದ್ರ ಅದ್ ಹೆಂಗಂದ್ರ ನಮ್ ಜೀವನ ಶೈಲಿ ಹೆಂಗ ಬದಲಾಗ್ತಾ ಹೋಗ್ತದ, ಹಂಗ ನಮ್ ಕಾಲಿನ ಮೇಲಿಂದ ಒತ್ತಡ ನಾವು ಅದನ್ನ ನಿರ್ಲಕ್ಷಿಸ್ತಾ ಹೋಗ್ತೀವಿ. ಆರ್ಥ್ರೈಟಿಸ್ ಅನ್ನೋದು ಅಥವಾ ಸಂಧಿವಾತ ಅನ್ನೋದು ತುಂಬಾ ಒಂದು ಅಂಬ್ರೆಲಾ ಟರ್ಮ್ ಅಂತೀವಿ ನಾವು. ಆರ್ಥ್ರೈಟಿಸ್ ಒಳಗ ಬ್ಯಾರೆ ಬ್ಯಾರೆ ವಿಧಾವ ಅಂದ್ರ ಆರ್ಥ್ರೈಟಿಸ್ ಒಳಗ ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತೇವಿ, ಜುವೆನೈಲ್ ಅರ್ಥ್ರೈಟಿಸ್ ಅಂತೇವಿ, ಗೌಟ್ ಅಂತೇವಿ ಅಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಅದರಿಂದ ನೋವು ಬರೋದು ಗೌಟ್ ಅಂತೇವಿ. ಅಥವಾ ನಾವು ಈಗ ತುಂಬಾ ಕಾಮನ್ ಅಂದ್ರೆ ತುಂಬಾ ಸಹಜವಾಗಿರೋ ಒಂದು ಕಾಯಿಲೆ ಅಂದ್ರೆ ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೆ ಸಂಧಿವಾತ. ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೂ ಅದರಲ್ಲಿ ಮತ್ ನಾಲ್ಕ್ ಸ್ಟೇಜ್ ಅವ. ಅಂದ್ರೆ ನಾವೀಗ ಅದ್ರದ್ ಎಲ್ಲಾರ್ಗೂ ಕೇಳ್ತೇವಿ ಮೊಣಕಾಲು ನೋವು ಬಂದ ತಕ್ಷಣ ಆಪರೇಷನ್ ಅಂತ ಹೇಳಿ ಎಲ್ಲಾರು ಹೆದರ್ಕೊಂಡ್ ಬಿಡ್ತಾರ. ಹಂಗಿರಂಗಿಲ್ಲ. ಆಸ್ಟಿಯೋ ಅರ್ಥ್ರೈಟಿಸ್ ಅಂತಂದ್ರ ಅದ್ರೊಳಗ ಮತ್ ನಮ್ ಕಡೆ ನಾಲ್ಕ್ ಸ್ಟೇಜ್ ಅವ ಅಂದ್ರೆ ನಾಲ್ಕ್ ಹಂತ ಅವ. ಮೊದಲನೇ ಎರಡ್ ಹಂತದೊಳಗ ನಮಗ್ ಹೆಂಗಂದ್ರೆ ನೋವು ಬರ್ತಾ ಹೋಗ್ತದ, ಬಟ್ ನಾವ್ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಿವಿ. ಅಂದ್ರೆ ಬರುತ್ತಾ ಹೋಗ್ತದ, ಜಾಸ್ತಿ ಕೆಲಸ ಆಗಿದಕ್ ನೋವು ಬರ್ತಿರ್ಬಹುದು ಅಂತ ಅನಿಸಿ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ. ಅದ್ ನಮಗ ಅಂದ್ರೆ ಎವ್ರಿ ಡೇ ನಮ್ದು ಪ್ರತಿದಿನದ ಕೆಲಸದೊಳಗ ಅಷ್ಟ ನಮಗ್ ತ್ರಾಸ ಆಗಂಗಿಲ್ಲ. ಎರಡನೇ ಹಂತದೊಳಗ ಕಟಕಟ ಅನ್ನೋ ಶಬ್ದ ಬರ್ತದ ಮಂಡಿಯೊಳಗ, ಅವಾಗ ನಮಗ್ ಜಾಸ್ತಿ ಅದ್ರ ಬಗ್ಗೆ ಲಕ್ಷ್ಯ ಬರ್ತದ ಅಂದ್ರೆ ಇದೇನೋ ನೋವು ಜಾಸ್ತಿ ಆಗ್ಲಿಕ್ಕದ್ ನಮ್ಗ ಅಂತ ಹೇಳಿ ಎರಡನೇ ಹಂತದೊಳಗ್ ಗೊತ್ತಾಗ್ತದ. ಮೂರನೇ ಹಂತದೊಳಗ್ ನಮಗ್ ಏನಂತಂದ್ರ ನೋವನ್ನ ನಿರ್ಲಕ್ಷ್ಯ ಮಾಡ್ಲಿಕ್ ಆಗುದೇ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ನಾವು ಮೂರನೇ ಹಂತ ಅಂತೀವಿ. ಆಮೇಲೆ ನಾಲ್ಕನೇ ಹಂತದೊಳಗ್ ನಮಗ್ ಆರ್ಥೋಪೆಡಿಕ್ ಸರ್ಜನ್ ಇರ್ತಾರ, ಅವ್ರು ಹೇಳ್ತಾರ ನಾವ್ ಈಗ ಇನ್ ಮ್ಯಾಲ ಏನು ಮಾಡ್ಲಿಕ್ ಆಗಂಗಿಲ್ಲ, ನೀ ರಿಪ್ಲೇಸ್ಮೆಂಟ್ ಒಂದ ಆಪ್ಷನ್ ಅದ ಅಂತ ಹೇಳ್ತಾರ. ಅದ ನಮಗ ನಾಲ್ಕನೇ ಹಂತ. ಇದನ್ನ ಒಂದ್ ನೀ ಜಾಯಿಂಟ್ ಅಂದ್ರೆ ನಮ್ ಮೊಣಕಾಲನ್ನ ಒಂದು ಗಾಡಿಯೊಳಗಿನ ಶಾಕ್ ಅಬ್ಸರ್ವರ್

0: ಹೋಲಿಸಬಹುದು. ಅಂದ್ರೆ ಶಾಕ್ ಅಬ್ಸರ್ವರ್ ಹೆಂಗ್ ವರ್ಕ್ ಮಾಡ್ತದ ಅಂತಂದ್ರೆ ಅದೆಲ್ಲಾನು ಸ್ಟ್ರೆಸ್ ಅನ್ನು ತಡ್ಕೊಂಡು ಗಾಡಿ ಸ್ಮೂತ್ ಆಗಿ ನಡಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಅದಕ್ಕೆ ನಮ್ದು ನೀ ಜಾಯಿಂಟು ಅಥವಾ ಮೊಣಕಾಲು ಹಂಗೆ ಅದ್ ಎರಡು ಬೋನಿನ ಮಧ್ಯ ಒಂದ್ ಗಾದಿ ಅಂತೇವಿ. ಅಂದ್ರೆ ಆ ಗಾದಿನ ನಾವು ಕಾರ್ಟಿಲೇಜ್ ಅಂತೇವಿ. ಕಾರ್ಟಿಲೇಜ್ ಏನಾಗ್ತದ, ಬರ್ತಾ ಬರ್ತಾ ಸವಿತಾ ಹೋಗ್ತದ. ಅದ್ ನಮ್ ವಯಸ್ಸಿನ ಸಲುವಾಗಿನೂ ಇರ್ಬೋದು ಅಥವಾ ನಮ್ ದೇಹದೊಳಗಿನ ಕಾಯಿಲೆ ಸಲುವಾಗೂ ಇರ್ಬೋದು. ಆ ಗಾದಿ ನಮ್ ಸವದಂಗ್ ಹಾಕೋತ್ ಹೋದಂಗ ನಮಗ್ ನೋವು ಜಾಸ್ತಿ ಹಾಕೊಂತ ಹೋಗ್ತದ. ಆ ಗಾದಿ ನಮಗ್ ಪೂರ್ತಿ ಸವಿದಾಗ ಅಂದ್ರೆ 50% ಕಿಂತ ಜಾಸ್ತಿ ಆ ಗಾದಿ ಸವಿದಾಗ ನಾವ್ ಆಪರೇಷನ್ ಒಂದ ಹಾದಿ ಅಂತ ಹೇಳ್ತೇವಿ. ಆದ್ರೆ ಫಿಸಿಯೋಥೆರಪಿ ಒಳಗ್ ನಾವೇನ್ ಮಾಡ್ತೇವಿ ಅಂತಂದ್ರೆ ಅಲ್ಲಿ ನಾಲ್ಕನೇ ಅಥವಾ ಮೂರನೇ ಹಂತಕ್ಕೆ ನಾವು ರೀಚ್ ಆಗೋಕ್ಕಿಂತ ಮುಂಚೆನ ನಾವು ಅದನ್ನ ಹೆಂಗ್ ತಡೆಗಟ್ಟಬಹುದು ಅಂತ ಹೇಳಿ ಫಿಸಿಯೋಥೆರಪಿಯಲ್ಲಿ ನಾವು ಕಂಡುಹಿಡಿಯಬಹುದು.
1: ಈಗ ತುಳಸಿಯವರ ಅಂದ್ರೆ ಈ ಆಸ್ಟಿಯೋ ಅರ್ಥರೈಟಿಸ್ ಅನ್ನೋದು ಸಾಮಾನ್ಯವಾಗಿ ಇರ್ತದ, ನಾಲ್ಕು ಹಂತಗಳ ಬಗ್ಗೆ ಹೇಳಿದ್ರಿ. ನಾವು ಬೇಗ ಒಂದು ವೈದ್ಯಕೀಯ ಉಪಚಾರ ಪಡಿಬೇಕು ಅಂದ್ರೆ ಮೊದಲು ಅಥವಾ ಎರಡನೇ ಹಂತದಲ್ಲಿ ಹೋದಾಗ ಒಂದ್ ಸ್ವಲ್ಪ ಏನಾದ್ರೂ ಪರಿಹಾರ ಮಾಡ್ಕೊಳ್ಬಹುದು. ತೀರಾ ನಾಲ್ಕನೇ ಹಂತಕ್ಕೆ ಹೋದಾಗ ನೀ ರಿಪ್ಲೇಸ್ಮೆಂಟ್ ಅನಿವಾರ್ಯ ಅಂತ ಹೇಳಿದ್ರಿ. ಈಗ ವೈದ್ಯರ ಕಡೆಗೆ ಹೋಗುವ ಮೊದಲನೇ ನಾವು ಇದಕ್ಕೆ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾ? ಇದು ಹೇಗೆ ಸಹಕಾರಿ ಆಗ್ತದೆ?
0: ನಾವು ಮೊದಲನೇ ಅಥವಾ ಎರಡನೇ ಹಂತ ಅಂತ ಹೇಳಿ ನಾನು ನಿಮಗೆ ಹೇಳದಂಗ, ನೋವು ನಮಗ್ ಕಾಣಿಸ್ಕೊಂಡ ತಕ್ಷಣ ಒಂದೆರಡು ದಿನ ಅದ್ ನೋವು ನಮಗ್ ಜಾಸ್ತಿ ಆಗಿಲ್ಲ ಅಥವಾ ಜಾಸ್ತಿ ಏನು ತ್ರಾಸ ಆಗಿಲ್ಲ ಅಂತಂದ್ರೆ ನಾವ್ ಅದನ್ನ ಅಲ್ಲಿಗೆ ಎದಕ್ಕೋ ಜಾಸ್ತಿ ಕೆಲಸ ಮಾಡಿದಕ್ಕಾಗಿರ್ತದ ಅಂತ ಅನ್ಕೋಬಹುದು. ಬಟ್ ಆ ನೋವು ಜಾಸ್ತಿ ನಮಗ್ ತ್ರಾಸ ಆಗ್ಲಿಗತ್ತು, ಆ ನೋವಿಂದ ನಮಗ್ ಪ್ರತಿದಿನದ ಕೆಲಸ ಮಾಡ್ಕೊಳ್ಲಿಕ್ ಆಗ್ಲಿಕತ್ತಿಲ್ಲ ಅಂತಂದ್ರ ನಾವು ಮೊದ್ಲು ಹೋಗಿ ಒಬ್ರು ಆರ್ಥೋಪೆಡಿಕ್ ಸರ್ಜನ್ ಹತ್ರ ತೋರಿಸ್ಕೊಂಡು ಅದರದ್ ನಾವು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡ್ಕೋಬೇಕು. ಎಕ್ಸ್ರೇ ಒಳಗ್ ನಮ್ಗೆ ಗೊತ್ತಾಗ್ತದ ಯಾವ ಹಂತದೊಳಗದ ಅಂತ ಹೇಳಿ. ಅವಾಗ ನಮ್ದು ಮೊದಲನೇ ಅಥವಾ ಎರಡನೇ ಹಂತದೊಳಗ ಇತ್ತಂತಂದ್ರ ನಾವ್ ಅದಕ್ಕ ಮುಂಚೆನ ನಾವು ಫಿಸಿಯೋಥೆರಪಿ ತಗೊಂಡು, ಈಗಿನ ಜನ ಹೆಂಗಂತಂದ್ರೆ ನೋವು ಸ್ವಲ್ಪ ಬಂತಂದ್ರ ಪೇನ್ ಕಿಲ್ಲರ್ ತಗೊಂಡು ಗುಳಗಿ ತಗೊಂಡು ಕಮ್ಮಿ ಮಾಡ್ಕೊಳ್ಲಿಕ್ ನೋಡ್ಬಿಡ್ತಾರ. ಅದ್ರ ಬದ್ಲಿ ನಾವ್ ಇದು ಫಿಸಿಯೋಥೆರಪಿ ಒಳಗ ವ್ಯಾಯಾಮ ಮಾಡಿ ಏನು ಸೈಡ್ ಎಫೆಕ್ಟ್ ಇರಲಾರ್ದಂಗ ನಮ್ ಸ್ನಾಯುಗಳಿಗೆ ನಾವು ಶಕ್ತಿ ಕೊಟ್ಟು ಆದಷ್ಟು ಎಷ್ಟು ನಮ್ ಕಡೆಯಿಂದ ನಾವು ಸರ್ಜರಿ ಮುಂದೆ ಹಾಕೊಳ್ಳಿಕ್ ಪ್ರಯತ್ನ ಮಾಡಬಹುದು ಅದನ್ನ ಮಾಡ್ಲಿಕ್ ಸರಳ ಆಗ್ತದೆ. ಆಮೇಲೆ ನಮ್ ಪೂರಾ ಆಗ್ಲೇ ಇಲ್ಲ, ನಾಲ್ಕನೇ ಹಂತಕ್ಕೆ ಆಲ್ರೆಡಿ ಹೋಗ್ಬಿಟ್ಟದ ಕಾಲ ಅಂತಂದ್ರ ಅವಾಗ ನೀ ರಿಪ್ಲೇಸ್ಮೆಂಟ್ ಮಾಡಬಹುದು. ಬಟ್ ಅದು ಹೆದರುವಂತ ವಿಷಯ ಏನಲ್ಲ. ಆಮೇಲೆ ಹೆದರ್ಕಿ ಅನ್ನೋದು ಯಾವಾಗ ಬರ್ಬೇಕಂತಂದ್ರೆ ನಮಗ ಅದರಿಂದ ಏನೋ ಅಪಾಯ ಅದ ಅಂತ ಹೇಳಿ. ನೀ ರಿಪ್ಲೇಸ್ಮೆಂಟ್ ಅಂದ್ರೆ ನಮ್ಗ ಅದ 10 ವರ್ಷದ ನಮಗ ಅವ್ರು ವಾರಂಟಿ ಕೊಡ್ತಾರೆ ಮಷೀನಿಗೆ ಕೊಟ್ಟಂಗ. ಅದನ್ನ ನಾವ್ ಹೆಂಗ್ ಬಳಸ್ಕೋತೇವಿ, ಅದನ್ನ ನಾವ್ ಎಷ್ಟು ಲಿಮಿಟೆಡ್ ಆಗಿ ನಾವ್ ಅದನ್ನ ಯೂಸ್ ಮಾಡ್ಕೊಂತೇವಿ, ಯಾವ್ಯಾವ್ದು ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ನಮಗ್ ಗೊತ್ತಿದ್ರ ಯಾವುದು ಇದ್ರಲ್ಲಿ ಹಾನಿಕಾರಕ ಅಲ್ಲ.
1: ಈಗ ಒಬ್ಬ ಫಿಸಿಯೋಥೆರಪಿಸ್ಟ್ ಆಸ್ಟಿಯೋ ಆರ್ಥರೈಟಿಸ್ ಆದಂತ ಒಬ್ಬ ವ್ಯಕ್ತಿಗೆ ಏನೆಲ್ಲ ಚಿಕಿತ್ಸೆಯನ್ನ ಮಾಡಬಹುದು, ಎಷ್ಟು ದಿನ ಮಾಡಬಹುದು, ಅಂದ್ರೆ ಇದು ನಿರಂತರವಾಗಿ ಫಿಸಿಯೋಥೆರಪಿಸ್ಟ್ ಕಡೆ ಚಿಕಿತ್ಸೆ ತಗೊಳ್ಳೇಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ?
0: ನೀವ್ ಹೇಳ್ದಂಗ ಫಿಸಿಯೋಥೆರಪಿ ನಾವ್ ಎಷ್ಟು ಲಘು ಚಾಲು ಮಾಡ್ತೇವಿ ಅಷ್ಟು ಬಹಳ ಒಳ್ಳೇದು. ಈಗ ನಾವ್ ಫಿಸಿಯೋಥೆರಪಿ ಒಳಗ್ ಮೇನ್ಲಿ ನಾವ್ ಮೂರ್ ಹಂತದೊಳಗ್ ಆಸ್ಟಿಯೋ ಆರ್ಥರೈಟಿಸ್ ಟ್ರೀಟ್ಮೆಂಟ್ ಅನ್ನ ಡಿವೈಡ್ ಮಾಡ್ತೇವಿ. ಮೊದಲೇದಂತಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಂದ್ರೆ ನೋವು ನಿಯಂತ್ರಣ. ಇದ್ರೊಳಗ್ ನಮ್ ಕಡೆ ಬೇರೆ ಬೇರೆ ಮಷೀನ್ ಇರ್ತಾವ, ಅದ್ರ ಸಲುವಾಗಿ ಅಲ್ಟ್ರಾಸೌಂಡ್ ಇರ್ತದ, IFT ಅಂತ ಇರ್ತದ, ಟೆನ್ಸ್ ಅಂತ ಇರ್ತದ. ಆಮೇಲೆ ಈಗ ಅದ್ರೊಳಗ ಹೊಸ ತಂತ್ರಜ್ಞಾನ ಒಳಗ ಶಾಕ್ ವೇವ್ ಥೆರಪಿ ಅಂತ ಇರ್ತದ, ವ್ಯಾಕ್ಸ್ ಅಂತ ಇರ್ತದ. ನಾವ್ ಅದನ್ನೆಲ್ಲ ಬಳಸಿ ನೋವನ್ನ ತಡೆಗಟ್ಟಬಹುದು. ಇವ್ ಯಾವ್ದಕ್ಕೂ ಆದಷ್ಟು ಅಡ್ಡ ಪರಿಣಾಮ ಇರಂಗಿಲ್ಲ. ಗುಳಗಿ ಅಷ್ಟು ನಾವು ತಗೊಂಡಷ್ಟು ದೇಹದ ಮೇಲೆ ಕಿಡ್ನಿ ಮೇಲೆ ಏನು ಎಫೆಕ್ಟ್ ಬೀಳಂಗಿಲ್ಲ. ಎರಡನೇ ಹಂತ ಅಂದ್ರೆ ನಾವು ಮ್ಯಾನ್ಯುಯಲ್ ಥೆರಪಿ ಅಂತೇವಿ. ಅಂದ್ರೆ ನಾವು ಫಿಸಿಯೋಥೆರಪಿಸ್ಟ್ ಆಗಿ ನಾವು ಪೇಷಂಟ್ ಗೆ ಹೆಂಗ್ ಟ್ರೀಟ್ ಮಾಡ್ತೇವಿ, ಏನೇನ್ ಟೆಕ್ನಿಕ್ ನಾವ್ ಯೂಸ್ ಮಾಡ್ತೇವಿ, ಆ ಜಾಯಿಂಟ್ ಮೂವ್ಮೆಂಟ್ ಹೆಂಗ್ ನಾವ್ ಇಂಪ್ರೂವ್ ಮಾಡಬಹುದು ಅಥವಾ ಹೆಂಗ್ ಕಮ್ಮಿ ಮಾಡಬಹುದು, ಅದನ್ನೆಲ್ಲ ನಾವೇನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ನಾವು ಥೆರಪಿಸ್ಟ್ ಆಗಿ ಪೇಷಂಟ್ ಗೆ ಹೇಳ್ಕೊಡ್ತೇವೆ. ಮೂರನೇದ್ ಅಂತಂದ್ರೆ ಟೇಲರ್ ಮೇಡ್ ಎಕ್ಸಸೈಸ್ ಅಂತ ಇರ್ತಾವ. ಅಂದ್ರೆ ನಾವು ಒಬ್ರು ಪೇಷಂಟ್ ಗೆ ಒಂದ್ ಎಕ್ಸಸೈಸ್ ಹೇಳಿದ್ರೆ ಅದೇ ಸೇಮ್ ಎಕ್ಸಸೈಸ್ ಇನ್ನೊಂದ್ ಪೇಷಂಟ್ ಗೆ ಸೇಮ್ ಆಗಂಗಿಲ್ಲ. ಅದು ಅದಕ್ಕೆ ನಾವು ಟೇಲರ್ ಮೇಡ್ ಅಂತಂದ್ರೆ ನಾವು ಅವ್ರ ದೇಹದ ಪ್ರಕೃತಿಗೆ ಮತ್ತ ಅವ್ರ ದೇಹದ ವೇಟ್ ಗೆ ತೂಕಕ್ಕೆ ಅದರ ಅನುಗುಣವಾಗಿ ನಾವ್ ಅದನ್ನ ಹೆಂಗ್ ಅವರಿಗೆ ಯಾವ ವ್ಯಾಯಾಮ ಮಾಡಿದ್ರೆ ಒಳ್ಳೇದು, ಅವ್ರ ದೇಹದೊಳಗ್ ಯಾವ ಸ್ನಾಯು ಶಕ್ತಿ ಹೆಂಗ್ ಅದ ನೋಡ್ಕೊಂಡು ಅವ್ರ ಶಕ್ತಿಗನುಗುಣವಾಗಿ ಎಲ್ಲಾನು ನೋಡ್ಕೊಂಡು ಅವರಿಗೆ ಯಾವ ಎಕ್ಸಸೈಸ್ ಮಾಡಬಹುದು ಮಾಡಬಾರ್ದು ಅಥವಾ ಏನೇನ್ ಕಮ್ಮಿ ಮಾಡಿದ್ರೆ ನೋವನ್ನ ನಾವು ಇನ್ನು ಮುಂದೂಡಬಹುದು ಅಂತ ಹೇಳಿ ನೋಡಬಹುದು.
1: ಅಂದ್ರೆ ಈಗ ಇದಕ್ಕೆ ಪೇಷಂಟ್ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ನಿಂದ ಬಳಲ್ತಾ ಇರೋರು ಒಬ್ಬ ಫಿಸಿಯೋಥೆರಪಿಸ್ಟ್ ನ ಭೇಟಿ ಆದಾಗ ಇದ್ರ ಬಗ್ಗೆ ನೀವು ವಿವರವಾದ ಮಾಹಿತಿಯನ್ನ ಮಾಡಿಕೊಡ್ತೀರಿ. ಈಗ ಅವ್ರು ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕಾಗ್ತದಂತೆ?
0: ಯೂಶಲಿ ನಾವು ಒಬ್ರು ಪೇಷಂಟ್ ಬಂದ್ರೆ ನಮ್ ಕಡೆ ಅವ್ರಿಗೆ ನೋವು ಕಮ್ಮಿ ಆಗೋ ತನಕ ನಾವು ಅವ್ರಿಗೆ ಅಲ್ಲೇ ನಮ್ ಮುಂದನ ಎಕ್ಸಸೈಸ್ ಮಾಡಿಸಿ ಎಲ್ಲ ಮಷೀನ್ ಹಚ್ಚಿ ಎಲ್ಲಾನು ನಾವು ಮಾನಿಟರ್ ಮಾಡ್ತಿರ್ತೇವೆ. ಅಂದ್ರೆ ಅವ್ರಿಗೇನು ಜಾಸ್ತಿ ನೋವು ಆಗಬಾರ್ದು ಅಂತ ಹೇಳಿ ಅದು 5-7 ದಿನದ ತನಕ ಮಿನಿಮಮ್ ನಾವು ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ತೇವೆ. ನಮ್ ಮುಂದ ಅವ್ರ ಇನ್ನೂ ಜಾಸ್ತಿ ಒಂದ್ಸತೆ ನೋವು ಕಮ್ಮಿ ಆಯ್ತು ನಮಗ್ ಶಕ್ತಿ ಚಲೋ ಬರ್ಲಿಗತ್ತದ ಅಂತೆಲ್ಲ ಹೇಳಿಗತ್ರ ಅಂದ್ರ ನಾವು ಅವರಿಗೆ ಟೆಲಿ ರಿಹಾಬಿಲಿಟೇಷನ್ ಮುಖಾಂತರ ಅಥವಾ ನಾವು ವಾರಕ್ಕೆ ಒಂದ್ಸತೆ ಅಥವಾ ವಾರಕ್ಕೆ 2 ಸತೆ ಅಷ್ಟೇ ಮಾನಿಟರ್ ಮಾಡ್ಕೊಂತ ಅವ್ರ ಶಕ್ತಿ ಜಾಸ್ತಿ ಹೆಚ್ಚಾಕೋತ್ ಹೋದಂಗ ನಾವು ನಮ್ದು ಸೆಷನ್ ಅನ್ನ ಅವ್ರ ಜೊತೆ ಕಮ್ಮಿ ಮಾಡಬಹುದು. ಆಮೇಲೆ ಅವ್ರು ತಮಗೆ ತಾವು ಮನೆಯಲ್ಲಿ ಒಂದು ಡೈರಿ ಅದೆಲ್ಲ ಇಟ್ಕೊಂಡು ಇವತ್ ವ್ಯಾಯಾಮ ಮಾಡಿದೀವೋ ಇಲ್ವೋ, ಇವತ್ ನಮ್ಗ ಅದರಿಂದ

0: ಏನಾದ್ರು ತ್ರಾಸ ಆಯ್ತು ಹಂಗಂತಂದ್ರೆ ನಮಗ್ ಫೋನ್ ಮಾಡಿ ಅಥವಾ ನಮಗ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಾವೇ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ನಾವು ಅವ್ರಿಗೆ ಮತ್ತೆ ಏನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಸಲಹೆ ಸೂಚನೆ ಕೊಡಬಹುದು.
1: ಅಂದ್ರೆ ಫಸ್ಟ್ ಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವರು ಎಲ್ಲಾನು ಮಾಡ್ತಾರೆ, ನಂತರದ ದಿನಗಳಲ್ಲಿ ಅವ್ರು ತಮ್ಮ ತಾವೇ ಮನೆಯಲ್ಲಿ ಮಾಡ್ಕೊಳ್ಬಹುದು. ಅಂದ್ರೆ ಇದು ಒಂದು ಜೀವನ ಶೈಲಿ
0: ಹೌದು
1: ಆಗಿ ಮಾರ್ಪಡ್ತದ ಅಂತ ಹೇಳ್ತೀರಿ. ಈಗ ತುಳಸಿ ಅವರ, ಇತ್ತೀಚಿನ ದಿನದಲ್ಲಿ ಈ ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ ಇದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತು ಜನ ಇದರ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಇದರ ಒಂದು ಪ್ರಾಮುಖ್ಯತೆ ಮಹತ್ವ ಹೆಚ್ಚಾಗ್ತಾ ಇದೆ. ತಾವು ಒಬ್ಬ ಭೌತಿಕ ಚಿಕಿತ್ಸಕರಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು?
0: ಮುಂಚೆ ಇದು ಫಿಸಿಯೋಥೆರಪಿ ಅನ್ನೋ ಚಾಲು ಆಗಿದ್ದು ಕ್ರಿಸ್ತಪೂರ್ವ 420 ಅಂತ ಹೇಳ್ತೇವೆ. ಅಂದ್ರೆ ನಾವು ವೈದ್ಯಕೀಯ ಪಿತಾಮಹರಾದ ಗ್ಯಾಲನ್ ಅವರು ಇದನ್ನ ಹೈಡ್ರೋಥೆರಪಿ ಮೂಲಕ ಆಮೇಲೆ ಮ್ಯಾನ್ಯುಯಲ್ ಥೆರಪಿ ಮೂಲಕ ಅವಾಗ ಚಾಲು ಮಾಡಿದ್ರು. ಭಾರತದೊಳಗ 1950 ಇದನ್ನ ಪೋಲಿಯೋ ಪ್ಯಾಂಡಮಿಕ್ ನಮ್ಗೇನ್ ಚಾಲು ಆಗಿತ್ತಲ್ಲ ಅವಾಗ ಫಿಸಿಯೋಥೆರಪಿ ಪ್ರಾಮುಖ್ಯತೆ ತುಂಬಾ ಪಡಿತು. ಈಗ ಫಿಸಿಯೋಥೆರಪಿ ಹೆಂಗಿದೆ ಅಂತಂದ್ರೆ ಎಲ್ಲಾ ಕ್ಷೇತ್ರದೊಳಗೂ ಮೊದಲೇ ಡಾಕ್ಟರ್ ಹೇಳೋದು ಫಿಸಿಯೋಥೆರಪಿ ಮಾಡಿಸ್ಕೊಂಡ ಬರಬೇಕು ಅಂತ ಹೇಳಿ. ಯಾಕಂದ್ರೆ ಈಗ ಜನಕ್ಕೂ ಅದ್ರ ಬಗ್ಗೆ ಅಷ್ಟು ಹೆಚ್ಚಿನ ಅರಿವಾಗ್ತಿದೆ. ಅದರಿಂದ ನಾವು ಹೆಂಗೆ ನಾವು ಪೇನ್ ಇಲ್ಲಾರ್ದೇನೆ, ಜಾಸ್ತಿ ಸೈಡ್ ಎಫೆಕ್ಟ್ ಇಲ್ಲಾರ್ದೇನೆ ನಾವು ನಮ್ಮ ಜೀವನ ಶೈಲಿನ ಹೆಂಗ್ ಉತ್ತಮ ಪಡಿಸ್ಕೋಬೇಕು ಅಂತ ಹೇಳಿ ಈಗಿನ ಜನಕ್ಕೆ ಜಾಸ್ತಿ ತಿಳಿತಾ ಇದೆ. ಈಗ ನಾನು ಮುಂಚೆ ಈಗ ಕೋವಿಡ್ ಪೇಷಂಟ್ ಅನ್ನ ನೋಡ್ತಿದ್ದೆ. ಕೋವಿಡ್ ಟೈಮ್ ಒಳಗ ಫಿಸಿಯೋಥೆರಪಿ ತುಂಬಾ ಉಪಯುಕ್ತ ಆಯ್ತು. ಅವರಿಗೆ ಕೋವಿಡ್ ಸ್ಪೇಸ್ ಅಲ್ಲಿ ಅವರಿಗೆ ಅದರಿಂದ ಶ್ವಾಸಕೋಶಕ್ಕೆ ಹೃದಯದ ಮೇಲೆ ತುಂಬಾ ತ್ರಾಸ ಆಗ್ತಿತ್ತು. ಅದನ್ನ ನಾವು ಅವ್ರಿಗೆ ಕಫ ಹೆಂಗ್ ಹೊರಗೆ ತೆಗಿಬೇಕು, ಅದನ್ನ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ನಮ್ ಕಡೆಯಿಂದ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ನೋಡಿದ್ವಿ. ವುಮೆನ್ಸ್ ಫೀಲ್ಡ್ ಒಳಗ ಅಂದ್ರೆ ಈಗ ಪ್ರೆಗ್ನೆನ್ಸಿ ಒಳಗ್ ಪೆಲ್ವಿಕ್ ಫ್ಲೋರ್ ರಿಹ್ಯಾಬಿಲಿಟೇಷನ್ ಅಂತೇವಿ, ಅದನ್ನೆಲ್ಲ ಬಂದದ. ಆಮೇಲೆ ನಾರ್ಮಲ್ ಡಿಲಿವರಿ ಆಗ್ಲಿಕ್ಕೆ ವ್ಯಾಯಾಮ ಮಾಡ್ಬೇಕು ಅದ್ ಬಂದದ. ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತೇವಿ ನಾವ್ ಅಂದ್ರೆ ಸ್ಟ್ರೋಕ್ ಪೇಷಂಟ್, ಪಾರ್ಶ್ವವಾಯು ಆದಾಗ, ಪಾರ್ಕಿನ್ಸನ್ ಇದ್ದಾಗ ಅವಾಗೆಲ್ಲ ನಾವ್ ಅದನ್ನ ಹೆಂಗ್ ಮಾಡ್ಬೇಕು ಅದು ಬಂದದ. ಆರ್ಥೋಪೆಡಿಕ್ ಅಮೇಲ್ ಸ್ಪೋರ್ಟ್ಸ್ ಅಂತೀವಿ ಅಂದ್ರೆ ಗಾಯ ನಮಗ್ ಇಂಜುರಿ ಆಗೋಕ್ಕಿಂತ ಮುಂಚೆ ಹೆಂಗ್ ಮಾಡ್ಬೇಕು ತಡೆಗಟ್ಲಿಕ್ಕೆ, ಇಂಜುರಿ ಆದ್ಮೇಲೆ ಎಷ್ಟು ಬೇಗ ನಾವು ಗುಣಮುಖರಾಗಬಹುದು ಅದನ್ನು ನೋಡ್ತೇವೆ. ಆಮೇಲೆ ಈಗ ವರ್ಚುವಲ್ ರಿಹ್ಯಾಬಿಲಿಟೇಷನ್ ಅಂತೇವೆ ನಾವು, ಅದ್ರೊಳಗ್ ನಾವು ಹೆಂಗಂತಂದ್ರೆ ಅವರಿಗೆ ಗೇಮ್ಸ್ ಆಡಿಸ್ತೇವಿ, ಅದರಿಂದ ಅವ್ರ ಬ್ಯಾಲೆನ್ಸ್ ಹೆಂಗ್ ಇಂಪ್ರೂವ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೇವಿ. ರೋಬೋಟಿಕ್ಸ್ ಅಂತ ಬಂದದ, ರೋಬೋಟಿಕ್ಸ್ ಒಳಗ್ ನಾವು ಅವರಿಗೆ ಮಷೀನ್ಸ್ ಎಲ್ಲ ಹಾಕ್ತೇವಿ, ಅದರಿಂದ ಎಐ ಈಗಿನ ಹೊಸ ಜಗತ್ತಿನ ಟ್ರೆಂಡ್ ಅದ. ಅದ್ರೊಳಗ್ ಎಐ ಹೆಂಗ್ ಅಸಿಸ್ಟ್ ಮಾಡ್ತದ ರೋಬೋಟಿಕ್ಸ್ ಅನ್ನ ಅದೆಲ್ಲಾನು ಬಂದಾವ. ಹಂಗೆ ಈಗ ನಮ್ ಮಷೀನು ಹಂಗೆ ಅಡ್ವಾನ್ಸ್ ಆಗ್ಲಿಗತ್ತಾವ, ನಮ್ ಥೆರಪಿನೂ ಹಂಗೆ ಅಡ್ವಾನ್ಸ್ ಆಗ್ಲಿಗತ್ತದ. ಇದರಿಂದ ಜನ ಏನ್ ತಿಳ್ಕೊಬೇಕಂತಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ನಮ್ ಎಷ್ಟು ಗಟ್ಟಿ ಇರ್ತೇವಿ ಅದ್ ಇಂಪಾರ್ಟೆಂಟ್ ಆಗ್ತದ. ಗುಳಿಗೆ ಎಷ್ಟು ಕಮ್ಮಿ ಮಾಡಬಹುದು ಅಷ್ಟು ಕಮ್ಮಿ ತಗೊಂಡು ನಮ್ ಕೈಲಾಗಿರೋ ಶಕ್ತಿ ಹೆಂಗ್ ಜಾಸ್ತಿ ಮಾಡ್ಕೋಬಹುದು ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತದೆ.
1: ಈಗ ತುಳಸಿ ಅವರು, ಆಸ್ಟಿಯೋ ಆರ್ಥರೈಟಿಸ್ ಅಂತಿಮ ಹಂತ ಮುಟ್ಟಿದಾಗ ನೀ ರಿಪ್ಲೇಸ್ಮೆಂಟ್ ಅನಿವಾರ್ಯ ಅಂತ ಹೇಳಿದ್ರಿ. ಈಗ ನೀ ರಿಪ್ಲೇಸ್ಮೆಂಟ್ ಮಾಡಿಕೊಂಡ ನಂತರ ತಕ್ಷಣಕ್ಕೆ ನಡೆದಾಡ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ಆವಾಗ ವೈದ್ಯರು ಫಿಸಿಯೋಥೆರಪಿ ಮಾಡಿಸ್ಕೊಳ್ರಿ ಅಂತ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ. ಆವಾಗ ಯಾವ ತರದ ಫಿಸಿಯೋಥೆರಪಿ ಅವ್ರಿಗೆ ಸಹಾಯ ಆಗ್ತದಂತೆ?
0: ನೀ ರಿಪ್ಲೇಸ್ಮೆಂಟ್ ಒಳಗ ಕೆಲವೊಬ್ರು ಒಂದೇ ಕಾಲಿನ ಮಾಡಿಸ್ತಾರ, ಕೆಲವೊಬ್ರು ಎರಡೂ ಕಾಲಿನ ಮಾಡಿಸ್ತಾರ. ಅವಾಗ ನಾವು ಬಯೋಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟ್ ಅಂತೇವಿ. ಯಾವಾಗ್ಲೂ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಅನಸ್ಥೇಷಿಯಾ ಎಫೆಕ್ಟ್ ಎಲ್ಲ ಇರ್ತದ. ಅವಾಗ ನಾವು 24-48 ಒಳಗ ಒಬ್ರು ಪೇಷಂಟ್ ಅನ್ನ ಎದ್ದು ಕೂಡಿಸಿ ಅವ್ರಿಗೆ ರೇಂಜ್ ಆಫ್ ಮೋಷನ್ ಅಂತೇವಿ, ಅಂದ್ರೆ ನಾವು ಕಾಲಿಂದು ಮೂವ್ಮೆಂಟ್ ಅನ್ನ ಎಷ್ಟು ಲಘು ಆಗ್ತದ ಅಷ್ಟು ಲಘು ಚಾಲು ಮಾಡ್ಬೇಕು. ಒಂದ್ 3 ದಿನದ ಅವ್ರು ಡಿಸ್ಚಾರ್ಜ್ ಏನ್ ಆಗ್ತಾರಲ್ಲ ಅಷ್ಟೊಳಗ ಅವ್ರು ಇಂಡಿಪೆಂಡೆಂಟ್ ಆಗಿ ವಾಕರ್ ಹಿಡ್ಕೊಂಡು ನಡೆದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದು ನಮ್ ಮೇಜರ್ ಗೋಲ್ ಇರ್ತದ. ಅವಾಗ ನಮ್ಗೇನಾಗ್ತದ ಅಷ್ಟೊಳಗ ಅವ್ರು ಇದನ್ನ ಅಚೀವ್ ಮಾಡಿದ್ರಂತಂದ್ರ ಅದಾದ ಕೂಡ ಅವ್ರಿಗೆ ಮುಂದೆ ದಿನನಿತ್ಯದ ಆಕ್ಟಿವಿಟಿ ಮಾಡ್ಲಿಕ್ಕೆ ಎಷ್ಟು ಲಘು ಆಗ್ತದ ಅಷ್ಟು 15 ದಿನದೊಳಗ ನಾವು ಮಾಡಿ ವಾಪಸ್ ಅವ್ರಿಗೆ ಮೊದ್ಲು ಹೆಂಗಿದ್ರು ಹಂಗ್ ಮಾಡೋದು ಟಾರ್ಗೆಟ್ ನಮ್ ಕಡೆ ಇರ್ತದ. ಅದಕ್ಕೆ ನಾವ್ ಅದನ್ನ ಎಷ್ಟು ಜಲ್ದಿ ಮಾಡ್ತೇವಿ ಅಷ್ಟು ನಾವು ಅವರಿಗೆ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರಿಗೆ ಸ್ಟೆಬಿಲಿಟಿ ಕೊಡಬಹುದು. ಅದಕ್ಕೆ ಫಿಸಿಯೋಥೆರಪಿ ನೀ ರಿಪ್ಲೇಸ್ಮೆಂಟ್ ಆದ್ಮೇಲೆ ಬಹಳ ಇಂಪಾರ್ಟೆಂಟು. ಸರ್ಜರಿ ಎಷ್ಟು ಇಂಪಾರ್ಟೆಂಟು ಅದಾದ ಕೂಡೆ ಅದೇನು 50% ಅವ್ರಿಗೆ ರಿಕವರಿ ಕೊಡ್ತದೋ, ಫಿಸಿಯೋಥೆರಪಿ ಇನ್ 50% ರಿಕವರಿ ಕೊಡ್ತದ ನಾ ಹೇಳ್ತೇನೆ.
1: ಅಂದ್ರೆ ತಾವು ತಮ್ಮ ವೃತ್ತಿ ಜೀವನದ ಅನುಭವದಲ್ಲಿ ಈ ತರ ಆಸ್ಟಿಯೋಆರ್ಥರೈಟಿಸ್ ಪೇಷಂಟ್ಗಳಿಗೆ ಗುಣಮುಖ ಮಾಡಿದ್ದು ಉದಾಹರಣೆಗಳಿದೆಯಾ?
0: ತುಂಬಾ ಉದಾಹರಣೆಗಳಿವೆ. ಅಂದ್ರೆ ನಾನು ನೀ ರಿಪ್ಲೇಸ್ಮೆಂಟ್ ಪೇಷಂಟ್ ಆದವ್ರನ್ನ ತುಂಬಾ ಜನ ನೋಡಿದೀನಿ. 60 ವಯಸ್ಸಿಂದ ಹಿಡಿದು 80 ವಯಸ್ಸಿನ ತನಕ ಪೇಷಂಟ್ ಅನ್ನು ನೋಡಿದೀನಿ. ಈಗ ಕೆಲವೊಬ್ರು ನಂದೇ ಪೇಷಂಟ್ ಎಷ್ಟು ಅವ್ರಿಗೆ ಶಕ್ತಿ ಬಂದಿದೆ ಅಂತಂದ್ರೆ ಅವರು ವಾಪಸ್ ತಮ್ಮ ಕಾರನ್ ತಾವೇ ಹೊಡ್ಕೊಂಡು ಹೋಗ್ತಾರೆ, ಕೆಲವೊಬ್ರಂತೂ ಮರ ಹತ್ತಿದ್ದಾರೆ, ಕೆಲವೊಬ್ರು ಮೆಟ್ಲನ್ನ ಆರಾಮಾಗಿ ಹತ್ತಾರೆ, ನೋವಂತ ಏನು ಹೇಳಂಗಿಲ್ಲ. ಆರಾಮಾಗಿ ಅವ್ರು ಮೊದ್ಲಿಂಕಿಂತ ಆರಾಮಾಗಿ ಇನ್ನೂ ಚಟುವಟಿಕೆಯಿಂದ ನಡೀತಿದ್ದಾರೆ. ಅದೆಲ್ಲಾನು ನಾವು ಈಗ ತುಂಬಾ ಅಡ್ವಾನ್ಸ್ ಆಗಿ ನೋಡ್ತಿದ್ದೀವಿ ಈಗಿನ ಕಾಲದಲ್ಲಿ.
1: ಅಂದ್ರೆ ಈ ತರ ತೊಂದರೆ ನೋವಿನಿಂದ ಬಳಲ್ತಾ ಇರೋರಿಗೆ ಒಂದು ಫಿಸಿಯೋಥೆರಪಿ ಈ ಮಟ್ಟಕ್ಕೆ ತಂದಿದೆ, ಅವರು ಇಂಡಿಪೆಂಡೆಂಟ್ ಆಗಿ ಸ್ವಾವಲಂಬಿಯಾಗಿ ನಡೀತಿದ್ದಾರೆ, ತಮ್ಮ ಕೆಲಸ ತಾವು ಮಾಡ್ಕೊಳ್ತಿದ್ದಾರೆ ಅಂತ ಅನ್ನು

0: ಮಗ ನಿಮಗೆ ಏನ್ ಅನಿಸ್ತದೆ?
1: ಅದನ್ನ ನೋಡಿ ನಮಗದು ತುಂಬಾ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್, ಅದ್ ನನ್ಗೆ ಮನ್ಸಿಗೂ ತೃಪ್ತಿ ಕೊಡುತ್ತೆ. ಅದರಿಂದ ನಾವೇನೋ ಒಬ್ಬರ ಜೀವನದಲ್ಲಿ ಎಂತ ಬದಲಾವಣೆ ತಂದ್ವಿ ಅಂತ ಅನ್ಸುತ್ತೆ. ಮೊದಲು ನೋವು ನೋವು ಅಂತ ತಮ್ಮ ಕೆಲಸನೆಲ್ಲ ತಡ್ಕೊಂತಿರೋರು ಈಗ ವಾಪಸ್ ಕಾರ್ ಹೊಡಿತಿದ್ದಾರೆ, ಮೆಟ್ಲ ಹತ್ತಿದ್ದಾರೆ ಅಂತಂದ್ರೆ ಅದರಿಂದ ಸಿಗೋ ತೃಪ್ತಿನೇ ಬೇರೆ.
0: ಅಂದ್ರೆ ಈ ಒಂದು ಕೋರ್ಸ್ ಮಾಡ್ಕೊಂಡಿದ್ದಕ್ಕೂ ಸಮಾಜಕ್ಕೆ ಏನೋ ಒಂದು ನಾನು ಒಂದು ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಸಂತೃಪ್ತಿ ತಮಗಿರ್ತದೆ.
1: ಹೌದು.
0: ಈಗ ಡಾಕ್ಟರ್ ತುಳಸಿ ಅವರ, ಈ ತರ ನೋವು ಅಂದ್ರೆ ಮೊಣಕಾಲು ನೋವು ಆಗ್ಬಹುದು, ಸಂದು ನೋವು ಆಗ್ಬಹುದು, ಆಸ್ಟಿಯೋ ಆರ್ಥರೈಟಿಸ್ ಆಗ್ಬಹುದು, ಈ ತರ ನೋವಿನಿಂದ ಬಳಲ್ತಾ ಇರೋರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ?
1: ನಾನ್ ಈಗಿನ ಜಗತ್ತೊಳಗದ ಹೇಳ್ಬೇಕಂದ್ರೆ, ನೀವು ನೋವು ಬಂದ ತಕ್ಷಣ ಮೊದಲು ಪೇನ್ ಕಿಲ್ಲರ್ ಅನ್ನು ತಗೊಳ್ಳೋದು ಕಮ್ಮಿ ಮಾಡ್ರಿ. ನೀವು ನೋವು ಆವಾಗಿನ ಮಟ್ಟಕ್ಕೆ ಮುಚ್ಚ ಹಾಕ್ಲಿಕ್ಕೆ ಗುಳಿಗೆ ತಗೊಳ್ಳೋ ಬದ್ಲಿ ಹೋಗಿ ಒಬ್ರು ಕರೆಕ್ಟ್ ಆಗಿರೋ ಆರ್ಥೋಪೆಡಿಷಿಯನ್ ಹತ್ರ, ಸರ್ಜನ್ ಹತ್ರ, ಆಮೇಲೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ನಿಮ್ ಟ್ರೀಟ್ಮೆಂಟ್ ತಗೊಂಡ್ರೆ ನೀವ್ ಎಷ್ಟ್ ಲಘು ಆಗ್ತದೋ ಅಷ್ಟ್ ಲಘು ಆರಾಮು ಆಗ್ತೀರಿ. ಆಮೇಲೆ ನಿಮ್ ಸುತ್ತಲಿನ ಸ್ನಾಯುಗಳು ಅಂದ್ರೆ ಹ್ಯಾಮ್ಸ್ಟ್ರಿಂಗ್, ಕ್ವಾಡ್ರಿಸೆಪ್ ಮುಂತಾದ ಸ್ನಾಯುಗಳಿಗೆ ಶಕ್ತಿ ಬರ್ಲಿಕ್ಕೂ ಸಹಾಯ ಆಗ್ತದೆ. ಕಾರ್ಟಿಲೇಜ್ ಮ್ಯಾಲಿನ ಲೋಡು ಕಮ್ಮಿ ಮಾಡಬಹುದು. ನೀವು 50% ರಿಕವರಿ ಈಗಲೇ ಕಂಡ್ಕೊಳ್ಬಹುದು ಜೀವನದಾಗ. ಅದಕ್ಕೆ ನೀವು ಜಾಸ್ತಿ ಫಿಸಿಯೋಥೆರಪಿ ಮತ್ತೆ ಅದರಿಂದ ಆಗೋ ಉಪಯೋಗಗಳನ್ನ ನೋಡಿಕೊಂಡು ನಿಮ್ಮ ಸರ್ಜರಿನ ಮುಂದೆ ಹಾಕೋಬಹುದು. ಅಥವಾ ಸರ್ಜರಿ ಅಂತ ಹೇಳಿದ್ರೆ ಹೆದರ್ಕೊಳ್ಳಿಕ್ಕೂ ಹೋಗ್ಬೇಡ್ರಿ. ಅದಾದ್ಮೇಲಿಂದನೂ ರಿಕವರಿ ತುಂಬಾ ಚಲೋ ಇರ್ತದೆ. ಅದಕ್ಕೆ ನೀವು ಏನೇ ಇದ್ರೂ ಜನಕ್ಕೆ ಯಾವ್ದ ಒಂದು ತ್ರಾಸ ಆಯ್ತಂದ್ರೂ ಜಲ್ದಿ ಡಾಕ್ಟರ್ ಕಡೆ ಹೋಗಿ ಅದ್ರ ಮುಂದಿನ ಏನ್ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋದು ಒಳ್ಳೇದು.
0: ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳೆಯರು ಅಂದ್ರೆ ನೋವು ನುಂಗ್ಕೊಂಡು ಕೂತ್ಕೊಳ್ಳೋ ಪ್ರವೃತ್ತಿ ಮಹಿಳೆಯರಲ್ಲಿ ಜಾಸ್ತಿ ಇರ್ತದೆ. ಇವತ್ ಹೋದ್ರಾತು, ನಾಳೆ ಹೋದ್ರಾತು ಅಂತ ದಿನ ತಳ್ಳುವಂತ ಮಹಿಳೆಯರೇ ಜಾಸ್ತಿ ಇರ್ತಾರೆ. ಅವ್ರಿಗೆ ವಿಶೇಷವಾಗಿ ತಾವು ಈ ಮಾತನ್ನ ಹೇಳಿ ಬಯಸ್ತೀರಿ ಅಲ್ಲ. ಈಗ ಡಾಕ್ಟರ್ ತುಳಸಿ ಅವರ ಒಂದು ಕೊನೆಯ ಮಾತು ಅಂತಂದ್ರೆ, ಈಗ ಫಿಸಿಯೋಥೆರಪಿ ಅಂದ್ರೆ ನಾವು ಖಾಸಗಿಯಾಗಿನೇ ಹೋಗ್ಬೇಕಾ ಅಥವಾ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕಾ, ಎಲ್ಲೆಲ್ಲಿ ಈ ಸೌಲಭ್ಯ ಇರ್ತದೆ ಅಂತ ಜನರದೊಂದು ಪ್ರಶ್ನೆ ಇರ್ತದೆ.
1: ನಾವು ಹೆಂಗ್ ಹೋದ್ರು ನಡೀತದೆ. ಈಗ ಹೆಂಗಂದ್ರೆ ಜನ ಹಾಸ್ಪಿಟಲ್ ಜೊತೆನೂ ಟೈ ಅಪ್ ಮಾಡ್ಕೊಂಡಿರ್ತಾರ. ಸೊ ಎಲ್ಲಾ ಹಾಸ್ಪಿಟಲ್ ಒಳಗೂ ಈಗ ಫಿಸಿಯೋಥೆರಪಿ ಮ್ಯಾಂಡೇಟರಿ ಅಂದ್ರೆ ಕಂಪಲ್ಸರಿ ಮಾಡ್ಯಾರ. ಸೊ ಪ್ರೈವೇಟ್ ಹಾಸ್ಪಿಟಲ್ ಒಳಗಾದ್ರೂ, ಕ್ಲಿನಿಕ್ ಒಳಗಾದ್ರೂ, ಆಮೇಲೆ ಫಿಸಿಯೋಥೆರಪಿಸ್ಟ್ ಗೆ ಲೈಸೆನ್ಸ್ ಇರ್ತದ ತಮ್ದ ಕ್ಲಿನಿಕ್ ಹಾಕೊಳ್ಳಿಕ್ಕೆ. ಅವ್ರದ ಕ್ಲಿನಿಕ್ಗೂ ನೀವು ಡೈರೆಕ್ಟ್ ಆಗಿ ಹೋಗಿ ತೋರಿಸ್ಕೊಂಡು ಅಲ್ಲೇನು ಟ್ರೀಟ್ಮೆಂಟ್ ತಗೋಬಹುದು. ಆಮೇಲೆ ಹಾಸ್ಪಿಟಲ್ ಒಳಗ ಒಂದ್ ಕಂಪಲ್ಸರಿ ಫಿಸಿಯೋಥೆರಪಿ ಸೆಗ್ಮೆಂಟ್ ಅಂತ ಇದ್ದೇ ಇರ್ತದ. ಅಲ್ಲಿ ಹೋಗಿ ನಾವ್ ಅಲ್ಲಿಂದ ಆರ್ಥೋಪೆಡಿಷಿಯನ್ ಗೆ ತೋರಿಸಿ ಅಲ್ಲಿಂದ ಹೋಗಿ ಫಿಸಿಯೋಥೆರಪಿ ಮುಗಿಸ್ಕೊಂಡು ಒಮ್ಮೆ ಹೊರಗೆ ಬರಬಹುದು. ಎಲ್ಲಾನು ಒಂದ ನಮಗ್ ಶೆಲ್ಟರ್ ಅಂಡರ್ ನಮಗ್ ಸಿಗ್ತದ ಟ್ರೀಟ್ಮೆಂಟ್.
0: ಅಂದ್ರೆ ಒಟ್ಟು ಔಷಧ ಗುಳಿಗೆ ಇದರ ಮೊರೆ ಹೋಗುವಕ್ಕಿಂತ ಹೆಚ್ಚು ನಾವು ಈ ಭೌತಿಕ ಚಿಕಿತ್ಸೆ ಫಿಸಿಯೋಥೆರಪಿಯನ್ನ ಪಡೆದ್ರೆ ಸೈಡ್ ಎಫೆಕ್ಟ್ಸ್ ಏನೂ ಇರುವುದಿಲ್ಲ, ನಮ್ಮ ದೇಹದ ಇತರ ಅವಯವಗಳಿಗೂ ಕೂಡ ದುಷ್ಪರಿಣಾಮ ಏನು ಆಗುವುದಿಲ್ಲ, ಅದರ ಬದಲಾಗಿ ನಮಗಿನ್ನೂ ಉತ್ತಮ ಆರೋಗ್ಯ ಸಿಗ್ತದ ಅಂತ ತಾವು ಹೇಳಿಕ್ ಬಯಸ್ತಿದ್ರು.
1: ಹೌದು.
0: ಧನ್ಯವಾದಗಳು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರ. ಈ ಭೌತಿಕ ಚಿಕಿತ್ಸೆಯಿಂದ ಈ ನೋವುಗಳನ್ನ ಹೇಗೆ ನಾವು ಕಡಿಮೆ ಮಾಡಿಕೊಳ್ಬಹುದು, ಅದರಲ್ಲೂ ವಿಶೇಷವಾಗಿ ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ನೀ ರಿಪ್ಲೇಸ್ಮೆಂಟ್ ಆದಾಗ ಭೌತಿಕ ಚಿಕಿತ್ಸೆ ಎಷ್ಟು ಸಹಕಾರಿ ಆಗ್ತದೆ ಅನ್ನೋ ಮಾತನ್ನ ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೂ ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ವಿಷಯ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಡಾ ತುಳಸಿ ಕುಲಕರ್ಣಿ, ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಕೇಳೋಣ ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು, ಈ ಕುರಿತಂತೆ ಮಾಹಿತಿ. ಮಾಹಿತಿ ನೀಡುತ್ತಾರೆ ಡಾ ಸಹನಾ ನಾಯಕ್.
3: ಮಹಿಳೆ ಒಂದು ಕುಟುಂಬದ ಆಧಾರ ಸ್ತಂಭ, ಸಮಾಜದ ಶಕ್ತಿ. ಹಿಂದಿನ ಕಾಲದಲ್ಲಿ ಮಹಿಳೆಯರ ಪಾತ್ರ ಮನೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಕಾಲ ಬದಲಾದಂತೆ ಮಹಿಳೆಯು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನ ಗುರುತನ್ನು ಮೂಡಿಸಿದ್ದಾಳೆ. ಮಹಿಳೆಯು ಒಂದು ಕುಟುಂಬದ ಬೆನ್ನೆಲುಬು. ಮನೆಯ ಕೆಲಸ ಮತ್ತು ಉದ್ಯೋಗವನ್ನು ಸಮತೋಲನದಿಂದ ನಡೆಸಿಕೊಂಡು ಹೋಗುತ್ತಾಳೆ. ಈ ಎಲ್ಲ ಜವಾಬ್ದಾರಿಗಳ ನಡುವೆ ಮಹಿಳೆ ತನ್ನ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬಾ ಕಡಿಮೆ ಅಥವಾ ಅನಿವಾರ್ಯವಾಗುವವರೆಗೂ ಆಸ್ಪತ್ರೆಗೆ ಬರುವುದಿಲ್ಲ. ಹಲವು ರೋಗಗಳು, ಉದಾಹರಣೆಗೆ ರಕ್ತಹೀನತೆ, ಸಾಂಕ್ರಾಮಿಕವಿಲ್ಲದ ರೋಗಗಳು, ಕ್ಯಾನ್ಸರ್ಗಳು, ಇವೆಲ್ಲವೂ ನಿಯಮಿತವಾಗಿ ಪರೀಕ್ಷಿಸಿದರೆ ಮುಂಚಿತವಾಗಿಯೇ ಕಂಡುಹಿಡಿಯಬಹುದು. ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿದರೆ, ಇದಕ್ಕೆ ಚಿಕಿತ್ಸೆ ಪಡೆದರೆ ಉತ್ತಮವಾದ ಜೀವನವನ್ನು ನಡೆಸಬಹುದು ಮತ್ತು ಅದರಿಂದ ಆಗುವ ತೊಡಕುಗಳು ಅಂದರೆ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆಗಳೆಂದರೆ ರಕ್ತಹೀನತೆ, ಅನೀಮಿಯಾ, ಆಸ್ಟಿಯೋಪರೋಸಿಸ್ ಅಂದರೆ ಮೂಳೆಗಳು ದುರ್ಬಲಗೊಳ್ಳುವುದು, ಮಧುಮೇಹ, ಡಯಾಬಿಟಿಸ್,

0: ಅಧಿಕ ರಕ್ತ ಒತ್ತಡ ಅಂದರೆ ಹೈಪರ್ ಟೆನ್ಷನ್, ಹೈ ಬಿಪಿ, ಇನ್ನು ಮರಣಾಂತಿಕ ತೊಂದರೆಗಳು ಅಂದರೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್, ಈ ಎಲ್ಲವೂ ಕೂಡ ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿಯಬಹುದು. ಇದಕ್ಕೆ ಮಹಿಳೆಯರು ನಿಯಮಿತವಾಗಿ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಪ್ರತಿ 30 ಮಹಿಳೆಯರಲ್ಲಿ ಒಬ್ಬರಿಗೆ ಕಾಣಿಸಿಕೊಂಡು ಬರುತ್ತದೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ 5% ಮಹಿಳೆಯರಲ್ಲಿ ಕಂಡುಬರುತ್ತದೆ. ಅರ್ಧಕ್ಕೂ ಹೆಚ್ಚು ಕ್ಯಾನ್ಸರ್ಗಳು ತಡವಾದ ಹಂತಗಳು ಅಥವಾ ಅಂತಿಮ ಹಂತದಲ್ಲಿಯೇ ಗುರುತಾಗುತ್ತವೆ. ಹಾಗಿರುವಾಗ ಅದರ ಚಿಕಿತ್ಸೆಯೂ ಕೂಡ ಲೇಟಾಗಿ ಸಿಗುತ್ತೆ. ಈ ಮುಖಾಂತರ ಭಾರತದಲ್ಲಿ ಈ ಸೋಂಕಿನಿಂದ ಪ್ರತಿ 13 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸ್ತನ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಾಳೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸಾವನ್ನಪ್ಪುತ್ತಾಳೆ. ಈ ಎರಡೂ ಕ್ಯಾನ್ಸರ್ ಕೂಡ ನಿಯಮಿತವಾಗಿ ಪರೀಕ್ಷೆಗೊಂಡರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರೂ ಕೂಡ ಆಗಬಹುದು. ಅನಿಮಿಯಾ, ಇದು ಅಂದರೆ ರಕ್ತಹೀನತೆ, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆ. ಪ್ರತಿ 3ನೇ ಮಹಿಳೆಯರಲ್ಲಿ ಇದನ್ನು ಕಂಡುಬರುತ್ತದೆ. ಇದನ್ನು ಒಂದು ಸಿಂಪಲ್ ಆದ ರಕ್ತ ಪರೀಕ್ಷೆ ಹಿಮೋಗ್ಲೋಬಿನ್ ಇಂದ ಪತ್ತೆ ಹಚ್ಚಲಾಗುತ್ತದೆ. ಇದರ ರೋಗ ಲಕ್ಷಣಗಳು ನಿರಾಸಕ್ತಿ, ಆಯಾಸಗೊಳ್ಳುವುದು, ದಿನ ಕಾರ್ಯಗಳಲ್ಲಿ ಆಯಾಸವಾಗುವುದು, ಬೇಗನೆ ಸುಸ್ತಾಗುವುದು. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನು ಎಷ್ಟು ಅಂಶ ಇದೆ ಎಂದು ಪತ್ತೆ ಹಚ್ಚಿ ಅದಕ್ಕೆ ಒಂದು ಐರನ್ ಟ್ಯಾಬ್ಲೆಟ್ ಸೇವಿಸಿದರೆ ಗುಣಮುಖರಾಗುತ್ತಾರೆ. ಇದಲ್ಲದೆ ರಕ್ತಹೀನತೆ ಇರಲಿ ಇರದೇ ಇರಲಿ, ಎಲ್ಲ ಮಹಿಳೆಯರು ತಮ್ಮ ಆಹಾರದಲ್ಲಿ ಕಬ್ಬಿಣಾಂಶನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅಂದರೆ ಸೊಪ್ಪು ತರಕಾರಿಗಳು, ಹಸಿರು ತರಕಾರಿಗಳು, ಇವೆಲ್ಲ ಸೇವನೆಯನ್ನು ಅಧಿಕವಾಗಿ ತಗೊಳ್ಳಬೇಕು. ಇನ್ನು ಸಾಂಕ್ರಾಮಿಕವಿಲ್ಲದ ರೋಗಗಳು ಅಂದರೆ ಮಧುಮೇಹ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಮತ್ತು ಹೃದಯದ ತೊಂದರೆಗಳು ಅಂದ್ರೆ ಹಾರ್ಟ್ ಡಿಸೀಸ್, ಈ ಎಲ್ಲ ಕೂಡ ಪ್ರಮಾಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವೆಲ್ಲವೂ ನಿಯಮಿತವಾಗಿ ವೈದ್ಯರನ್ನು ಭೇಟಿಯಾಗಿ ಬ್ಲಡ್ ಪ್ರೆಷರ್ ಅನ್ನು ಚೆಕ್ ಮಾಡಿಸಿದರೆ ಮತ್ತು ರಕ್ತದಲ್ಲಿ ಶುಗರ್ ಲೆವೆಲ್ ಅನ್ನು ಟೆಸ್ಟ್ ಮಾಡಿಸಿದರೆ ಇದನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಲಾರವು. ಆದರೆ ಆರಂಭಿಕ ಹಂತದಲ್ಲಿಯೇ ಇದನ್ನು ಪತ್ತೆ ಹಚ್ಚಿದರೆ ಈ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅದರಿಂದ ಆಗುವ ತೊಂದರೆಗಳು ಅಂದರೆ ಸ್ಟ್ರೋಕ್ ಅಥವಾ ಲಕವ, ಹೃದಯದ ಅಪಘಾತ ಅಂದರೆ ಹಾರ್ಟ್ ಅಟ್ಯಾಕ್, ಇವೆಲ್ಲವನ್ನು ಕಡಿಮೆ ಮಾಡಬಹುದು. ಈ ಎಲ್ಲ ಸಾಂಕ್ರಾಮಿಕವಿಲ್ಲದ ರೋಗಗಳಲ್ಲಿ ಎಲ್ಲರೂ ತಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಮಹಿಳೆಯರು ದಿನನಿತ್ಯವಾಗಿ ವ್ಯಾಯಾಮ, ಎಕ್ಸರ್ಸೈಸ್, ಯೋಗ ಇವೆಲ್ಲವನ್ನು ಮಾಡಬೇಕು. ಮತ್ತು ತಮಗೆ ಯಾವುದಾದರೂ ರೋಗವಿದ್ದರೆ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಅದರ ತಕ್ಕಾಗಿ ಅದರ ಪ್ರಕಾರವಾಗಿ ತಮ್ಮ ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇನ್ನು 40 ವಯಸ್ಸಿನ ಮೇಲ್ಪಟ್ಟ ಮಹಿಳೆಯರಲ್ಲಿ ಮತ್ತು ಪೆರಿಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ, ಅಥವಾ ಋತು ಬಂದಾದ ನಂತರ ಮಹಿಳೆಯರಲ್ಲಿ ಮೂಳೆಗಳು ದುರ್ಬಲಗೊಳ್ಳುವುದು ಸಾಧ್ಯತೆ ಜಾಸ್ತಿ. ಮೂಳೆಗಳು ದುರ್ಬಲಗೊಂಡರೆ ಫ್ರ್ಯಾಕ್ಚರ್ ಆಗುವ ಸಾಧ್ಯತೆಯೂ ಜಾಸ್ತಿ ಆಗುತ್ತೆ. ಮಹಿಳೆಯರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಅಂಶನ ಪದಾರ್ಥ ಅಂದರೆ ಹಾಲು, ಮೊಸರು, ಕ್ಯಾಲ್ಸಿಯಂನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅದರ ಜೊತೆ ವಿಟಮಿನ್ ಡಿ ಅಂದರೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಮಾತ್ರೆಯನ್ನು ಸೇವಿಸಬೇಕು ಮತ್ತು ತಮ್ಮ ನಿಯಮಿತವಾಗಿ ಬೋನ್ ಡೆನ್ಸಿಟಿಯನ್ನು ಪರಿಶೀಲಿಸಬೇಕು. ಇನ್ನು ಮರಣಾಂತಕ ತೊಂದರೆಗಳಂತಹ ಕ್ಯಾನ್ಸರ್ಗಳು, ಇವು ಕೂಡ ನಿಯಮಿತವಾಗಿ ಪರೀಕ್ಷಿಸಿದರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಬಹುದು. ಚಿಕಿತ್ಸೆ ಪಡೆದ ನಂತರ ಗುಣಮುಖರೂ ಆಗಬಹುದು ಮತ್ತು ಉತ್ತಮವಾದ ಜೀವನವನ್ನು ನಡೆಸಬಹುದು. ಸ್ತನ ಕ್ಯಾನ್ಸರ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು 30 ಮಹಿಳೆಯರಲ್ಲಿ ಒಬ್ಬರಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಸ್ತನ ಕ್ಯಾನ್ಸರ್ ಅನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬಹುದು. ಇದನ್ನು ಹತ್ತಿರದ ವೈದ್ಯರಿಗೆ ಭೇಟಿಯಾಗಿ ಹೇಗೆ ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಂಡು ಅದನ್ನು ಮಾಡಿಕೊಳ್ಳಬೇಕು. ಗಡ್ಡೆ, ಊತ, ಡಿಂಪ್ಲಿಂಗ್ ಅಥವಾ ಬಾಹ್ಯರೇಷೆಯ ಏನಾದರೂ ತೊಂದರೆಗಳನ್ನು ಕಂಡರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷಿಸಬೇಕು. ಮೆಮೋಗ್ರಫಿ, ಇದು ಒಂದು ಸ್ತನದ ಎಕ್ಸ್ರೇ. ಇದನ್ನು ವೈದ್ಯರ ಬಳಿ ಹೋಗಿ ವೈದ್ಯರು ಮಹಿಳೆಯ ಅಪಾಯಕಾರಿ ಅಂಶಗಳನ್ನು ಗುರುತಿಸಿ ಎಷ್ಟು ಬಾರಿ, ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಹೇಗೆ ಹೇಳುತ್ತಾರೆ ಆ ಸಲಹೆದಂತೆ ಮಾಡಿಸಿದರೆ 90% ಅಷ್ಟು ಕ್ಯಾನ್ಸರ್ ಅನ್ನು ಪ್ರಮಾಣವನ್ನು ಕಮ್ಮಿ ಮಾಡಬಹುದು. ಇನ್ನು ಗರ್ಭಕಂಠದ ಕ್ಯಾನ್ಸರ್, ಇದು ಕಾಮನ್ಲಿ HPV ವೈರಸ್ನಿಂದ ಹರಡುವಂತಹ ಕ್ಯಾನ್ಸರ್. ಈ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸಾಮಾನ್ಯವಾದ ಒಂದು ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಟೆಸ್ಟ್ ಎಂದು ಹೇಳುತ್ತೇವೆ. ಇದನ್ನು ಸ್ತ್ರೀ ರೋಗ ತಜ್ಞರಿಂದ ಮಾಡಿಸಿಕೊಳ್ಳಬೇಕು. ಇದನ್ನು ನಿಯಮಿತವಾಗಿ ಮಾಡಿಸಿಕೊಂಡರೆ 90% ಅಷ್ಟು ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ಏಕೆಂದರೆ ಅಂತಿಮ ಹಂತದಲ್ಲಿ ಅಥವಾ ತಡವಾಗಿ ಪತ್ತೆ ಹಚ್ಚಿದರೆ ಇದರಿಂದ ಪ್ರತಿ 8 ನಿಮಿಷ ಒಬ್ಬ ಮಹಿಳೆಯು ಕ್ಯಾನ್ಸರ್ಗೆ ತುತ್ತಾಗುತ್ತಾಳೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲದೆಯೂ HPV ವ್ಯಾಕ್ಸಿನ್ ಕೂಡ ಲಭ್ಯವಿದೆ. HPV ವ್ಯಾಕ್ಸಿನ್ ಅನ್ನು 9-13 ವರ್ಷದ ಹುಡುಗಿಯರಿಗೆ ಕೊಡಲಾಗುತ್ತದೆ. ಇದನ್ನು ಕೊಡದೇ ಇದ್ದಾಗ, ಮದುವೆಯ ಮುನ್ನ ಅಥವಾ ಯಾವಾಗಾದರೂ ವೈದ್ಯರಿಗೆ ಭೇಟಿಯಾಗಿ ಈ ಚುಚ್ಚುಮದ್ದನ್ನು ಪಡೆಯಬಹುದು. ಇವೆಲ್ಲವೂ ಆಸ್ಪತ್ರೆಯಲ್ಲಿ ನಿಯಮಿತವಾಗಿ ಮಾಡಿಸಿಕೊಳ್ಳುವಂತಹ ಪರೀಕ್ಷೆಗಳು. ಇದನ್ನು ಹೊರತು ಎಲ್ಲ ಮಹಿಳೆಯರು ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು. ದಿನನಿತ್ಯವೂ ವ್ಯಾಯಾಮ, ಯೋಗವನ್ನು ಮಾಡಬೇಕು, ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇವೆಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ಜೀವನವನ್ನು ನಡೆಸಬಲ್ಲರು.
1: ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು, ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಸಹನಾ ನಾಯಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
4: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
5: ನಮಸ್ತೆ
4: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿದೆಯಾ ಅಂತ ಹೇಳ್ತೀರಾ ಸರ್?
5: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನ್ ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
4: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
5: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದ್ರೂ ಅವರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
4: ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
5: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು, ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ ಹೆಸರು, ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಅವಕಾಶ ಇರುತ್ತೆ. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆ ಆಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆ ಆಶ್ರಿತ ಮತ್ತೆ ನವಣೆ ಮಳೆ ಆಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
4: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ, ಯಾವ ಯಾವ ಬೆಳೆಗೆ ಸರ್?
5: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%ರಲ್ಲಿ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
4: ನಮ್ಮ ರೈತ ಬಾಂಧವರು ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ, ಈ ವರ್ಷ ಮುಂಗಾರಂಗಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
5: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನು ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
4: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಇದನ್ನ ಮಾಡಿಸ್ತದೆ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
5: ಧನ್ಯವಾದಗಳು ಸರ್.
3: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ

0: ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119th ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ವಾರ್ತೆಗಳ ವಿವರ. ಪ್ರಶ್ನೋತ್ತರ ವೇಳೆಯಲ್ಲಿ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಘೋಷಣೆಗಳ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಇಂದು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಕಲಾಪದ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಂಸದರಲ್ಲಿ ಸದನದ ಶಿಸ್ತು ಕಾಯ್ದುಕೊಳ್ಳುವಂತೆ ಮತ್ತು ಕಲಾಪ ಸುಸೂತ್ರವಾಗಿ ನಡೆಯಲು ಸಹಕರಿಸುವಂತೆ ಮನವಿ ಮಾಡಿದರು. ನೀಟ್ ಪರೀಕ್ಷಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ಕುರಿತು ಚರ್ಚಿಸಲು ಗೃಹ ಸಚಿವರು ಸಿದ್ದರಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ತಿಳಿಸಿದ ಸಭಾಧ್ಯಕ್ಷರು ಗದ್ದಲ ನಿಲ್ಲದಿದ್ದಾಗ ಕಲಾಪವನ್ನು ಮುಂದೂಡಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರೇ ನೇರವಾಗಿ ಸದನದಲ್ಲಿದ್ದು ಉತ್ತರಿಸಬೇಕೆಂದು ವಿಪಕ್ಷಗಳು ಆಗ್ರಹಿಸಿದವು. ಶೂನ್ಯ ವೇಳೆಯಲ್ಲಿ ಉಭಯ ಪಕ್ಷಗಳ ಸದಸ್ಯರ ನಡುವೆ ಏರ್ಪಟ್ಟ ತೀವ್ರ ವಾಗ್ವಾದ ಮತ್ತು ಗದ್ದಲದಿಂದಾಗಿ ರಾಜ್ಯಸಭಾ ಕಲಾಪಕ್ಕೂ ಕೆಲಕಾಲ ಅಡ್ಡಿ ಉಂಟಾಗಿ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಪತ್ರಗಳು ಹಾಗೂ ಸಂಸದೀಯ ಸಮಿತಿಗಳ ವರದಿಗಳನ್ನು ಸದನದ ಮುಂದಿಡಲಾಯಿತು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತುರ್ತು ವಿಷಯಗಳ ಚರ್ಚೆಗೆ ಅವಕಾಶ ನೀಡಿದಾಗ ವಿಪಕ್ಷಗಳು ಘೋಷಣೆ ಕೂಗಲು ತೊಡಗಿದವು. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಲು ಯತ್ನಿಸಿದರಾದರೂ ಗೊಂದಲದ ವಾತಾವರಣ ಮುಂದುವರೆದಿದ್ದರಿಂದ ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪ ಮುಂದುವರಿಸಲು ಯತ್ನಿಸಿದರು. ಆದರೆ ಸುಗಮ ಕಲಾಪ ನಡೆಸಲು ಸಹಕಾರ ಕೋರಿ ಮನವಿ ಮಾಡಿದರೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಎನ್ಡಿಎ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದರು. ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಎನ್ಡಿಎ ಆರೋಪಿಸಿದೆ. ಕೇಂದ್ರ ಸಚಿವ ಸಂಜಯ್ ಸೇಠ್ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕಲು ಜಾರ್ಖಂಡ್ ಸರ್ಕಾರ ಬಲಪ್ರಯೋಗ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇರಳಂ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಿಸಿದ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ. ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಲಿದ್ದಾರೆ. ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ, ಸೇವಾ ಷರತ್ತುಗಳು ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಏಕರೂಪತೆ ಖಚಿತಪಡಿಸುವುದು ಮಸೂದೆಯ ಉದ್ದೇಶವಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಆಯೋಗ ಸ್ಥಾಪಿಸುವ ಪ್ರಸ್ತಾಪವೂ ಮಸೂದೆಯಲ್ಲಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಸಭೆ ಮಂಗಲ್ ಮಿಲನ್ ಇಂದು ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎಯ ಇತರ ನಾಯಕರು ಸಭೆಯಲ್ಲಿ ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡಿದು ರಾಷ್ಟ್ರಭಕ್ತಿಯ ಸಂದೇಶ ಸಾರಿದರು. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ ಅವರ 119th ಹುತಾತ್ಮ ದಿನದ ಅಂಗವಾಗಿ ಇಂದು ದೇಶ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದೆ. 1908 ಆಗಸ್ಟ್ 11 ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ

0: ಬಂಗಾಳದ ಮೊದಲ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಖುದಿರಾಮ್ ಬೋಸ್ ಪ್ರಮುಖರಾಗಿದ್ದರು. ಅವರ ಸ್ಮರಣಾರ್ಥ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ವಿರುದ್ದದ ಹೋರಾಟದಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾಗಿದ್ದರು. ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಖುದಿರಾಮ್ ಬೋಸ್ ಅವರ ತ್ಯಾಗ ರಾಷ್ಟೀಯ ಪ್ರಜ್ಞೆಯನ್ನು ಎಂದಿಗೂ ಪ್ರೇರೇಪಿಸುತ್ತದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಖುದಿರಾಮ್ ಬೋಸ್ ದೇಶಭಕ್ತಿ ಮತ್ತು ಸಮರ್ಪಣಾ ಭಾವ ದೇಶದ ಯುವಕರಲ್ಲಿ ಶೌರ್ಯ, ಸ್ವಾಭಿಮಾನ ಮತ್ತು ದೇಶ ಸೇವೆಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿ ವಿಧಾನಸಭೆ ಆವರಣದಲ್ಲಿ ಇಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ವಿಧಾನಸಭೆ ಸ್ಪೀಕರ್ ವಿಜೇಂದರ್ ಗುಪ್ತಾ ಸೇರಿದಂತೆ ಶಾಸಕರು ಹರ್ಘರ್ ತಿರಂಗಾ ಯಾತ್ರೆಯಲ್ಲಿ ಪಾಲ್ಗೊಂಡರು. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯಿಂದ ಆರಂಭವಾದ ಯಾತ್ರೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಮುಕ್ತಾಯವಾಯಿತು. ದೇಶದ ಏಕತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಆದರ್ಶಗಳ ಬದ್ಧತೆಯನ್ನು ಸಾರುವ ಸಂಕೇತವಾಗಿ ಈ ತಿರಂಗಾ ಯಾತ್ರೆ ಆಯೋಜಿಸಲಾಗಿತ್ತು. ಉತ್ತರ ಪ್ರದೇಶದಾದ್ಯಂತ ಎಲ್ಲಾ ಮದ್ರಸಾಗಳಲ್ಲಿ ಹರ್ಘರ್ ತಿರಂಗಾ ಅಭಿಯಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ಆಯೋಜಿಸಲಾಗಿತ್ತು. ಮದ್ರಸಾಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಯುವಕರು ಅಭಿಯಾನದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ದಾನಿಶ್ ಅನ್ಸಾರಿ ನಿರ್ದೇಶನ ನೀಡಿದ್ದಾರೆ. ಮದ್ರಸಾಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ, ರಾಷ್ಟ್ರಗೀತೆ ಗಾಯನ, ದೇಶಭಕ್ತಿ ಕಾರ್ಯಕ್ರಮಗಳು ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳನ್ನು ಬಿಂಬಿಸುವ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾನ್ವರ್ ಯಾತ್ರೆಯ ಹಿನ್ನೆಲೆಯಲ್ಲಿ ಹರಿದ್ವಾರದಲ್ಲಿ ಭಕ್ತಿಯ ಸಮೂಹವೇ ಕಂಡುಬಂದಿದೆ. ನಿನ್ನೆ ಸಂಜೆ ವೇಳೆಗೆ 4,43,78,000ಕ್ಕೂ ಅಧಿಕ ಭಕ್ತರು ಹರಿದ್ವಾರದಿಂದ ಪವಿತ್ರ ಗಂಗಾಜಲವನ್ನು ಹೊತ್ತು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಶ್ರಾವಣ ಶಿವರಾತ್ರಿ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ವಿವಿಧ ಶಿವ ದೇವಾಲಯಗಳಲ್ಲಿ ಶಿವನಿಗೆ ಗಂಗಾಜಲ ಅರ್ಪಿಸುತ್ತಿದ್ದು ಇದರೊಂದಿಗೆ ಈ ವರ್ಷದ ಕಾನ್ವರ್ ಯಾತ್ರೆ ಮುಕ್ತಾಯಗೊಳ್ಳುತ್ತಿದೆ. ಸುಗಮ ಹಾಗೂ ಸುರಕ್ಷಿತ ಕಾನ್ವರ್ ಯಾತ್ರೆ ಖಚಿತಪಡಿಸಿಕೊಳ್ಳಲು ಪ್ರಮುಖ ಸ್ನಾನಘಟ್ಟಗಳು, ಕಾನ್ವರ್ ಮಾರ್ಗಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ, ಸಂಚಾರ, ಆರೋಗ್ಯ ಹಾಗೂ ಸ್ವಚ್ಛತಾ ವ್ಯವಸ್ಥೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಕೈಗೆಟಕುವ ವಸತಿ ವ್ಯವಸ್ಥೆಯು ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಿ ರೂಪುಗೊಳ್ಳಬೇಕೆಂದು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕೈಗೆಟಕುವ ವಸತಿಯನ್ನು ಮರುರೂಪಿಸುವುದು ಕುರಿತ ರಾಷ್ಟೀಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ವಸತಿ ವ್ಯವಸ್ಥೆ ಕೇವಲ ಯೋಜನಾ ಆಧಾರಿತ ವಿಧಾನದಿಂದ ಹೊರಬಂದು ಸ್ವಂತ ಮನೆ ಹಾಗೂ ಬಾಡಿಗೆ ಮನೆ ಸೇರಿದಂತೆ ಹಲವು ವಸತಿ ಆಯ್ಕೆಗಳನ್ನು ಒದಗಿಸುವ ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಬೇಕೆಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದಡಿ 1.25 ಕೋಟಿಗೂ ಹೆಚ್ಚು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದ್ದು 1 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣ ಪೂರ್ಣಗೊಂಡು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಟೊರೆಂಟೋದಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಮತ್ತು ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ಫೈನಲ್ ಪಂದ್ಯದಲ್ಲಿ ಸ್ವಿಯಾಟೆಕ್ ರಷ್ಯಾದ ಎಕಟರಿನಾ ಅಲೆಕ್ಸಾಂಡ್ರೋವಾ ವಿರುದ್ದ ಗೆಲುವು ದಾಖಲಿಸಿದರೆ ಇಗಾ ಸ್ವಿಯಾಟೆಕ್ ರಷ್ಯಾದ ಡಯಾನಾ ಶ್ನೈಡರ್ ವಿರುದ್ದ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯ ಸಿಂಕ್ಫೀಡ್ ಕಪ್ನ ಮೊದಲ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದ ಸ್ಯಾಮ್ಯುಯಲ್ ಸೇವಿಯನ್ ವಿರುದ್ದ ಸುಲಭ ಡ್ರಾ ಸಾಧಿಸುವ ಮೂಲಕ ತಮ್ಮ ಸವಾಲನ್ನು ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಮೆರಿಕದ ಫ್ಯಾಬಿಯಾನೋ ಕುರುವಾನೋ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿ ಶುಭಾರಂಭ ಮಾಡಿದ ಏಕೈಕ ಆಟಗಾರರಾಗಿದ್ದಾರೆ. ಇನ್ನಿತರ ಪ್ರಮುಖ ಆಟಗಾರರ ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ.

0: ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟು ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಅನುರಾಧ ಭಟ್ ಅವರ ಸ್ವರದಲ್ಲಿ ಓಜಸ್ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ. ವಿನಯ್ ಅವರ ಸಾಹಿತ್ಯವಿದು, ಕಾರ್ತಿಕ್ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದು.
1: ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.
2: ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.
1: ಭಾರತಕ್ಕೊಂದೇ ತ್ರಿವರ್ಣ ಧ್ವಜ.
3: ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, ಹತ್ತಾರು ಭಾಷೆಗಳಿದೆ, ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟನೆಯೋ ಭಾಗ್ಯ ಸಿಕ್ಕಿರೋದು.
1: ಸ್ವಾತಂತ್ರ್ಯ ದಿನದಂದು ಎಲ್ಲರ ಮನೆಗಳ ಮೇಲೆ ಹಾರಾಡುತ್ತಾ ಪ್ರಜ್ವಲಿಸಲಿ ಬಾವುಟದ ರಂಗು.
0: ಬನಾರಸ್ ಚಿತ್ರದಿಂದ ಒಂದು ಹಾಡು ಇದೀಗ ಸಂಜಿತ್ ಹೆಗ್ಡೆ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಕಂಠದಲ್ಲಿ.

0: ವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
2: ಅರ್ಜುನನಿಗೆ ನಾರದರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ, ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂತ್ರಹೇಳೇನೆಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತಿ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ ಇದೇ ಉದ್ಯಾನವನಕ್ಕಾಗಿ ಬಂದಿದ್ದಾರೆ. ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನೇ ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯೇ ಚಂಪಕಮಾಲಿನಿಯರು ಸಹ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ತಂಪು ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರುವಾಯಿತು.

ಆ ಸ್ತ್ರೀಯರು ಸರೋವರದಲ್ಲಿ ಸ್ನಾನವನ್ನು ಮಾಡಿ ಹೊರಗೆ ಬಂದಿದ್ದಾರೆ. ಆ ದಡಕ್ಕೆ ಬಂದಾಗ ಅವರು ಮೈಗೆ ಅಂಟ್ಕೊಂಡಿರ್ತಕ್ಕಂತಹ ಬಟ್ಟೆಗಳು ಹೇಗೆ ಕಾಣಿಸ್ತಾ ಇದ್ವು ಅಂತ ಅಂದ್ರೆ, ಆ ಋಷಿಗಳ ತಾಪಸರ ಮನಸ್ಸನ್ನು ಕೆಡಿಸ್ಲಿಕ್ಕಾಗಿ ಸೃಷ್ಟಿ ಮಾಡಿಟ್ಟಿರುವಂತಹ ಗೊಂಬೆಗಳು ಎನ್ನುವ ಹಾಗೆ ಮೋಹಕವಾದಂತಹ ಜಗತ್ತನ್ನ ಅಪಹಾರ ಮಾಡುವಂತಹ ತಮ್ಮ ಕಡೆಗೆ ಸೆಳೆಯತಕ್ಕಂತಹ ಮೋಹನ ರಸದಳು ಕೆತ್ತಿ ನಿಲ್ಲಿಸಿರುವಂತಹ ಸೌಂದರ್ಯದ ಕಣಿಯೋ ಎನ್ನುವ ಹಾಗೆ ಸರೋವರದ ಮೆಟ್ಟಿಲುಗಳ ಮೇಲೆ ಸಾಲಾಗಿ ನಿಲ್ಲಿಸಿರುವ ಸಾಲಭಂಜಿಕೆಯ ವಿಗ್ರಹಗಳು ಎನ್ನುವ ರೀತಿಯಲ್ಲಿ, ಮಾವಿನ ಮರದ ಚಿಗುರಿನ ರೀತಿಯಲ್ಲಿರುವ ಅವರ ಕೈ ಕಾಲು ದೇಹದ ಅಂಗಾಂಗ ಬಣ್ಣಗಳು ಕೆಂಪಾಗಿ ಇರುವಂತಹ ಈ ಸ್ತ್ರೀಯರು ಅಲ್ಲಿ ನಿಂತ್ಕೊಂಡಿದ್ರು.

0: ನೆನೆದಿರುವಂತಹ ಅವರ ಸುದೀರ್ಘವಾದ ತಲೆ ಕೂದಲಿಂದ ನೀರು ಇಳಿತಾ ಇದೆ. ನೇರವಾಗಿರುವಂತಹ ಆ ಕೂದಲಿನ ತುದಿ ಅವರ ಕಾಲಿನ ಅಡಿಯನ್ನ ಹಿಮ್ಮಡಿಯನ್ನ ಮುಟ್ತಾ ಇದೆ. ಅದು ಹ್ಯಾಕ್ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಮೂರು ಲೋಕವನ್ನು ಗೆದ್ದಂತಹ ಮನ್ಮಥ ಕೊನೆಗೆ ಕೆಲವು ಆಯುಧಗಳನ್ನ, ಏನಾದರೂ ರಕ್ತ ಇತ್ಯಾದಿಗಳು ಅಂಟ್ಕೊಂಡಿದ್ರೆ ಅದನ್ನ ತೊಳಿಬೇಕು ಅಂತ ಹೇಳಿ ಅದನ್ನ ಝಾಡಿಸಿ ಕೊಡಬಿಟ್ಟು ತೊಳೆದು ಆ ನೀರೆಲ್ಲ ಬಸಿಲಿ ಅಂತ ನಿಲ್ಲಿಸಿದಾನೋ ಅಂತ ಅನ್ನುವ ಹಾಗೆ ಇವರ ತಲೆ ಕೂದಲಿನಿಂದ ಇಳಿತಕ್ಕಂತಹ ನೀರು ಕಾಣ್ತಾ ಇದೆ.
1: ತೊಳ

ಒದ್ದೆ ಬಟ್ಟೆಯಲ್ಲಿ ಸರೋವರದ ದಡದಲ್ಲಿ ಬಂದು ನಿಂತುಕೊಂಡ ಅವರ ಚೆಲುವು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಬೆಟ್ಟದಿಂದ ಹಕ್ಕಿಗಳು ಆಕಾಶಕ್ಕೆ ಹಾರಿ ಹೋಗ್ತಾ ಇರಬೇಕಾದ್ರೆ ಹೇಗೆ ಕಾಣಿಸುತ್ತೋ ಹಾಗೆ ಇವರು ಸಹ ಇವರ ಕಣ್ಣುಗಳ ನೋಟ, ಅವರ ದೇಹದ ಅವಯವದ ಹಾವಭಾವಗಳು, ಅಂಗಾಂಗ ವಿಲಾಸಗಳು ಆ ರೀತಿ ಕಾಣಿಸ್ತಾ ಇದೆ ಸರೋವರದ ತೀರದಲ್ಲಿ. ತೀರದ ಒಳಪಿಂದ ಎಷ್ಟು ನೋಡಿದ್ರೂ ಸಹ ಆ ಸೌಂದರ್ಯ ಮುಗಿತಾನೇ ಇಲ್ಲ ಅನ್ನುವ ಹಾಗೆ ಮನಸ್ಸನ್ನು ಆಕರ್ಷಣೆಗೊಳಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ಚೆಲುವಿನಿಂದ ಕಾಣಿಸ್ತಾ ಇದೆ.

ದಡಕ್ಕೆ ಬಂದು ತಮ್ಮ ಮೈ ಮೇಲಿರುವ ಒದ್ದೆಯ ಬಟ್ಟೆಯನ್ನು ಕಳಚಿ ಬಣ್ಣ ಬಣ್ಣದ ಹೊಸ ಬಟ್ಟೆಗಳನ್ನ ಆ ಸ್ತ್ರೀಯರೆಲ್ಲ ಉಟ್ಕೊಂಡ್ರು. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಮಾಗಿಯ ಕಾಲದಲ್ಲಿ ಪ್ರಕೃತಿಯ ಮೇಲೆ ಬಿದ್ದಿರುವಂತಹ ಹಿಮದಿಂದ ಅದು ಹೇಗೆ ಪೂರ್ತಿ ಒಣಗಿ ತನ್ನ ಎಲೆಯನ್ನೆಲ್ಲ ಕಳಚಿಕೊಂಡಿರುತ್ತೆ. ನಂತರ ವಸಂತ ಋತು ಬಂದಾಗ ಪ್ರತಿಯೊಂದು ಗಿಡವೂ ಸಹ ತನ್ನ ತನ್ನ ವಿಶಿಷ್ಟವಾದಂತಹ ಎಲೆ ಹೂವು ಇತ್ಯಾದಿಗಳಿಂದ ಹೇಗೆ ನಳನಳಿಸುತ್ತೋ ಇವರು ಹಾಗೆ ವಸಂತ ಮಾಸದಲ್ಲಿ ನಳನಳಿಸುವಂತಹ ಗಿಡ ಮರಗಳಂತೆ ಕಾಣಿಸ್ತಾ ಇದ್ದಾರೆ. ಯಾವ ರೀತಿ ಅಲಂಕಾರ ಮಾಡಿಕೊಂಡ್ರು ಮುಂದಿನ ಪದ್ಯದಲ್ಲಿ ನೋಡೋಣ.

ಸರೋವರದ ದಡಕ್ಕೆ ಬಂದ್ರು. ಬಂದ ಮೇಲೆ ಒಗೆದಂತಹ ಬಟ್ಟೆಗಳನ್ನ ಉಟ್ಟುಕೊಂಡಿದ್ದಾರೆ. ಸುಂದರವಾದಂತಹ ತಮ್ಮ ನೀಳವಾದ ತಲೆ ಕೂದಲುಗಳು ಒಣಗಲಿ ಅಂತ ಹೇಳಿ ಘಮಘಮಿಸುವ ಧೂಪದ ಹೊಗೆಗಳನ್ನ ಕೊಟ್ಟಿದ್ದಾರೆ. ಆಭರಣಗಳನ್ನ ತೊಟ್ಕೊಂಡಿದ್ದಾರೆ. ಹಣೆಗೆ ತಿಲಕವನ್ನು ಇಟ್ಟು ತಿಗುರು ಒಂದು ವಿಶಿಷ್ಟವಾದಂತಹ ಸುಗಂಧ ದ್ರವ್ಯ ಅದನ್ನ ತಮ್ಮ ದೇಹಕ್ಕೆ ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಪಾದಗಳಿಗೆ ಅಲತಿಕೆ ಅಲಕ್ತ ಎನ್ನುವಂತಹ ಕೆಂಪು ಬಂಡವನ್ನು ಹಚ್ಚಿಕೊಳ್ತಾ ಇದ್ದಾರೆ. ಕಣ್ಣಿಗೆ ಅಂಜನವನ್ನ ಕಾಡಿಗೆಯನ್ನ ಅನೇಕ ಅರಳಿದ ಹೂವುಗಳನ್ನ ಈಗಾಗಲೇ ಅವರು ಕಿತ್ತು

ಬಿಡಿಸಿ ಮಾಲೆಯನ್ನು ಕಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಮುಡಿಗೆ ಸೇರಿಸ್ಕೊಂಡಿದ್ದಾರೆ. ನಯವಾದಂತಹ ಕದಪಿಗೆ ಕೆನ್ನೆಗೆ ಮಕರಿಕಾ ಪತ್ರದ ರಸದಿಂದ ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಜೇನು ರಸವನ್ನ, ಹಣ್ಣಿನ ರಸವನ್ನು ಕುಡಿತಾ ಕರ್ಪೂರದ ವೀಳೆಯನ್ನು ಹಾಕ್ಕೊಂಡು ಅನೇಕ ರೀತಿಯಲ್ಲಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಆ ಸ್ತ್ರೀಯರು.

0: ಕಣ್ಗೆಸೆದರ್ ಎಳೆವೆಣ್ಗಳು.
1: ಸಖಿಯರೆಲ್ಲ ಸೇರ್ಕೊಂಡಿದ್ದಾರೆ, ಅವ್ರದ್ದೇ ಲೋಕ. ಒಬ್ಬರನ್ನೊಬ್ಬರನ್ನ ನೋಡ್ತಾ ಇದ್ದಾರೆ, ಅವಳ ಅಲಂಕಾರ ಚೆಲುವನ್ನು ನೋಡ್ತಾ ಇದ್ದಾರೆ. ಚೇಷ್ಟೆಯನ್ನು ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರನ್ನ ಒಬ್ರಿಗೊಬ್ರು ದೂಡ್ತಾ ಇದ್ದಾರೆ. ಕೆಲವರು ನೃತ್ಯವನ್ನು ಮಾಡ್ತಾ ಇದ್ದಾರೆ, ಕೆಲವರು ಹಾಡನ್ನು ಹೇಳ್ತಾ ಇದ್ದಾರೆ, ಕೆಲವರು ಹಾಸ್ಯದ ನುಡಿಗಳನ್ನು ಆಡ್ತಾ ಇದ್ದಾರೆ, ಇನ್ನು ಕೆಲವರು ಅವರ ಬಟ್ಟೆಯನ್ನ ಅವರ ಮುಂಗುರುಳುಗಳನ್ನ ತೀಡ್ತಾ ಇದ್ದಾರೆ, ಇನ್ನು ಕೆಲವರು ಅವ್ರ ಬಟ್ಟೆಯ ನೆರಿಗೆಗಳನ್ನ ತೀಡ್ತಾ ಇದ್ದಾರೆ. ತಾವು ಈಗಾಗಲೇ ಕೊಯ್ದಿರತಕ್ಕಂತಹ ಹೂಗಳ ಮಾಲೆಯನ್ನ ತೆಗೆದು ಕೆಲವರು ಮುಡಿಸ್ತಾ ಇದ್ದಾರೆ, ತಾವು ಮುಡ್ಕೊಳ್ತಾ ಇದ್ದಾರೆ, ಬೇರೆಯವರಿಗೂ ಕೊಡ್ತಾ ಇದ್ದಾರೆ. ಅವರು ತಾವು ತಂದಿರುವಂತಹ ಪಾನಪಾತ್ರೆಯನ್ನ, ಪಾನದ ಗುಟಕನ್ನ ತಾವು ಕುಡಿತಾ ಇದ್ದಾರೆ, ಬೇರೆಯವರಿಗೂ ಕೊಡು ಅಂತ ಕೇಳ್ತಾ ಇದ್ದಾರೆ. ಇನ್ಯಾರೋ ಒಬ್ರು ನನಗೊಂದು ಸ್ವಲ್ಪ ಬೇಕು, ಕೊಡು ಅಂದ್ರೆ ಕೊಡಲ್ಲ ಅಂತ ಕಾಡಿಸ್ತಾ ಇದ್ದಾರೆ. ಹೀಗೆ ಆ ಯುವತಿಯರ ಗುಂಪು ಸುಂದರವಾಗಿ ಚೆಲುವಾಗಿ ಕಾಣಿಸ್ತಾ ಇದೆ.

ಹೀಗೆ ಸಖಿಯರೆಲ್ಲ ಅವರ ಮುಖ್ಯ ನಾಯಕಿಯಾಗಿರುವ ರಾಜಕುಮಾರಿಗೆ ಅನೇಕ ರೀತಿಯ ಹಾಸ್ಯ ಕೇಳಿಗಳನ್ನು ಮಾಡ್ತಾ ಅವಳ ಜೊತೆಗೆ ಸರಸ ಸಲ್ಲಾಪವನ್ನು ಮಾಡ್ತಾ ಕಾಲ ಕಳೀತಾ ಇರಬೇಕಾದ್ರೆ ಮಂತ್ರಿಯ ಮಗಳಾದ ವಿಷಯ ನಾನು ಇನ್ನೊಂದು ಸ್ವಲ್ಪ ಹೂಗಳನ್ನು ಬಿಡಿಸ್ಕೊಂಡು ಬರ್ತೇನೆ ಎನ್ನುವ ಬಯಕೆಯಿಂದ ಅವರೆಲ್ಲರಿಂದಲೂ ದೂರವಾಗಿ ಸ್ವಲ್ಪ ದೂರದಲ್ಲಿ ಇರುವಂತಹ ದಟ್ಟವಾದ ಮಾವಿನ ಮರದ ಸಮೀಪಕ್ಕೆ ಬಂದ್ಲು. ಆ ಮಾವಿನ ಮರದ ಕೆಳಗೆ ತೋಳೆ ತಲೆದಿಂಬಾಗಿ ಎಳೆ ಚಿಗುರೆ ಹಾಸಿಗೆಯಾಗಿ ಬೀಸ್ತಾ ಇರುವಂತಹ ತಂಗಾಳಿಗೆ ಮೈಯನ್ನು ಒಡ್ಡಿ ಮೈ ಮರೆತು ಸಂತೋಷದಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವಂತಹ ಚಂದ್ರಹಾಸನನ್ನು ನೋಡಿ ಆಶ್ಚರ್ಯ ಆಯ್ತವಳಿಗೆ. ಅಬ್ಬಾ, ಯಾರೀ ಚೆಲುವ.

ಯಾರಿ ಸುಂದರಾಂಗ, ಮೂರು ಲೋಕವು ನನಗೆ ವಶವರ್ತಿಯಾಗಿರಬೇಕಾದ್ರೆ ಇನ್ನೇಕೆ ಆಲೋಚನೆ ಅಂತ ಹೇಳಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವ ಕಬ್ಬಿನ ಬಿಲ್ಲನ್ನು ಹಿಡಿದಂತಹ ಮನ್ಮಥನೇ,

ಅಥವಾ ಪ್ರತಿದಿನ ರಾತ್ರಿ ಆಕಾಶದಲ್ಲಿ ನಡೆದು ನಡೆದು ಸುಸ್ತಾಗ್ಬಿಟ್ಟಿದೆ, ಆಯಾಸವಾಗಿದೆ, ಇನ್ನ ಆ ನಡೆಯುವ ಕಷ್ಟ ಯಾಕೆ ಬೇಕು ಅಂತ ಹೇಳಿ ನಿದ್ರೆ ಮಾಡ್ತಾ ಇರುವಂತಹ ಚಂದ್ರನು ಈ ವನದೇವಿಯರ ಸಹವಾಸದಲ್ಲಿ ಆಯಾಸಗೊಂಡು ಇಲ್ಲಿ ಹೊರಗಿರುವಂತಹ ವಸಂತ ಋತುವು ಎನ್ನುವ ಹಾಗೆ ಅಲ್ಲಿ ಮಲಗಿರುವ ಅತ್ಯಂತ ಚಲುವನಾದಂತಹ ಚಂದ್ರಹಾಸನನ್ನು ಕಂಡು ವಿಸ್ಮಿತೆಯಾದಳು. ಯಾರಿರ್ಬೋದು ಇವನು? ಅಶ್ವಿನಿ ದೇವತೆಯೇ.

ಯಾರಿರಬಹುದು ಈ ಚೆಲುವ? ದೇವತೆಗಳಲ್ಲಿ ಚೆಲುವರು ಅಂತಂದ್ರೆ ಅಶ್ವಿನಿ ದೇವತೆಗಳು. ಇವನು ಅಶ್ವಿನಿ ದೇವತೆಗಳಲ್ಲಿ ಒಬ್ಬನೇ? ಅಥವಾ ಕುಬೇರನ ಮಗನಾದ ನಳಕೋಬರನೇ? ಅಥವಾ ಇಂದ್ರನ ಮಗನಾದಂತಹ ಜಯಂತನೇ? ಇಲ್ಲದೆ ಹೋದ್ರೆ ಸೂರ್ಯಚಂದ್ರರು? ಯಾರಿರಬಹುದು ಇವರು? ಹಾಗಾದ್ರೆ ಸೂರ್ಯಚಂದ್ರರು ಯಾರಾದರೂ ಆಗಿರಬಹುದೋ ಅಂತಂದ್ರೆ, ಸೂರ್ಯನಿಗೆ ಇರುವಂತಹ ಉಷ್ಣತೆ ಇಲ್ಲ, ಚಂದ್ರನಿಗೆ ಇರುವಂತಹ ತಂಪಿಲ್ಲ, ಆದ್ರಿಂದ ಬಹುಶಃ ದೇವತೆಗಳಲ್ಲಿ ಯಾರೋ ಒಬ್ಬ, ಯಕ್ಷನೋ ಗಂಧರ್ವನೋ ಕಿನ್ನರನೋ ಸಿದ್ಧರೋ ಗರುಡರೋ ಯಾರೋ ಒಬ್ಬರಾಗಿರ್ಬೇಕು. ಇವನು ಖಂಡಿತ ಮನುಷ್ಯ ಅಲ್ಲ ಅಂತ ಅನ್ಕೊಳ್ತಾ ಇದ್ದಾಳೆ. ಸರ್ವಾಂಗ ಸುಂದರನಾದಂತ ಅವನನ್ನ ಅಂಗುಷ್ಟದಿಂದ ಹಿಡಿದು ನೆತ್ತಿಯ ತನಕ ಅವನನ್ನ ಎಡೆ ಬಿಡದೆ ನೋಡ್ತಾ ಇದ್ದಾಳೆ.

ಅವನನ್ನೇ ನೋಡ್ತಾ ಮೈ ಮರೆತು ಬಿಟ್ಟಿದ್ದಾಳೆ ವಿಷಯ. ಬೆದರಿದ ಜಿಂಕೆಯ ಕಂಗಳಂತಹ ಆ ಬಾಲೆಯ ಕಣ್ಗಳು ಚಂದ್ರಹಾಸನ ಅವಯವದ ಚೆಲುವಿನಲ್ಲಿ ಸಿಗಹಾಕೊಂಡ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿಯೇ ಮನ್ಮಥ ತೆಗೆದು ಬಿಟ್ಟಂತಹ ಹೂವಿನ ಬಾಣ ಅವಳ ಮನಸ್ಸಿನಲ್ಲಿ ನಾಟಿದೆ, ಮನಸ್ಸಿನಲ್ಲಿ ಪ್ರೇಮದ ಭಾವನೆ ಮೂಡಿದೆ. ಬಾಣ ನಾಟಿರೋದಷ್ಟೇ ಅಲ್ಲ, ಗರಿಗಳನ್ನು ಕೆದರಿ ಆ ಹೃದಯದಲ್ಲಿ ಹರಡ್ಕೊಂಡಿದೆ. ಅಂದ್ರೆ ಅವಳಿಗೆ ಅವನ ಬಗ್ಗೆ ಇರುವಂತಹ ಪ್ರೇಮ ಭಾವನೆ ಇನ್ನಿಷ್ಟು ಹೆಚ್ಚಾಗ್ತಾ ಇದೆ. ಅದೇ ರೀತಿ ಅವನನ್ನೇ ನೋಡ್ತಾ ಇದ್ದಾಳೆ. ನೋಡ್ತಾ ನೋಡ್ತಾ ಅವಳ ಅಂಗಾಂಗದಲ್ಲಿ ರೋಮಾಂಚನ ಉಂಟಾಗ್ತಾ ಇದೆ. ಎಷ್ಟು ನೋಡಿದ್ರು ಬೇಸರ ಆಗದೆ ಇದ್ದ ಹಾಗೆ ನಿಡುಗಂಗಳಿಂದ ಅವನನ್ನೇ ಬೇಸರಿಸದೆ ನಿಂದು ನಿಟ್ಟಿಸಿ ನೋಡ್ತಾ ಇದ್ದಾಳೆ. ಇದೇನಿದು ಆಶ್ಚರ್ಯ!

0: ಬಾಗ್ತಲು ನೋಡ್ತಾಳೆ ಒಂದ್ಸಲ, ನಾನಿಲ್ಲಿ ನಿಂತ್ಕೊಂಡು ಇವನ ನೋಡ್ತಾ ಇರೋದನ್ನ ಯಾರಾದರೂ ನೋಡ್ಬಿಟ್ರೋ ಏನೋ ಅಂತ. ಯಾರು ಇಲ್ಲ ಅಂತ ಧೈರ್ಯ ಅವಳಿಗೆ. ಹಾಗಾದ್ರೆ ಹೇಗಾದ್ರೂ ಹೋಗಿ ಅವನನ್ನೊಂದ್ಸಲ ಮುಟ್ಟಲೆ, ಅವನ ಸುಂದರವಾದ ಕೆನ್ನೆಯನ್ನ, ಮುಖವನ್ನು, ಮುಂಗುರಳನ್ನು ತೀಡಲೆ ಅಂತ ಆಸೆ. ಹತ್ರ ಹೋದ್ರೆ ಎಲ್ಲಿ ಎದ್ದು ಬಿಡ್ತಾನೋ ಅಂತ ಹೇಳಿ ನೂಪುರವು ಅಲುಗದಂತೆ ನಿಧಾನಕ್ಕೆ ಹತ್ರಕ್ಕೆ ಬರ್ತಾಳೆ. ಬಂದು ಅವನನ್ನ ಮುಟ್ಟಬೇಕು ಅಂತ ಕೈ ಚಾಚ್ತಾಳೆ. ಮತ್ತೆ ಅಯ್ಯೋ, ಮುಟ್ಟಿದ್ರೆ ಅವನು ಏನ್ ಅಂದ್ಕೊಂಡ್ಬಿಡ್ತಾನೋ, ಯಾರು ಅಂತ ಗಕ್ಕಂತ ಎಲ್ಲಿ ಎದ್ದು ಬಿಡ್ತಾನೋ ಅಂತ ಹೇಳಿ ಸ್ತ್ರೀ ಸಹಜವಾದಂತಹ ಲಜ್ಜೆಯಿಂದ ಮತ್ತೆ ಅಲ್ಲೇ ನಿಂತ್ಕೊಳ್ತಾಳೆ. ದೂರ ನಿಲ್ಲಿಕ್ ಮನಸ್ಸಾಗ್ತಾ ಇಲ್ಲ. ಸಾಧ್ಯವಾದಷ್ಟು ಅವನ ಹತ್ರದಲ್ಲಿಯೇ ನಿಂತ್ಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಅಪೇಕ್ಷೆ. ಕೊನೆಗೆ ತೀರ್ಮಾನ ಮಾಡೇ ಬಿಡ್ತಾಳೆ. ಚಿತ್ತದೊಳ್ ನಿಶ್ಚಯಿಸಿ ನೆರೆಯಲ್ ಎಳಸುವಳು, ಹತ್ರಕ್ಕೆ ಬರ್ತಾಳೆ. ಆಮೇಲೆ ಇದು ಸರಿಯಾದ ಹೊತ್ತಲ್ಲ. ಇಂತಹ ಸಂದರ್ಭದಲ್ಲಿ ಅವನ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ರೆ ನೋಡಿದ ಜನ ಏನಂತಾರೆ ಅಂತ ಯೋಚನೆ ಮಾಡಿ ಹೆದರ್ಕೊಂಡು ಮತ್ತೆ ಹಿಂದಕ್ಕೆ ಬರ್ತಾಳೆ. ತತ್ತಳದ ಬೇಟದವಳು ಬೆಂಡಾಗಿದ್ದಾಳೆ. ಮನಸ್ಸು ಅವನಲ್ಲಿ ಸಿಲುಕಿ ಬಿಟ್ಟಿದೆ. ಹಾಗಾಗಿ ಅವನ ಸಮೀಪದಲ್ಲಿಯೇ ವಿಷಯೇ ನಿಂತಿದ್ದಾಳೆ.
1: ದೇವಿ,

ಈ ರೀತಿ ಅವನ ಸಮೀಪದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಹಾಗೆ ಅವನ ಸರ್ವಾಂಗವನ್ನು ನೋಡ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಅವನ ಸೊಂಟಕ್ಕೆ ಕಟ್ಟಿರುವ ಪಟ್ಟಿಯ ಮಧ್ಯದಲ್ಲಿ ಸಿಕ್ಕಿಸಿಕೊಂಡಿರುವಂತಹ ಒಂದು ಪತ್ರದ ಸುರುಳಿ ಕಾಣಿಸಿತು. ಅವನ ಸೊಂಟದ ಪಟ್ಟಿಯಲ್ಲಿ ಇರುವ ಆ ಪತ್ರವನ್ನು ನೋಡಿ, ಈ ನೆಪದಿಂದ ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮೆಲ್ಲಕ್ಕೆ ಅವನಿಗೆ ಎಚ್ಚರ ಆಗದೆ ಇದ್ದ ಹಾಗೆ ಆ ಪತ್ರವನ್ನು ಎಳ್ಕೊಂಡ್ಳು. ಆ ಮುದ್ರೆಯನ್ನು ತೆಗಿತಾ ಇದ್ದಾಳೆ. ಅದಕ್ಕೆ ಹಾಕಿರುವ ಮುಚ್ಚಳವನ್ನು ತೆಗೆದು ನೋಡಿದರೆ ಅದರಲ್ಲಿ ತನ್ನ ತಂದೆಯ ಕೈ ಬರಹ ಕಾಣಿಸ್ತಾ ಇದೆ, ತನ್ನ ತಂದೆಯ ಹೆಸರಿದೆ. ನೋಡಿದ ತಕ್ಷಣಕ್ಕೆ ಬಹಳ ಸಂತೋಷ ಆಯಿತು. ಓಹೋ, ಇದು ಅನ್ಯರ ಪತ್ರ, ನಾನು ಓದಬಾರದು ಅನ್ನುವ ಯೋಚನೆ ಇಲ್ಲ, ನಮ್ಮ ತಂದೆಯೇ ಬರೆದಿರೋದು, ಬಹುಶಃ ನಮ್ಮನೆಗೆ ಯಾರಿಗೂ ಬರೆದಿರ್ತಾನೆ ಅನ್ನುವ ಸಂತೋಷದಿಂದ ಅವಳಿಗೆ ಆನಂದದಿಂದ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಅವಾಗ ಆ ಪತ್ರವನ್ನು ನಿಧಾನವಾಗಿ ಮನಸ್ಸಿನಲ್ಲಿ ಓದ್ಕೊಳ್ತಾ ಇದ್ದಾಳೆ.

ಮುಖ್ಯಮಂತ್ರಿಯಾದಂತಹ ದುಷ್ಟಬುದ್ಧಿ, ತನ್ನ ಪರವಾಗಿ ಆಡಳಿತ ನಡೆಸ್ತಾ ಇರುವ ತನ್ನ ಮಗ ಮದನನಿಗೆ ಬರೆದು ಕಳಿಸಿರುವ ವಿಶೇಷವಾದ ಪತ್ರ ಅಂತ ಪತ್ರ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಅವನು ಹೇಳ್ತಾ ಇದ್ದಾನೆ, ಒಂದು ವಿಶಿಷ್ಟವಾದ ಕೆಲಸವನ್ನ ನೀನು ಮಾಡಬೇಕು. ಈ ಪತ್ರವನ್ನು ತಂದಿರುವಂತಹ ವ್ಯಕ್ತಿ ಚಂದ್ರಹಾಸ. ಇವನು ನಮಗೆ ಮಹಾ ಅಹಿತ, ಅಹಿತ ಶತ್ರು. ಅಷ್ಟೇ ಅಲ್ಲ, ಮುಂದೆ ಇವನು

ನಮ್ಮ ರಾಜ್ಯಕ್ಕೆ ರಾಜನಾಗ್ತಾನೆ, ಇದರಲ್ಲಿ ಅನುಮಾನವೇ ಇಲ್ಲ. ಜೊತೆಗೆ ಈ ಪತ್ರವನ್ನು ತಂದ ಈ ಚಂದ್ರಹಾಸ ಸಾಮಾನ್ಯದವನಲ್ಲ. ಮುಂದೆ ಇವನು ನಮಗೆ ಸರ್ವಥಾ ಅಮಿತ್ರ, ಅಮಿತ್ರ ಶತ್ರು, ಸರ್ವಥಾ ನಮಗೆ ಶತ್ರು. ಆದ್ದರಿಂದ ಅದನ್ನ ತಡೆಯಬೇಕು ಅಂತ ಹೇಳಿಯೇ ಇವನನ್ನ ನಿನ್ನ ಹತ್ರಕ್ಕೆ ಕಳಿಸ್ತಾ ಇದ್ದೇವೆ.

ಬಂದಿರುವ ಇವನನ್ನು ನೋಡ್ತಾ ಇವನ ಸೌಂದರ್ಯ, ಇವನು ವಿದ್ಯೆ, ಇವನು ನಿನ್ನ ವಯಸ್ಸಿನವನು, ಅತ್ಯಂತ ಪರಾಕ್ರಮಿ, ಇವನ ನಡೆ ನುಡಿ, ಇವನ ಕುಲ ಇತ್ಯಾದಿಗಳನ್ನು ನೋಡ್ತಾ ಮೈಮರೆತು ಹೊತ್ತು ಕಳೆಯಬೇಡ. ಇವನು ನಮಗೆ ಮಹಾ ಅಹಿತನಾಗುವುದರಿಂದ ಇವನಿಗೆ ವಿಷವನ್ನು ಕೊಡುವುದು. ಈ ರೀತಿ ಮಾಡಿದ್ರೆ ಮುಂದೆ ನಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗತ್ತೆ ಅಂತ ಹೇಳಿ ಪತ್ರವನ್ನು ಬರೆದು ಕಳಿಸಿದ್ದಾನೆ. ಅದನ್ನು ಇವಳು ಓದಿದಳು. ಓದಿ ಓಹೋ, ಮಹಾ ಅಹಿತ ಈ ಶಬ್ದಕ್ಕೆ ಏನೋ ಬೇರೆ ಅರ್ಥ ಇರ್ಬೋದು ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದಾಳೆ.

0: ವಿಷಯ ಆ ಪತ್ರದ ಸುರುಳಿಯನ್ನ ಬಿಚ್ಚಿ ಹಿಡ್ಕೊಂಡು ಓದ್ತಾ ಇದ್ದಾಳೆ. ಅದನ್ನ ತನಗೆ ಬೇಕಾದ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಚಿಂತಿಸಿದಳು. ಈತ ನಮಗೆ ಮಹಾಹಿತ, ಅಲ್ಲದೆ ಮುಂದೆ ನಮ್ಮ ರಾಜ್ಯಕ್ಕೆ ಇವನೇ ರಾಜ ಆಗ್ತಾನೆ. ಆದ್ದರಿಂದ ಸದ್ಯಕ್ಕೆ ಇವನ ಕುಲ, ಶೀಲ, ವಿದ್ಯೆ, ನಡತೆ ಇತ್ಯಾದಿಗಳನ್ನು ನೀನು ಏನೂ ನೋಡಬೇಕಾದಿಲ್ಲ. ಆದ್ರಿಂದ ಮುಂದಕ್ಕೆ ಇವನು ಸರ್ವಥಾ ಮಿತ್ರ, ಸರ್ವಥಾ ಯಾವಾಗ್ಲೂ ಒಳ್ಳೆಯ ರೀತಿಯ ಸ್ನೇಹಿತನೇ ಆಗ್ತಾನೆ. ಆದ್ದರಿಂದ ಈತಂಗೆ ವಿಷಯ ಮೋಹಿಸುವಂತೆ ಕೊಡುವುದು. ಆದರೆ ತಂದೆ ವಿಷವ ಮೋಹಿಸುವಂತೆ ಕೊಡುವುದು ಅಂತ ಬರೆದಿದ್ದಾರಲ್ಲ, ಬಹುಶಃ ಬರೆಯುವ ಆತರದಲ್ಲಿ ಗೊತ್ತಿಲ್ಲದೆ ವಿಷಯೇ ಅಂತ ಬರೆಯುವಲ್ಲಿ ವಿಷವ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಈ ಅಕ್ಷರವನ್ನು ತಿದ್ದಿ ಲಿಪಿಯನ್ನ ಸರಿಪಡಿಸ್ತೇನೆ, ಪತ್ರದ ಆಶಯವನ್ನ ಸರಿ ಮಾಡ್ತೇನೆ ಅಂತ ಯೋಚನೆ ಮಾಡಿ ಈ ಬರವಣಿಗೆಯಲ್ಲಿರುವಂತಹ ವಕಾರವನ್ನು ತೆಗೆದು ಅಲ್ಲಿ ಯಕಾರವನ್ನು ಬರೀತೇನೆ ಅಂತ ಯೋಚನೆ ಮಾಡಿದ್ಲು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashvani and I am Valsa Williams with the midday news.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ, ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ಧತೆ, ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ

0: ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್ ನಕಲಿ ಬಿಲ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ ಮಟ್ಟದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆ ಕುಣಿಗಲ್ ತಹಶೀಲ್ದಾರ್ ಕಚೇರಿಯಿಂದ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿಯ ಕುರಿತಂತೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲು ಶಿಫಾರಸು ಮಾಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ನೀರು ಹರಿಸುವ ಸಂಬಂಧ ರಾಜ್ಯದ ಅಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ, ಇದರಿಂದ ಎಷ್ಟು ನೀರು ಬಿಡಲು ಸಾಧ್ಯವೇ ಇಲ್ಲ ಎಂದು ವಾದ ಮಂಡಿಸಿದ್ದಾರೆ. ಇಂದು ನಡೆದ ಅಧಿಕಾರಿಗಳ ಸಭೆಯಲ್ಲಿ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ನಿಯಂತ್ರಣ ಸಮಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರು ಹಾಗೂ ವಕೀಲರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಮರ್ಥವಾಗಿ ವಾದ ಮಂಡಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾವೇರಿ, ಕೃಷ್ಣಾ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲ ವಿವಾದಗಳನ್ನು ಸಂಯಮ ಮತ್ತು ಒಮ್ಮತದ ಮೂಲಕ ಬಗೆಹರಿಸಿಕೊಳ್ಳುವುದು ಸರ್ಕಾರದ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಜಲಾಶಯಗಳಿಂದ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿರುವುದರಿಂದ ಮೆಟ್ಟೂರು ಅಣೆಕಟ್ಟಿನ ಒಳಹರಿವು 5,760 ಕ್ಯೂಸೆಕ್ಗಳಿಂದ 7,151 ಕ್ಯೂಸೆಕ್ಗಳಿಗೆ ಏರಿಕೆಯಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದಂತೆ ಆಗಸ್ಟ್ 1ರಿಂದ ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಜಲಾಶಯದಿಂದಲೂ ಸುಮಾರು 1,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ದಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿರುವ 3 ದಿನಗಳ ರಫ್ತುಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದಿರುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ 19 ಸಚಿವರಿಗೆ ಶೀಘ್ರವೇ ಖಾತೆ ಹಂಚಿಕೆ ನಡೆಸಲು ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ನವದೆಹಲಿಯಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ. ಅಂತಿಮ ಪಟ್ಟಿಯನ್ನು ಇಂದು ಹೈಕಮಾಂಡ್ ಅನುಮೋದಿಸುವ ನಿರೀಕ್ಷೆ ಇದ್ದು, ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಕುಮಾರ್ ಅವರಿಗೆ ರವಾನಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಗುರುವಾರ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದ್ದು, ಅದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಪೂರ್ಣಗೊಳಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ಸಿಂಗ್ ತಂಗಡಗಿ, ಇಂದು ಸಂಜೆಯೊಳಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಂಪುಟದ ಸಚಿವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿ ಮಂಡನಪಾಳ್ಯ ಗ್ರಾಮದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ಅಡಿಕೆ ತೋಟಗಳಿಗೆ ಭೇಟಿ ನೀಡಿದ ಅವರು, ಫಲವತ್ತಾದ ಮಣ್ಣಿನಲ್ಲಿ ಬೆಳೆದಿದ್ದ ಅಡಿಕೆ ಬೆಳೆ ನೀರಿನ ಕೊರತೆಯಿಂದ ಒಣಗುತ್ತಿರುವುದನ್ನು ಖುದ್ದು ವೀಕ್ಷಿಸಿದರು. ಬರದಿಂದ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತರು ಬರ ಪರಿಹಾರ ಒದಗಿಸುವಂತೆ ಹಾಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ತಾಲೂಕಿಗೆ ನೀರು ಹರಿಸುವಂತೆ ಮನವಿ ಮಾಡಿದರು. ಈ ನಡುವೆ ಕಲಬುರಗಿ ಜಿಲ್ಲೆಯ ರೈತರು ನಿರಂತರವಾಗಿ ಪ್ರಕೃತಿ ವಿಕೋಪದ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಕಳೆದ ವರ್ಷ ಅತಿವೃಷ್ಟಿಯಾದರೆ ಈ ವರ್ಷ ಅನಾವೃಷ್ಟಿಯ ಸಮಸ್ಯೆ ಉಂಟಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸವನ್ನು ಬದ್ಧತೆಯಿಂದ ಕೈಗೊಳ್ಳಲಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಉಂಟಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಪೂರೈಕೆ ಸರ್ಕಾರದ ಮೊದಲ ಆದ್ಯತೆ ನೀಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನಲ್ಲಿ 1.8 ಕಿಲೋಮೀಟರ್ ಅರಣ್ಯ ಭೂಮಿ ಹಸ್ತಾಂತರ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಮುಂದಿನ 2-3 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ. ಕಾಮಗಾರಿಗಳು ಪೂರ್ಣಗೊಂಡರೆ ಈ ವರ್ಷದ ಅಂತ್ಯದ ವೇಳೆಗೆ ದೊಡ್ಡಬಳ್ಳಾಪುರದವರೆಗೆ ಎತ್ತಿನಹೊಳೆ ನೀರು ತಲುಪಲಿದೆ. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆಹಾನಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಮುಂಗಾರು ಮಳೆಯ ಕೊರತೆಯಿಂದಾಗಿ ಅಲಸಂದೆ, ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೆ ಒಳಗಾಗಿದೆ. ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿ ಹಾಗೂ ಮಳೆಯ ಕೊರತೆಯಿಂದ ಎದುರಾಗಿರುವ ಸಮಸ್ಯೆಗಳನ್ನು ಖುದ್ದಾಗಿ ವೀಕ್ಷಿಸಿ ರೈತರಿಂದಲೇ ಅವರ ಸಂಕಷ್ಟಗಳು ಹಾಗೂ ಅಗತ್ಯತೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಪ್ರಮುಖ ಘಟ್ಟವಾಗಿ ಇದೇ 24ರಂದು ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದೆಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕಹೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೇ ಕಭಿ ಅಪ್ನಿ ಮಾ ಸೇ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜಿ ಹಾಂ ಟೀಚರ್ ನಿಜಿ,
3: ಜಿ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೇ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ ಹೈ. ತೋ ಶುರೂ ಕರೇ,
2: ಹಮ್ ಕವಿತಾ ಸುನೇಂಗೇ.
3: ಯಹ ಕವಿತಾ ಕಿಸ್ನೇ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೇ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೇ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೇ ಉನ್ಕೋ ಪದ್ಮಭೂಷಣ್ ಸೇ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೇ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೇ ಪಹಲೆ ಮುಜೆ ತುಮ್ ಲೋಗೋ ಸೇ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೇ ಬುದ್ಧ ಕಾ ನಾಮ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪ್ವನ್ ಮೇ ಸೈರ್ ಕರ್ ರಹೆ ಥೇ ಉನ್ಹೋನೇ ಏಕ್ ಹನ್ಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹನ್ಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹನ್ಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೇ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೇ, ಮುಜ್ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ, ಯಹ ತೋ ಮಾ ಬೇಟಿ ಹಿ ಬೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೋ ಏಕ್ ಕಹಾನಿ, ತೂ ಹೈ ಬೇಟಿ ಮಾನ್ ಧನ್ ಮೇರಿ, ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ಥೆ ತೇರೆ ಜಹಾ
1: ಸುರ ಭಿ ಮನಮಾನಿ. ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ ಮುಜ್ಕೋ ಅಪ್ನಿ ನಾನಿ, ಕಹತಿ ಹೈ ಮುಜ್ಸೆ ಯಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ, ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೆ ಏಕ್ ಕಹಾನಿ, ತೂ ಹೈ ಹಟಿ ಮಾನ್ಧನ್ ಮೇರೆ, ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ತೇರೆ ಜಹಾಂ ಸುರ ಭಿ ಮನಮಾನಿ. ಠೀಕ್ ಹೈ. ಯಹಾಂ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೆ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾ ಕ್ಯಾ ಕಹಿ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಜೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಜೆ ಕಹಾನಿ ಸುನಾಓಗಿ?
3: ಜಿ, ಜೈಸೆ ಜ್ಯಾದಾತರ್ ಹೋತಾ ಹೈ ನಾನಿ ಯಾ ದಾದಿ ಬಚ್ಚೋ ಕೋ ಕಹಾನಿಯಾ ಸುನತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹಿ ರಹಿ ಹೈ ಕಿ ಮಾ ನಾನಿ ಕಿ ಬೇಟಿ ಹೈ. ನಾನಿ ನ ಸಹಿ. ಅಬ್ ಚೇಟಿ ಕಾ ಕ್ಯಾ ಅರ್ಥ ಹೈ? ಚೇಟಿ ಕಾ ಮತಲಬ್ ಹೈ ದಾಸಿ,
2: ಯಾನಿ ಕಿ ನೌಕರಾನಿ ಹೈ ನ ಟೀಚರ್ ನಿಜಿ.
1: ಬಿಲ್ಕುಲ್ ಸಹಿ ಕಹಾ. ಬೇಟಾ ಪೂಚ್ತಾ ಹೈ ಮಾ ಕಹಾನಿ ಕಿಸ್ಕೆ ಬಾರೇ ಮೇ ಹೈ, ರಾಜಾ ಕಿ ಯಾ ರಾನಿ ಕಿ? ಮಾ ಬೋಲ್ತಿ ಹೈ ಏಕ್ ದಿನ್ ಕಿ ಬಾತ್ ಹೈ, ಮೇರೆ ಹಟಿ ಅನ್ಮೋಲ್ ಬೇಟಾ ತುಮ್ಹಾರೆ ಪಿತಾಜಿ ತಾತ್ ಯಾನಿ ಪಿತಾಜಿ ಸವೇರೆ ಉಠಕರ್ ಉಪವನ್ ಮೇ, ಉಪವನ್ ಮತಲಬ್ ಬಗೀಚಾ, ಉಪವನ್ ಮೇ ಸೈರ್ ಕರ್ ರಹೆ ಥೆ. ಭ್ರಮಣ ಅರ್ಥಾತ್ ಸೈರ್ ಕರ್ನಾ, ವಾಕ್ ಕೆ ಲಿಯೆ ಜಾನಾ ಬಗೀಚೆ ಮೇ. ಸುಂದರ್ ವಾತಾವರಣ ಕೆ ಸಾಥ್ ಸುಗಂಧ ಭಿ ಥಾ, ಹವಾ ಕೆ ಸುಗಂಧಿತ ಝೋಂಕೆ ಚಲ್ ರಹೆ ಥೆ. ಆಗೆ ಪಡೋ ತುಮ್.
3: ಜಹಾ ಸುರ್ ಭಿ ಮನಮಾನಿ, ಹಾ ಮಾ ಯಹಿ ಕಹಾನಿ, ವರ್ಣ ವರ್ಣ ಕೆ ಫೂಲ್ ಕಿಲೇತೆ ಝಲ್ಮಲ್ ಕರ್ ಹಿಮಾ ಬಿಂದು ಝೀಲೆ.

0: ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ 6:30. ಶ್ರೋತೃಗಳೇ ಗಮನಿಸಿ, ಇಂದು 6:50 ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಒಣ ಕೃಷಿ ಬೇಸಾಯ ಕ್ರಮಗಳ ಕುರಿತಾಗಿ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ತುರುವೇಕೆರೆ ತಾಲೂಕು ಕೊಳ್ಳಲದ ತೋಪೇಗೌಡ.

0: ಸಮಯ 3:37 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್
1: ಆಕಾಶವಾಣಿ ಕಾನೂನು ಅರಿವಿನ

0: ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
1: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಕಾನೂನುಬದ್ಧವಾಗಿ ವಾಹನ ಚಲಾವಣೆ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಅಬ್ಬಬ್ಬ ಅಂದ್ರೆ ಲೈಸೆನ್ಸ್ ಇರಬೇಕು ಅಂತ ಅಷ್ಟು ಮಾತಾಡ್ತೀವಿ, ಮತ್ತೆ ಇನ್ನೇನೇನೋ ಇರ್ತದೆ. ಏನೇನು ಬೇಕು ಅಂತ ಅನ್ನೋದನ್ನ ಹೇಳಿ ಸರ್. ಮೊದಲಿಗೆ ಈ ಡ್ರೈವಿಂಗ್ ಲೈಸೆನ್ಸಿನ ಮಹತ್ವದ ಅಲ್ಲಿಂದ ಶುರು ಮಾಡಿ ಸರ್.
2: ಡ್ರೈವಿಂಗ್ ಲೈಸೆನ್ಸ್ ಅನ್ನುವಂಥದ್ದು ಕಡ್ಡಾಯ ಪ್ರಮಾಣ ಪತ್ರ. ಅದರಲ್ಲಿ ಒಂದು, ಕಲಿಯುವ ಹಂತದಲ್ಲಿ ಮೊದಲು ಕಲಿಕಾ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ನೀವು ಹತ್ತಿರದ RTO ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಬಹುದು, ಅಥವಾ ಸಾರಥಿ ಪರಿವಾಹನ್ ಪೋರ್ಟಲ್ನಲ್ಲಿ ಕೂಡ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು. ಲರ್ನರ್ಸ್ ಲೈಸೆನ್ಸ್ ಇರುವಾಗ ವಾಹನದ ಮುಂದೆ ಮತ್ತು ಹಿಂದೆ ಎಲ್ ಫಲಕವನ್ನು ಪ್ರದರ್ಶಿಸುವುದು ಕಡ್ಡಾಯ ಆಗಿರುವಂಥದ್ದು. ಅನುಭವಿ ಚಾಲಕರ ಜೊತೆ ಮಾತ್ರ ನೀವು ಚಾಲನೆಯನ್ನು ಮಾಡಬಹುದು. ಇನ್ನು 30 ದಿವಸದ ನಂತರ ಸರಿಯಾದ ತರಬೇತಿಯನ್ನು ಪಡೆದುಕೊಂಡು ಡ್ರೈವಿಂಗ್ ಟೆಸ್ಟ್ ಬರೆದು ಪಾಸಾದರೆ ನಿಮಗೆ ಶಾಶ್ವತವಾದ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡ್ಕೊಳ್ಬಹುದು.
1: ಅಂದ್ರೆ ಒಟ್ಟು ಲೈಸೆನ್ಸ್ ಅನ್ನು ಪಡ್ಕೊಂಡ್ರೆ ಗಾಡಿ ಚಲಾವಣೆಗೆ ಒಂದು ಅರ್ಹತೆ ಸಿಕ್ಕಂಗಾಯ್ತು.
2: ಒಂದು ಅರ್ಹತೆ ಸಿಗ್ತದೆ. ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ವಾಹನವನ್ನ ದಾಖಲಾತಿ ನೋಂದಣಿ ಸರ್ಕಾರದಲ್ಲಿ ಆಗಿದೆ ಅನ್ನೋದ್ರ ದಾಖಲೆ ಕೂಡ ಕಡ್ಡಾಯ. ಇದು ವಾಹನದ ಮಾಲೀಕರ ಹೆಸರಿನಲ್ಲಿ ಇರುವಂತದ್ದು, ವಾಹನ ಚಲಾಯಿಸುವಾಗ ಯಾವಾಗಲೂ ಅದನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು. ಮೂರನೇದಾಗಿ ವಿಮೆ ಅಥವಾ ವಾಹನದ ಇನ್ಶೂರೆನ್ಸ್, ಅದರಲ್ಲಿ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಇದು ಕಡ್ಡಾಯವಾಗಿರುವಂತದ್ದು. ಇದಿಲ್ಲದೆ ವಾಹನ ಚಲಾಯಿಸಿದರೆ ಸುಮಾರು 2,000 ರೂಪಾಯಿ ದಂಡ ಅಥವಾ 3 ತಿಂಗಳು ಜೈಲು ಶಿಕ್ಷೆ ಕೂಡ ಆಗಬಹುದು. ಇನ್ನೊಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇದೆ. ಫಸ್ಟ್ ಪಾರ್ಟಿ ಅಂದ್ರೆ ವಾಹನಕ್ಕೆ ಏನಾದರೂ ಅಪಘಾತ ಆದಾಗ ವಾಹನಕ್ಕೆ ಡ್ಯಾಮೇಜ್ಗಳಾದ್ರೆ ಅದನ್ನು ಇನ್ಶೂರೆನ್ಸ್ ಕಂಪನಿ ಭರಿಸುವ ಹಾಗೆ ಅದನ್ನು ಪ್ರತಿ ವರ್ಷ ನವೀಕರಿಸಬೇಕು. ಕೊನೆಯದಾಗಿ ವಾಯು ಮಾಲಿನ್ಯ ನಿಯಂತ್ರಣ ಸರ್ಟಿಫಿಕೇಟ್ ಅಥವಾ PUC ಅಂತ ಹೇಳ್ತೇವೆ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್. ಇದನ್ನು ಕೂಡ ಹೊಗೆ ನಿಯಂತ್ರಣ ಮಿತಿಯಲ್ಲಿದೆ ಎನ್ನುವಂಥ ಪ್ರಮಾಣ ಪತ್ರ, ಇದನ್ನು ಹತ್ತಿರದ ಪೆಟ್ರೋಲ್ ಬಂಕ್ ಅಥವಾ PUC ಸೆಂಟರ್ನಲ್ಲಿ ತೆಗೆದುಕೊಳ್ಳಬಹುದು. ಈ 4 ದಾಖಲೆಗಳು ಕಡ್ಡಾಯವಾಗಿ ನಮ್ಮ ವಾಹನ ಚಲಾಯಿಸುವಾಗ ಒಟ್ಟಿಗೆ ಇಟ್ಕೊಳ್ಬೇಕಾಗ್ತದೆ.
1: ಈಗ ಈ ಪೊಲ್ಯೂಷನ್ ಅದು ಏನು ಹೊಗೆ ಹೊರಸೂಸುವಂತದ್ದನ್ನು ಅದನ್ನು ನಿಯಂತ್ರಣದಲ್ಲಿ ಇರಬೇಕು ಅಂತ ಏನೋ ಸರ್ಟಿಫಿಕೇಟ್ ಅಂದ್ರಲ್ಲ,
2: ಹೌದು
1: ಪೊಲ್ಯೂಷನ್ ಸರ್ಟಿಫಿಕೇಟ್, ಅದು ಅಕಸ್ಮಾತ್ ಇಲ್ಲ ಅಂದ್ರೆ ಅದಕ್ಕೆ ದಂಡ ಇದೆಯಾ?
2: ಪ್ರಸ್ತುತ ಅದು ಬಹಳ ಅಗತ್ಯ ಕೂಡ. ಅದು ಇಲ್ಲದಿದ್ರೆ ಸುಮಾರು 10,000 ರೂಪಾಯಿವರೆಗಿನ ದಂಡವನ್ನು ವಿಧಿಸುವ ಅವಕಾಶಗಳು ಇರ್ತವೆ.
1: ಇದೇನು ಬಿಡು ಇದ್ರೆ ಅಷ್ಟೇ ಬಿಟ್ಟರೆ ಅನ್ನೋಂಗಿಲ್ಲ.
2: ಇಲ್ಲ, ಹಾಗೆ ಹೇಳುವ ಹಾಗಿಲ್ಲ.
1: ಮತ್ತೆ ಈಗ ಈ ಲೈಸೆನ್ಸ್ ತಗೋಬೇಕಂತಂದ್ರೆ ಏನೇನೋ ಕೆಲವು ದಾಖಲೆಗಳು ಬೇಕಾಗ್ತದೆ ಅಂತ ಹೇಳ್ತಾರಲ್ಲ, ಅದೇ ಹೆಂಗೆ?
2: ಹೌದು, ಒಂದು ಯಾವುದಾದ್ರೂ ವಯಸ್ಸಿನ ಪುರಾವೆ ಅಥವಾ ಆಧಾರ್ ಕಾರ್ಡ್, SSLC ಸರ್ಟಿಫಿಕೇಟ್ ಇಂಥವು, ವಿಳಾಸದ ಪುರಾವೆ. ಆಧಾರ್ ಕಾರ್ಡ್ ಕೊಟ್ಟರೆ ವಯಸ್ಸು ಮತ್ತೆ ವಿಳಾಸ ಎರಡು ಅದರಲ್ಲಿ ಸಿಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು. ಗೇರ್ ವಾಹನಕ್ಕೆ ಆದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗೇರ್ ಇಲ್ಲದ ವಾಹನಗಳಾದರೆ 16 ವರ್ಷ ಆದರೆ ಸಾಕು, ಮತ್ತು ಪೋಷಕರ ಅನುಮತಿ ಬೇಕಾಗ್ತದೆ.
1: ಅಂದ್ರೆ ಈಗ ಗೇರ್ಲೆಸ್ ಅಂತಂದ್ರೆ 16 ವರ್ಷದ
2: ಸಿಗುತ್ತೆ.
1: ಸಾಮಾನ್ಯ ನಾವು ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ 18 ವರ್ಷ ಸಿಗುತ್ತೆ.
2: ಆದ್ರೆ ಅಲ್ಲಿ 16 ವರ್ಷ ಮತ್ತೆ ಆ 2 ವರ್ಷಕ್ಕೆ ಪೋಷಕರ ಅನುಮತಿ ಕೂಡ ಕಡ್ಡಾಯ ಆಗಿರೋದು.
1: ಈ ಎಲ್ಲ ದಾಖಲೆಗಳನ್ನ ವಾಹನ ಚಲಾವಣೆ ಮಾಡುವಾಗ ನಮ್ಮ ವಾಹನದ ಜೊತೆಗೆ ಇರಬೇಕು.
2: ಒಂದು, ಇದರಲ್ಲಿ ಈಗ ವಾಹನ ಚಲಾಯಿಸುವಾಗ ಇವು ಜೊತೆಗೆ ಇಲ್ಲದಿದ್ರು ಡಿಜಿ ಲಾಕರ್ ಆಪ್ ಅಥವಾ ಡಿಜಿಟಲ್ ಆಗಿ ಕೂಡ ಈಗ ಇಟ್ಟುಕೊಂಡಿರುವಂತದ್ದು, ಇದು ಕೂಡ ಕಾನೂನಿನಲ್ಲಿ ಮಾನ್ಯ.
1: ಹೌದಲ್ಲ,
2: ಹೌದು.
1: ಡಿಜಿ ಲಾಕರ್ ನಲ್ಲಿ ಕೂಡ,
2: ಡಿಜಿ ಲಾಕರ್ ನಲ್ಲಿ ಇವತ್ತು ತೋರಿಸಿಕೊಂಡು ಪೊಲೀಸ್ನವರು ಅದನ್ನು ನೋಡಿ
1: ಕೇಳಿದ್ರೆ ನಾವು ಕೊಡಬಹುದು,
2: ತೋರಿಸಬಹುದು.
1: ಅವರು ಕೂಡ ಡಿಜಿ ಲಾಕರ್ ನಲ್ಲಿ ಇರೋ ದಾಖಲೆಗಳನ್ನ ಒಪ್ಪಬೇಕು,
2: ಒಪ್ತಾರೆ.
1: ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರಿಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮಸ್ಕಾರ.
2: ಧನ್ಯವಾದ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಮೊದಲ ಪ್ರಶ್ನೆಯನ್ನು ಕೇಳುವಂತ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ: ಭಾರತದ ಮೊದಲ ವಾಕ್ಚಿತ್ರ ಅಲಂ ಅರ ಬಿಡುಗಡೆಯಾಗಿದ್ದು 1931. ಭಾರತದ ಮೊದಲ ವಾಕ್ಚಿತ್ರ ಅಲಂ ಅರ ಬಿಡುಗಡೆಯಾಗಿದ್ದು 1931. ಅದೇ ವರ್ಷ ಅಂದ್ರೆ 1931 ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು? ವಾಕ್ಚಿತ್ರ ಬಂದಂತ ಆ ವರ್ಷದಲ್ಲಿನೇ ಮೂಕಿ ಚಿತ್ರಗಳು ಎಷ್ಟು ತೆರೆ ಮೇಲೆ ಬಂದಿದ್ವು, ಬಿಡುಗಡೆಯಾಗಿದ್ವು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ಈ ನಂಬರ್ಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಸರಿಯಾದ ಉತ್ತರ ಬಂದು ತಲುಪಲಿ. 1931 ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು?

0: ಪ್ರಶ್ನೆ ಕೇಳಿಯಾಗಿತ್ತು. ಭಾರತದ ಮೊದಲ ವಾಕ್ಚಿತ್ರ ಅಲಂ ಅರಾ ಬಿಡುಗಡೆಯಾಗಿದ್ದು 1931. ಅದೇ ವರ್ಷ ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಕಬಾಡಿ ವೆಂಕಟೇಶ್ ಕಬಾಡಿಯಿಂದಿರ ಬಿನ್ನಿಪೇಟೆಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಹಂಪಿಯಿಂದ ಜಾಫರ್ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಕಿಷ್ಕಿಂಧಾ ನಗರ ಗಂಗಾವತಿಯಿಂದ ಈರಣ್ಣ ಅವರ ಉತ್ತರ ಕೂಡ ಸರಿಯಾಗಿದೆ. ಮಲ್ಲಾಡಿ ಹಳ್ಳಿಯಿಂದ ನಂಬರ್ ಎನಿಂಗ್ ವಿತ್ 7719 ನಿಮ್ಮ ಉತ್ತರ ಕೂಡ ಸರಿ. ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸುಜಾತ ಕೆ ನಟರಾಜ್ ಹಾಸನದಿಂದ ಸರಿಯಾದ ಉತ್ತರ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ವೇದಶಿಟಿ ಕಳವರ ಕುಂದಾಪುರದಿಂದ, ಅರಕೆರೆಯಿಂದ ಪಂಡಿತ್ ಸಾರ್ವಾಡ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಬಿನ ವಸಂತರ ವಸಂತಪುರ ಇಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ವೇತಾ ಎಸ್ರಾವ್ ಸುಳ್ಯ ಇಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು 207 ಚಿತ್ರಗಳು, ಮೂಕಿ ಚಿತ್ರಗಳು ತೆರೆ ಮೇಲೆ ಬರುತ್ತೆ 1931. ಅಬ್ಬಾ, ಒಂದೇ ವರ್ಷ 207 ಮೂಕಿ ಚಿತ್ರ ಅಂತ ಹೇಳಿದ್ರೆ, ಭಾಷೆ ಇಲ್ಲ ಅಂತ ಹೇಳಿದ್ರೂ ಕೂಡ ಚಿತ್ರ ಮಾಡಬೇಕು ಅನ್ನುವಂಥ ಹಂಬಲ ಹೇಗಿತ್ತು ಅವತ್ತಿನ ಟೆಕ್ನಾಲಜಿ ಇಲ್ಲದೆ ಇರುವಂಥ ತಾಂತ್ರಿಕತೆಯ ಕೊರತೆ ಇದ್ದಂಥ ಕಾಲದಲ್ಲೂ ಕೂಡ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಪ್ರಶ್ನೆ, ಶಿವರಾಜ್ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನ ನಿಯೋನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗುತ್ತೆ? ಶಿವರಾಜ್ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನ ನಿಯೋನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗುತ್ತೆ? ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಹಾ, ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು, ಶಿವರಾಜ್ ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನ ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಯಾರಿಲ್ಲ ಅಂತ ನೋಡೋದಾದ್ರೆ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಬಹಳಷ್ಟು ಜನ ಮಫ್ತಿ ಅಂತ ಹೇಳಿದ್ದೀರಿ. ಆಹಾ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ ಭೈರತಿ ರಣಗಲ್ಲಿರ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಅದು ಸರಿ ಉತ್ತರ ಅಲ್ಲ. ಚಿಗುರಿದ ಕನಸು ಅಂತ ಹೇಳಿ ಬಹಳಷ್ಟು ಜನ ಓಂ ಇರಬೇಕು ಅಂತ ಕೇಳ್ತಾ ಇದ್ದೀರಾ, ಅದು ಕೂಡ ಸರಿಯಾದ ಉತ್ತರ ಅಲ್ಲ. ನಾನು ಕೂಡ ಇನ್ಯಾರು ಸರಿ ಉತ್ತರ ಕೊಟ್ಟಿರ್ಬೋದು ಅಂತ ಹೇಳಿ ಹುಡುಕ್ತಾ ಇದ್ದೀನಿ. ಎಸ್ 45 ಚಿತ್ರ ಇರ್ಬೋದಾ ಅಂತ ಕೇಳಿದ್ದೀರಾ. ಇಲ್ಲ, ಮಲಾಡಿ ಹಳ್ಳಿಯಿಂದ ನಂಬರ್ ಎಂಡಿಂಗ್ ಬಿಟ್ 7719 ನಿಮ್ಮ ಉತ್ತರ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ವೇದಶೆಟ್ಟಿ ಕಳವರ ಕುಂದಾಪುರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಅಯ್ಯೋ ಮೇಡಮ್, ಪ್ರಶ್ನೆನೆ ಅರ್ಥ ಆಗ್ಲಿಲ್ಲ, ಏನದು ನಿಯೋ ನಾಯರ್ ಪ್ರಯೋಗ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಹೇಳ್ತೀನಿ ಹಾಗಂದ್ರೆ ಏನು ಅಂತ ಹೇಳಿ. ಸದ್ಯಕ್ಕೆ ನನ್ನ ಪ್ರಕಾರ ಬಹುಶಃ ಇಷ್ಟೇ ಜನ ಸರಿಯಾದ ಉತ್ತರ ಕೊಟ್ಟಿರೋದು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಕಡ್ಡಿಪುಡಿ. ಕಡ್ಡಿಪುಡಿ ಚಿತ್ರವನ್ನ ಕನ್ನಡ ಚಿತ್ರರಂಗದ ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗತ್ತೆ. ಏನಿದು ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿದ್ರೆ, ಸಿನಿಮಾ ಚಿತ್ರೀ

ಕರಣ ಬಹುತೇಕ ಕತ್ತಲೆಯಲ್ಲಿ ನಡೆಯುವಂಥದ್ದು. 1940-50 ದಶಕದಲ್ಲಿ ಬಂದಂಥ ಚಿತ್ರಗಳು ಹೇಗೆ ಕಾಣುತ್ತೆ ತೆರೆ ಮೇಲೆ, ಅದೇ ರೀತಿಯಲ್ಲಿ ಚಿತ್ರವನ್ನು ಕಟ್ಕೊಡುವಂಥ ರೀತಿಯನ್ನು ನಿಯೋನಾಯರ್ ಪ್ರಯೋಗ ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಕಾರಣ ಏನು ನಿಯೋನಾಯರ್ ಪ್ರಯೋಗ ಅಂತ ಕರೆಯೋದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಾಯಕನ ಅಥವಾ ವಿಲ್ಲನ್ನ ಇವನು ಯಾವುದು ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ನಾಯಕನೇ ಪೂರ್ತಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ವಿಲ್ಲನ್ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾವುದೇ ನೈತಿಕತೆಯ ಬಗ್ಗೆ ನಾವಿಲ್ಲಿ ಮಾತಾಡಲ್ಲ ಚಿತ್ರದಲ್ಲಿ. ಇದು ಸರಿ, ಇದು ತಪ್ಪು, ಅಯ್ಯೋ ಅವ್ನು ತಪ್ಪು ಮಾಡಿದ್ದ ಅಲ್ವಾ ಹೀರೋ, ಇದೆಲ್ಲ ನಾವು ಮಾತಾಡಲ್ಲ. ಹಾಗಾಗಿ ಇದ್ದ ಹಾಗೆ ಸಿನಿಮಾವನ್ನು ಸ್ವೀಕರಿಸ್ತೀವಿ. ಇದನ್ನು ನಿಯೋನಾಯರ್ ಪ್ರಯೋಗ ಅಂಥೇಳಿ ಕರೆಯಲಾಗತ್ತೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪ್ರಪಂಚದಾದ್ಯಂತ ಸುಮಾರು 100 ಕೋಟಿಗೂ ಅಧಿಕ ಲಾಭ ಗಳಿಸಿದಂಥ ಮೊದಲ ಮರಾಠಿ ಚಿತ್ರ ಯಾವುದು? 100 ಕೋಟಿಗೂ ಅಧಿಕ ಲಾಭ ಗಳಿಸಿದ ಮೊದಲ ಮರಾಠಿ ಚಿತ್ರ ಯಾವುದು?

ಪ್ರಶ್ನೆ ಕೇಳಿಯಾಗಿತ್ತು, ಪ್ರಪಂಚದಾದ್ಯಂತ 100 ಕೋಟಿಗೂ ಅಧಿಕ ಲಾಭವನ್ನ ಗಳಿಸಿದಂತ ಮೊದಲ ಮರಾಠಿ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಸರಿ ಉತ್ತರವನ್ನ ಕಳಿಸಿರೋದು ಯಾರೆಲ್ಲ ಅಂತ ಹೇಳಿ ನೋಡೋದಾದ್ರೆ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಸರಿಯಾಗಿತ್ತು. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರ ಉತ್ತರ ಕೂಡ ಸರಿಯಾಗಿತ್ತು, ರಘುನಾರಾಯಣ್ ಬೆಂಗಳೂರಿನಿಂದ. ಜೊತೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಪ್ರಮೀಳಾ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹೊಸಮನಿ ಬೀದರ್ನಿಂದ ರಾಜ ಶಿವಾಜಿ ಅಂತ ಹೇಳ್ತಾ ಇದ್ದೀರಾ. ಆಹಾ, ವಾಣಿಶ್ರೀ ಧಾರವಾಡದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿತ್ತು. ಹಾಗೆ ಸ್ನೇಹ ರಾಯಚೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಎಸ್, ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸೈರಾಟ್ ಸಿನಿಮಾ ಪ್ರಪಂಚದಾದ್ಯಂತ ಸುಮಾರು 100 ಕೋಟಿಗೂ ಅಧಿಕ ಲಾಭವನ್ನು ಗಳಿಸಿದಂತ ಮೊದಲ ಮರಾಠಿ ಚಿತ್ರ ಸೈರಾಟ್ ಸಿನಿಮಾ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಒಂದಷ್ಟು ಮಾಹಿತಿ ಜೊತೆಗೆ ಜಾಸ್ತಿ ಮನರಂಜನೆ ನಿಮಗ ಸಿಕ್ತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದಹಾಗೆ ಈಗಾಗಲೇ ಬೆಳಗ್ಗೆ 11 ಗಂಟೆಯಿಂದ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದ್ದೀನಿ. ಬಹಳಷ್ಟು ಜನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಲುಪಿಸಿದ್ದೀರಿ. ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಚರ್ಚೆ ಆರಂಭ ಆಗುತ್ತೆ. 4 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿ ಇರ್ತಾರೆ, ಅವರೊಟ್ಟಿಗೆ ಮಾತುಕತೆ ಇರುತ್ತೆ. ಇದೆಲ್ಲದರ ಜೊತೆಗೆ ನಿಮ್ಮ ಮಾಹಿತಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಚರ್ಚೆ ಕೂಡ ನಡೆಯುತ್ತೆ. ಮತ್ತೊಮ್ಮೆ ಹೇಳಬೇಕಾ ಪ್ರಶ್ನೆ ಏನು ಅಂತ ಹೇಳಿ ಹೇಳೇ ಬಿಡ್ತೀನಿ. ಎಂಜಿನಿಯರಿಂಗ್, ಉತ್ಪಾದನೆ ಅಂದರೆ ಪ್ರೊಡಕ್ಷನ್, ಅಥವಾ ಯಾವುದೇ ಕೈಗಾರಿಕಾ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಬೇಕು ಅಂತ ಹೇಳಿ ಕಾಲಿಡುವಂಥ ಹೆಣ್ಣು ಮಕ್ಕಳಿಗೆ ಎದುರಾಗುವಂಥ ಸಮಸ್ಯೆ ಸವಾಲುಗಳು ಏನು ನಿಮ್ಮ ಪ್ರಕಾರ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಯಾರೇ ಏನೇ ನಿಮ್ಮ ಅನಿಸಿಕೆಯನ್ನು ತಿಳಿಸೋದಿದ್ರು ಖಂಡಿತ ನಮಗೆ ವಾಟ್ಸಪ್ ಮೂಲಕ ಹೇಳ್ಬೋದು. 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು.

0: Akashvani FM Rainbow 101.3 MHz Musically yours.
1: ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 4:25. ನಮಸ್ಕಾರ ಸ್ನೇಹಿತರೆ, ಉದ್ಯಮಿಗಳ ಸ್ಫೂರ್ತಿದಾಯಕ ಪಯಣ, ವ್ಯವಹಾರಕ್ಕೆ ಉಪಯೋಗವಾಗುವಂಥ ಪ್ರಾಯೋಗಿಕ ವಿಚಾರಗಳು, ಅದೆಲ್ಲದರ ಜೊತೆಗೆ ಬೆಂಗಳೂರಿನ ಚುರುಕಿನ ಈ ಕೈಗಾರಿಕಾ ಜಗತ್ತಿನ ಕಥೆಗಳನ್ನು ನಿಮ್ಮ ಮುಂದೆ ತರುವಂಥ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಪೈರೋ ಟೆಕ್ನಾಲಜೀಸ್ ಕನಕಪುರ ಬೆಂಗಳೂರು. ಇಂದು ನಮ್ಮೊಂದಿಗಿರುವಂತ ಅತಿಥಿಯ ವೃತ್ತಿಪರ ಪಯಣ ಇದೆಯಲ್ಲ, ನಿಜಕ್ಕೂ ವಿಶೇಷ.

0: ಶಾಪ್ ಫ್ಲೋರ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ನಿಂದ ಆರಂಭಿಸಿ ಇಂದು ಆಪರೇಷನ್ಸ್ ವಿಭಾಗದ ಉನ್ನತ ನಾಯಕತ್ವದ ಹುದ್ದೆಯನ್ನ ಅಲಂಕರಿಸಿ ಸೈ ಅನ್ನಿಸಿಕೊಂಡಿದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್. 1986 ಮೈಕೋ ಸಂಸ್ಥೆಯ ಮೊದಲ ಮಹಿಳಾ ಹಾಗೂ ಅತಿ ಕಿರಿಯ ಟೆಕ್ನಿಕಲ್ ಟ್ರೈನಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 4 ದಶಕಗಳ ಸುದೀರ್ಘ ಹಾಗೆ ಸಾಧನೆಗಳಿಂದ ತುಂಬಿದ ವೃತ್ತಿ ಪಯಣದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ IISc ಹಾಗೆ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಮತ್ತು ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. 2000 ಅವರು ಪೈರೋಟೆಕ್ನಾಲಜಿಸ್ಟ್ ಜೊತೆಗಿದ್ದು ಪ್ರಸ್ತುತ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ವಾಲಿಟಿ ಕಂಟ್ರೋಲ್, ಉತ್ಪಾದನೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಮಾನವ ಸಂಪನ್ಮೂಲ, ಬಿಸ್ನೆಸ್ ಡೆವಲಪ್ಮೆಂಟ್, ಗ್ರಾಹಕರೊಂದಿಗಿನ ಸಂಬಂಧ, ಬಜೆಟ್, ಲಾಜಿಸ್ಟಿಕ್ಸ್, ಅಬ್ಬ ಪಟ್ಟಿ ಬೆಳೀತಾ ಹೋಗುತ್ತೆ. ಇನ್ನು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರನ್ನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ತುಂಬ ಧನ್ಯವಾದಗಳು ಮೇಡಮ್. ನಮ್ಮ FM ಶ್ರೋತೃಗಳು ಅಷ್ಟು ಜನಕ್ಕೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಕೊಳ್ತಾ ಇದ್ದೀನಿ. ನನ್ನನ್ನು ಇವತ್ತು ಇಲ್ಲಿ ಆಹ್ವಾನಿಸಿ ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು
0: ಮೇಡಮ್. ನಿಮ್ಮ ಪ್ರೊಫೈಲ್ ನೋಡಿದ್ರೆ ಒಂದ್ಸಲ ಭಯ ಹುಟ್ಟತ್ತೆ. ಎಷ್ಟು ಕೆಲಸಗಳು, ಎಷ್ಟು ಸಾಧನೆಗಳು, ಅಬ್ಬ ಪಟ್ಟಿ ನಿಜಕ್ಕೂ ದೊಡ್ಡದಿದೆ ಮೇಡಮ್. ಅದಕ್ಕೆ ನಾನು ನಿಮಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು.
0: ಇದೆಲ್ಲ ನೋಡಿದಾಗ ನನಗಂತೂ ಫಸ್ಟ್ ಕಾಡ್ತಾ ಇರುವಂಥ ಸಮಸ್ಯೆ, ಒಂದು ಕುತೂಹಲಕಾರಿಯಾದಂಥ ಒಂದು ವಿಚಾರ ಏನು ಗೊತ್ತಾ, ಇವತ್ತೆಲ್ಲ ಓಕೆ ನಾರ್ಮಲ್ ಇಂಜಿನಿಯರಿಂಗ್ ಕ್ಷೇತ್ರ ಅನ್ನೋದಂತೂ ಸಿಕ್ಕಾಬಟ್ಟೆ ನಾರ್ಮಲ್ ಆಗಿಬಿಟ್ಟಿದೆ. ಆದರೆ ಅಂದಿನ ಕಾಲಘಟ್ಟದಲ್ಲಿ ಈ ಸೆರಾಮಿಕ್ ಇಂಜಿನಿಯರಿಂಗ್ ಅನ್ನೋವಂಥ ಒಂದು ವಿಭಾಗವನ್ನೇ ನೀವು ಆಯ್ಕೆ ಮಾಡಿಕೊಂಡಿದ್ದ ಹಿಂದೆ ಏನಿತ್ತು ಅಂತ ಕಥೆ ಏನಾದರೂ ಇತ್ತ, ಯಾರಾದರೂ ಸ್ಫೂರ್ತಿಯಾಗಿದ್ರಾ, ಹೇಗೆ?
1: ಆ್ಯಕ್ಚುಲಾಗಿ ನಾನು ಬರೋದು ಒಂದು ತುಂಬ ಸಣ್ಣ ಬ್ಯಾಕ್ಗ್ರೌಂಡಿಂದ ಮೇಡಮ್. ಐ ಶುಡ್ ಸೇ ನಮ್ಮದೊಂದು ಸಣ್ಣ ಲೆಸ್ ದ್ಯಾನ್ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀನಿ ನಾನು. ನಮಗೆ ಎಜುಕೇಷನ್ನೇ ತುಂಬ ಇಂಪಾರ್ಟೆಂಟು. ಅದಕ್ಕಿಂತ ಹೆಚ್ಚಿಗೆ ಆದಷ್ಟು ಬೇಗ ಎಜುಕೇಷನ್ನ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡು ಸಂಪಾದನೆ ಮಾಡಬೇಕು ಅನ್ನೋದು ಕಟ್ಟು ನಿಬಂಧನೆ ಆಗಿನ ಕಾಲಘಟ್ಟಕ್ಕೆ. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಅವರಿಗೆಲ್ಲರಿಗೂ ನಮ್ಮ ಸಂಬಂಧಿಕರೆಲ್ಲ ಅಡ್ವೈಸ್ ಮಾಡಿದ್ದೇನು ಅಂತಂದರೆ, ಟೆಕ್ನಿಕಲ್ ಫೀಲ್ಡ್ಗೆ ಹಾಕಿದ್ರೆ ತುಂಬ ಬೇಗ ಕೆಲಸ ಸಿಕ್ಬಿಡತ್ತೆ, ಚಿಕ್ಕ ವಯಸ್ಸಿಗೆ ಕೆಲಸ ಶುರು ಮಾಡ್ಬೋದು, ಕೆರಿಯರ್ ಶುರು ಮಾಡ್ಬೋದು, ಹಾಗೆಲ್ಲ ಹೇಳಿದ್ರು. ಹಾಗಾಗಿ ನಮ್ಮ ಪ್ಯಾಷನ್ ಆಗಲಿ ನಮ್ಮ ಇಂಟ್ರೆಸ್ಟ್ ಆಗಲಿ ಅವಾಗ ನಾವೇನು ಎಕ್ಸ್ಪ್ರೆಸ್ ಮಾಡುವಂಥ ಪರಿಸ್ಥಿತಿನೂ ಇರಲಿಲ್ಲ. ಹಾಗೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳೋದೇ ನಮಗೂ ಒಂದು
0: ಅಭ್ಯಾಸ, ಅದು
1: ಹೌದು ಜೀವನದ ದಾರಿ ಆಗಿತ್ತು. ಹಾಗಾಗಿ ಅವರು ಟೆಕ್ನಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಿದಾಗ ನಾನು ಈ ಸೆರಾಮಿಕ್ ಕೋರ್ಸ್ನ ಆಯ್ಕೆ ಮಾಡಿಕೊಂಡೆ. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಕಾಲೇಜ್, ನನಗೆ ಬಂದಿದ್ದು ಪರ್ಸೆಂಟೇಜ್ಗೆ ನನಗೆ ಸಿಕ್ಕಿದ್ದು ಕೆಲವೇ ಕೋರ್ಸ್ಗಳಲ್ಲಿ ಇದು ಒಂದು. ಸೊ ಇದರಲ್ಲಿ ನಾನು ಏನಕ್ಕೆ ಮೇಯ್ನಾಗಿ ಇದನ್ನು ಚೂಸ್ ಮಾಡಿಕೊಂಡೆ ಅಂತಂದರೆ, ಆಗಿನ ಕಾಲದಲ್ಲಿ SJ ಪಾಲಿಟೆಕ್ನಿಕ್ KR ಸರ್ಕಲ್ಲಲ್ಲಿ ಇರೋ ಕಾಲೇಜಲ್ಲೇ ನಾನು ಓದಿದ್ದು. ಫಸ್ಟ್ ನನಗೆ ಸಿಕ್ಕಿದ ಸೀಟು ಪ್ರಿಂಟಿಂಗ್ ಟೆಕ್ನಾಲಜಿ ಅನ್ನೋದ್ರಲ್ಲಿ. ಅದರಲ್ಲಿ ನೀವು ನೋಡಿದ್ರೆ ನಾನು ಫಸ್ಟ್ ಡೇ ಕ್ಲಾಸ್ಗೆ ಹೋದಾಗ ಒಂದು 120 ಜನ ಹುಡುಗರು, ನಾನೊಬ್ಬಳೇ ಲೇಡಿ ಹುಡುಗಿ, ಐ ವಾಸ್ ಆಲ್ ಆಫ್ ಓನ್ಲಿ 19 ಇಯರ್ಸ್. ಸೊ ಆ ಕ್ಲಾಸಲ್ಲಿ ಹೋಗಿ ಇಡೀ ಕ್ಲಾಸ್ಗೆ ನಾನು ಒಂದೇ ಹುಡುಗಿ ಕೂತಿದ್ದು. ಆವಾಗ ಅಷ್ಟು ಜನ ಕ್ಲಾಸಲ್ಲಿ ಹಿಂದೆ ತಿರುಗಿ ನಾನು ಒಬ್ಬಳನ್ನೇ ನೋಡ್ತಾ ಇದ್ರು. ಮೇಷ್ಟ್ರ ಪಾಡಿಗೆ ಮೇಷ್ಟ್ರ ಪಾಠ ಮಾಡ್ತಾ ಇದ್ರು ಅಲ್ಲಿ. ಆ ಒಂದು ಟೆನ್ಷನ್ನು, ಆ 19 ವರ್ಷದ ಹುಡುಗಿಯಾಗಿ ನನಗಿದ್ದಿದ್ದ ಭಯ, ಅದನ್ನು ನೋಡಿ ನಾನು ಮನೆಗೆ ಹೋಗಿ ನಮ್ಮ ಅಪ್ಪಂಗೆ ಒಂದೇ ಒಂದು ಮಾತು ಹೇಳಿದೆ, ಆ ಕೋರ್ಸ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಚೇಂಜ್ ಆಫ್ ಕೋರ್ಸಿಗೆ ನೀನು ಕೊಡಿಸ್ಬಿಡು, ಹುಡುಗಿರು ಯಾವ ಕೋರ್ಸಲ್ಲಿದ್ದಾರೆ ಅದಕ್ಕೆ ನಾನು ಹೊಟ್ಟೋಗ್ತೀನಿ. ದಿಸ್ ವಾಸ್ ಆಲ್ ಮೈ ರಿಕ್ವೈರ್ಮೆಂಟ್ನ ನಮ್ಮ ತಂದೆಗೆ ಹೇಳಿದ್ದು. ಆಮೇಲೆ ಚೇಂಜ್ ಆಫ್ ಕೋರ್ಸಿಗೆ ಅಪ್ಲೈ ಮಾಡಿ ಬೋರ್ಡ್ಗೆಲ್ಲ ಹೋಗಿ ನಮ್ಮ ತಂದೆ ಓಡಾಡಿ ಎಲೆಕ್ಟ್ರಿಕಲ್ಲು ಮತ್ತು ಸಿರಾಮಿಕ್ಕು ಎರಡಕ್ಕೂ ಚೇಂಜ್ ಆಫ್ ಕೋರ್ಸ್ ಸಿಗ್ತಾ ಇತ್ತು. ನಾನು ಮತ್ತೆ ನೋಡಿದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಂಥರ ತುಂಬ ಕಾಮನ್ ಸಬ್ಜೆಕ್ಟು, ಎಲ್ಲರೂ ಆ ಸಬ್ಜೆಕ್ಟ್ನ ಓದ್ತಾರೆ, ಕಾಂಪಿಟೇಷನ್ನು ಜಾಸ್ತಿ, ಕೆಲಸ ಸಿಗೋದು ಅಷ್ಟೇನು ಸುಲಭ ಇರಲಿಲ್ಲ. ಸೊ ಐ ಥಾಟ್ ಈ ಹೊಸ ಕೋರ್ಸ್ನ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಐ ಚೋಸ್ ಸೆರಾಮಿಕ್ ಟೆಕ್ನಾಲಜಿ. ಆವಾಗ ಆ ಕೋರ್ಸ್ ತಗೊಂಡು ಅಲ್ಲಿ ಕಾಲಿಟ್ಟೆ ಮೇಡಮ್. ನಮ್ಮ ಕೋರ್ಸಲ್ಲಿ ನನ್ನ ಜೊತೆಗೆ ಇನ್ನಿಬ್ಬರೇ ಇಬ್ಬರು ಹುಡುಗಿರು ಇದ್ದಿದ್ದು, ಮಿಕ್ಕಿದ್ದು ಎಲ್ಲ ಹುಡುಗರೇ ಇದ್ದಿದ್ದು. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್ ಟು ದ ವರ್ಲ್ಡ್ ಆಫ್ ಮೆನ್.
0: ಓಕೆ, ಎಲ್ಲಾದರೂ ಒಂದು ಕಡೆ ಅನಿಸಿದ್ಯಾ ಮೇಡಮ್ ಈ ಕತೆ ಕೇಳಿದ್ಮೇಲೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಗೆ ಯಾವತ್ತಾರು ಇವತ್ತು ನಾನು ಒಬ್ಳೇ ಇದ್ರೂ ಪರವಾಗಿಲ್ಲ ಅದನ್ನೇ ಓದಬೇಕಿತ್ತು ಅಂತ ಅನಿಸ್ತಾ?
1: ಆಕ್ಚುಲಾಗಿ ಅನಿಸ್ಲಿಲ್ಲ ಹಾಗೆ, ಯಾಕೆಂದ್ರೆ ನನಗೆ ಆಗಿನ 19 ವರ್ಷಕ್ಕೆ ನನಗೆ ಏನು ಎಕ್ಸ್ಪೋಜರ್ ಇರಲಿಲ್ಲ. ಪ್ರಪಂಚ ಹೇಗಿರುತ್ತೆ ಮತ್ತು ಗಂಡಸ್ರ ಜೊತೆ ಓದೋದಾಗಲಿ ಒಡನಾಟ ಆಗಲಿ ನಂದು ತುಂಬಾ ಕಡಿಮೆ ಇತ್ತು. ಹಾಗಾಗಿ ಒಂದು ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿದ್ದರಿಂದ ನನಗೆ ಯಾವಾಗಲೂ ಯಾರಾದರೂ ಒಬ್ಬರು ಜೊತೆಗಾರತಿ ಬೇಕು ಅಂತ ಅನಿಸ್ತಾ ಇತ್ತು. ಅವಾಗ ಒಂದು ಸೆಕ್ಯೂರ್ಡ್ ಫೀಲಿಂಗು, ಏನೋ ಒಂಥರ ಕಂಫರ್ಟ್ ಇರುತ್ತೆ, ಒಂದು ಏನೋ ಒಬ್ರು ಜೊತೆಗೆ ಇರ್ತಾರೆ ಎಲ್ಲಾದರೂ ಹೋಗಬೇಕು ಅಂತಂದರು. ಬೇರೆ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ನಾವು ಹೋಗಬೇಕಾಗಿತ್ತು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ, ವರ್ಕ್ಶಾಪ್ಸ್ಗೆ, ಅದೆಲ್ಲದಕ್ಕೂ. ಸೊ ಅಷ್ಟು ಜನ ಹುಡುಗರ ಜೊತೆ ನಾನು ಒಬ್ಳೇ ಹೋಗೋದು ಅಂತಂದರೆ ದಟ್ ವಾಸ್ ಸಮಥಿಂಗ್ ಅನ್ಇಮ್ಯಾಜಿನಬಲ್ ಫಾರ್ ಮೀ. ಹಾಗಾಗಿ ಯಾರಾದರೂ ಒಬ್ರು ಸಂಗಾತಿ ಬೇಕು ಅಂತಲೇ ಇತ್ತು. ಆವಾಗಿನ ಟೈಮ್ಗೆ ಟಾಯ್ಲೆಟ್ಸ್ ಕೂಡ ಇರಲಿಲ್ಲ ಅಲ್ಲಿ ಲೇಡೀಸ್ಗೆ. ನಾವು ವಿಮೆನ್ಸ್ ಪಾಲಿಟೆಕ್ನಿಕ್ ಅಂತ ಒಂದಿದೆ ಅಡ್ಜಸೆಂಟ್ ಕಾಲೇಜು, ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು ವಾಶ್ರೂಮ್ಗೂ. ಸೊ ಆ ಥರ ಇದ್ದಿದ್ದು ಕಾಲಘಟ್ಟ ಅದು.
0: ಹೌದು. ಸೊ ಇಂಥ ಕಾಲಘಟ್ಟದಲ್ಲಿ ನೀವು ಕಾಲೇಜಿಗೆ ಹೋಗ್ಲಿಕ್ಕೆ ಹಿಂಜರದ್ರಿ, ಅಂದ್ರೆ ಹೆಣ್ಮಕ್ಳಿಲ್ಲ ಅಂತ ಹೇಳಿ ನೀವು ಕೋರ್ಸ್ನೇ ಚೇಂಜ್ ಮಾಡ್ಕೊಂಡ್ರಿ. ಹೀಗಿದ್ದು ನೀವು ಮೈಕೋ ಸಂಸ್ಥೆಗೆ ಮೊದಲ ಮಹಿಳಾ ಹಾಗೆ ಅತಿ ಕಿರಿಯ ಟೆಕ್ನಿಕಲ್ ಟ್ರೈನಿ ಆಗಿ ಹೋಗ್ತೀರಿ, ಅದು ಹೇಗೆ ಸಾಧ್ಯ ಆಯ್ತು?
1: ನಂದು ಓದ್ ಮುಗ್ದಿದ ತಕ್ಷಣ ಕೆಲಸ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು, ಅನಿವಾರ್ಯನೂ ಆಗಿತ್ತು ಆಗಿನ ಟೈಮ್ಗೆ. ಆ್ಯಂಡ್ ನನ್ನ ಕ್ಲಾಸಲ್ಲಿ ಇದ್ದವರೆಲ್ಲ ಸುಮಾರು ಜನ ಎಲ್ಲೆಲ್ಲೋ ಅಪ್ರೆಂಟಿಸ್ ಟ್ರೈನಿಂಗ್ ಆಗಿ ಸೇರ್ಕೊಂಡಿದ್ರು. ಸೊ ಅಲ್ಲೆಲ್ಲರೂ ಅವರು ಸಂಪಾದನೆ ಮಾಡ್ತಾಯಿದ್ರು, 250-300 ರೂಪಾಯೇ ಜಾಸ್ತಿ ಆಗಿನ ಕಾಲಕ್ಕೆ ಸಂಬಳ ಅಂತ ಹೇಳಿದ್ರೆ. ಸೊ ನಾನು ಮೈಕೋಗೆಲ್ಲ ಅಪ್ಲೈ ಮಾಡಿದ್ದೆ. ಅವಾಗೆಲ್ಲ ನಿಮಗೆ ಗೊತ್ತು, ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲೆಲ್ಲ ನಾವು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗ್ತಿತ್ತು ಕೆಲಸಕ್ಕೆ ಅಂತ. ಅದೇ ಥರ ನಾನು ರಿಜಿಸ್ಟರ್ ಮಾಡಿಕೊಂಡಿದ್ದೆ. ಆವಾಗ ಮೈಕೋಯಿಂದ ನನಗೊಂದು ಲೆಟರ್ ಬಂತು, ಏನು ಅಂತಂದರೆ ರಿಟರ್ನ್ ಟೆಸ್ಟ್ಗೆ ನೀವು ಬರಬೇಕು ಅಂತ. ಆ ಲೆಟರ್ ಮೇಲೆ ಮಿಸ್ಟರ್ ಮೀರಾ ಅಂತ ಬರೆದಿತ್ತು, ಇನ್ಸ್ಟೆಡ್ ಆಫ್ ಮಿಸ್ ಮೀರಾ. ಸೊ ನಾನು ಏನಿವೆ ಅದು ಟೈಪೋಗ್ರಾಫಿಕಲ್ ಎರರ್ ಇರ್ಬೋದು ಅಂದ್ಕೊಂಡು ಲೆಟ್ರು ಹಿಡ್ಕೊಂಡು ಮೈಕೋಗೆ ಹೋದೆ ನಾನು ರಿಟರ್ನ್ ಟೆಸ್ಟ್ ಬರೆಯೋಕ್ಕೆ. ನನಗೆ ನೋಡಿ ಅಲ್ಲೆಲ್ಲರೂ ಫುಲ್ ಆಶ್ಚರ್ಯಚಕಿತರಾಗ್ಬಿಟ್ರು, ಏನಿದು ಯಾರೋ ಹುಡುಗಿ ಬಂದಿದ್ದಾಳಲ್ಲ, ಏನಿದು ಏನು ಏನು ಅಂತ ಅವರೆಲ್ಲ ಬಂದು ನನ್ನನ್ನು ಕೇಳ್ತಾ ಇದ್ರು. ಒಬ್ಬರಲ್ಲ 4 ಜನ ಬಂದು ಕೇಳಿದ್ರು, ಇಲ್ಲ ರಿಟರ್ನ್ ಟೆಸ್ಟ್ಗೆ ಬಂದಿದ್ದೀನಿ, ಲೆಟರ್ ಬಂದಿದೆ ಅಂತ ಹೇಳಿದೆ. ನಿಮಗೆ ಲೆಟರ್ ಬಂತ, ನಿಮಗೆ ಲೆಟರ್ ಬಂತ ಅಂತ ಎಲ್ಲ ಲೆಟರ್ ತೆಗೆದು ತೆಗೆದು ಲೆಟರ್ ನೋಡೋದು, ನನ್ನ ಮುಖ ನೋಡೋದು ಈ ಥರ. ಅವರು ಮಿಸ್ಟರ್ ಬೇರೆ ಯಾರ ಹೆಸರು ಹಾಕಕ್ಕೆ ಹುಡುಗನ ಕರೆಯೋಕ್ಕೆ ನನ್ನ ಹೆಸರು ಟೈಪ್ ಆಗಿ. ಸೊ ಗೆಟಿಂಗ್ ಇನ್ ಟು ಮೈಕೋ ವಾಸ್ ಆಲ್ಸೋ ಆಕ್ಸಿಡೆಂಟಲ್ ಟು ಮೀ. ಸೊ ಅದು ಯಾರೋ ಗಂಡಸು ಅಂತಲೇ ನನ್ನನ್ನು ಕರೆದಿದ್ರು. ನಾನು ಎನಿವೇ ರಿಟರ್ನ್ ಟೆಸ್ಟ್ ಬರೆದ್ಬಿಟ್ಟು ಹೋಗಲಿ, ಬಂದುಬಿಟ್ಟಿದ್ದಾಳೆ ಹುಡುಗಿ, ಇನ್ನೇನು ಮಾಡೋದು ಬೇಡ ಅಂತ ಹೇಳೋದು ಬೇಡ ಅಂತ ರಿಟರ್ನ್ ಟೆಸ್ಟ್ ಬರೆಯೋಕ್ಕೆ ಬಿಟ್ಟರೋ ಏನೋ, ರಿಟರ್ನ್ ಟೆಸ್ಟಲ್ಲಿ ನಾನು ಚೆನ್ನಾಗಿ ಮಾಡಿದೆ. ಆಮೇಲೆ ತಿರುಗಿ ವೈವಾಗಿ ಕರೆದ್ರು, ಆ ಓರಲ್ ಇಂಟರ್ವ್ಯೂನಲ್ಲೂ ಚೆನ್ನಾಗಿ ಮಾಡಿದೆ. ಹೆಚ್ ಆರ್ ಅಲ್ಲಿ ಕರೆದಾಗ ಅವ್ರು ನನಗೆ ಹೇಳಿದ್ರು, ನೋಡಿ ನೀವೇ ಫಸ್ಟು ಫೀಮೇಲ್ ಆ್ಯಂಡ್ ದಟ್ಟು ಯಂಗೆಸ್ಟ್, 19 ವರ್ಷ ನನಗೆ ಆವಾಗ, ಜಸ್ಟ್ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಡಿಪ್ಲೊಮಾ. ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಎಂಟ್ರಿಂಗ್ ಇನ್ ಟು ಮೈಕೋ ಟೆಕ್ನಿಕಲ್ ಟ್ರೈನಿ ಆ್ಯಂಡ್ ಆಲ್ಸೋ ಇ ದ ಯಂಗೆಸ್ಟ್. ನಿಮಗಾಗತ್ತಾ, ಇಲ್ಲಿ ಗಂಡಸರೇ ಇರ್ತಾರೆ, ಶಾಪ್ ಫ್ಲೋರಲ್ಲೆಲ್ಲ ನೀವು ಕೆಲಸ ಮಾಡಬೇಕಾಗತ್ತೆ, ಕ್ಯೂ ಸಿ ಲ್ಯಾಬಲ್ಲಿ ಮಾಡಬೇಕಾಗತ್ತೆ, ನಿಮಗಾಗತ್ತಾ ಇಲ್ಲಿ ಕೆಲಸ ಮಾಡೋಕ್ಕೆ, ಪೂರೈಸೋಕ್ಕಾಗತ್ತಾ ಅಂತ ನಾನು ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಅಟ್ ಎನಿ ಕಾಸ್ಟ್ ನಾನು ಮಾಡ್ತೀನಿ ಸರ್, ನನಗೊಂದು ಆಪರ್ಚುನಿಟಿ ಕೊಡಿ, ಖಂಡಿತ ಇಲ್ಲಿ ಪ್ರೂವ್ ಮೈ ಸೆಲ್ಫ್ ಅಂತ ತುಂಬ ಜೋರಾಗೆ ಹೇಳಿಕೊಂಡು ಅದನ್ನು ಗಿಟ್ಟಿಸ್ಕೊಂಡ್ಬಿಟ್ಟೆ ಕೆಲಸನ. ಅದಾದ್ಮೇಲಿಂದ ಶುರು ಆಯಿತು ನಂದು
0: ನಿಜವಾದ ಸವಾಲು,
1: ಸವಾಲುಗಳನ್ನ ಎದುರಿಸೋ ಅಂತ ಒಂದು ಆಪರ್ಚುನಿಟಿ.
0: ಹಾಗಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಅಲ್ಲಿ ಶಾಪ್ ಫ್ಲೋರ್ನಲ್ಲಿ?
1: ಶಾಪ್ ಫ್ಲೋರ್ ಅಲ್ಲಿ ನೀವು ನೋಡಿದ್ರೆ ಇಟ್ ಇಸ್ ಟೋಟಲಿ ಮೇಲ್ ಡಾಮ್.

0: ಅಲ್ಲೇ ಶಕ್ತಿ ಹೊಟ್ಟೋಗಿ ಕಾಲೇ ನಡುಗ್ತಾ ಇತ್ತು, ನಾನು ಲ್ಯಾಬ್ ಹೋಗಿ ರೀಚ್ ಆಗೋವರೆಗೂ ಆ ಥರ ಚಾಲೆಂಜಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಏನು ಅಂತಂದರೆ ಮನೆಯಲ್ಲೂ ಅಂಥ ಕಟ್ಟು ನಿಬಂಧನೆ ಇತ್ತು, ಕೆಲಸ ಎಲ್ಲ ಬಿಟ್ಟು ಮನೇಲಿರೋವಂಥ ಲಕ್ಸುರಿ ನಮಗಿರಲಿಲ್ಲ. ಐ ಹ್ಯಾಡ್ ಟು ಪ್ರೂವ್ ಮೈಸೆಲ್ಫ್. ಇಲ್ಲಿ ಎರಡು ಚಾಲೆಂಜ್ ಇದೆ, ಒಂದು ನಾನು ಕಲಿಬೇಕು, ನಾನು ನನ್ನ ಕೆರಿಯರ್ ಮಾಡ್ಕೋಬೇಕು. ಎರಡನೇದು ಅವ್ರು ನನಗೆ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನೇನಾದರೂ ಫೇಲ್ ಆದೆ ಅಂತಂದರೆ ನನ್ನಿಂದ ಹಿಂದೆ ಬರೋ ಹುಡುಗಿರಿಗೆ ಅವ್ರ ಲೈಫಲ್ಲಿ ಅವ್ರನ್ನ ತಿರ್ಗಾ ತಗೊಳ್ಳಲ್ಲ. ಲೇಡೀಸ್ ಬೇಡಪ್ಪ, ಹುಡುಗಿರು ಬೇಡಪ್ಪ, ಬಂದರೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಇಲ್ಲ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಐ ವಿಲ್ ಬಿ ಸೆಟ್ಟಿಂಗ್ ಎ ರಾಂಗ್ ಎಕ್ಸಾಂಪಲ್ ಟು ದ ಅದರ್ ವಿಮೆನ್ ಹೂ ವಾಂಟ್ ಟು ಎಂಟರ್. ಹಾಗಾಗಿ ಆ ಎರಡು ಚಾಲೆಂಜು ಕಾನ್ಷಿಯಸ್ಸಾಗಿ ಯಾವಾಗಲೂ ನನ್ನ ಮೈಂಡಲ್ಲಿ ಓಡ್ತಾನೆ ಇತ್ತು. ಹಾಗಾಗಿ ಐ ಪುಟ್ ಆಲ್ ದ ಎಫರ್ಟ್. ನಾನು ಯಾವಾಗಲೂ ಒಂದೇ ಅನ್ಕೊಳ್ಳೋದು, ದೇವರು ನಮ್ಮನ್ನು ಯಾವುದೋ ಹೈಯರ್ದನ್ನ ಪ್ರಿಪೇರ್ ಮಾಡೋಕ್ಕೆ ಅಂತಾನೆ ಈ ಥರ ಸಿಚುಯೇಷನ್ಸ್ನ ಕೊಡ್ತಾನೆ. ನಾವು ಯಾವಾಗಲೂ ದೇವ್ರನ್ನ ಏನು ಬೇಡ್ಕೊಳ್ತೀವಿ ಅಂದರೆ ಕಷ್ಟನೇ ಕೊಡಬೇಡಪ್ಪ ಅಂತ ಕೇಳ್ತೀವಿ. ಕಷ್ಟ ಅವನೇನು ಕೊಡ್ತಾನೆ ಅಂದರೆ ಟು ಪ್ರಿಪೇರ್ ಅಸ್ ಫಾರ್ ಸಮಥಿಂಗ್ ಬಿಗ್. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವುದು ಕಷ್ಟ ಅಂತ ಅನಿಸೋದೇ ಇಲ್ಲ. ಒಂದು 10 ದಿನ ಒಂದು ತಿಂಗಳು ನನಗೆ ಭಯ ಆಯಿತು ಹಾಗೆ ನಡ್ಕೊಂಡು ಹೋಗೋಕ್ಕೆ. ಆಮೇಲೆ ಐ ಗಾಟ್ ಯೂಸ್ ಟು ಎವ್ರಿಥಿಂಗ್. ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ, ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ, ಮತ್ತು ಎಲ್ಲರೂ ಫ್ರೆಂಡ್ ಆಗಿಬಿಟ್ರು ಕೂಡ. ಸೊ ಹಾಗಾಗಿ ದ ಜರ್ನಿ ಬಿಕೇಮ್ ವೆರಿ ಪ್ಲೆಸೆಂಟ್ ಆಫ್ಟರ್ ದಟ್.
1: ಸೊ ಅದಾದ ನಂತರ ಅಲ್ಲಿ ನಿಮ್ಮ ಸ್ಥಾನವನ್ನು ನೀವು ಹೆಂಗೆ ಸಾಬೀತು ಮಾಡಿದ್ರಿ? ಇಷ್ಟೆಲ್ಲ ಚಾಲೆಂಜಸ್ ಇತ್ತು, ಇದ್ರ ಜೊತೆಗೆ ನಿಮಗೆ ತಲೆಯಲ್ಲಿ ಎರಡು ಯೋಚನೆ ಇತ್ತು. ಒಂದು, ಬೇರೆ ಹೆಣ್ಮಕ್ಳಿಗೆ ನಾನು ಮಾದರಿ ಆಗಬೇಕು, ಇನ್ನೊಂದು ಮನೆಯ ಸಮಸ್ಯೆಗಳಿಗೆ ನೀವು ದಾರಿ ಆಗಬೇಕು. ಇದೆಲ್ಲದರ ಮಧ್ಯೆ ಮೈಕೋನಲ್ಲಿ ನಿಮ್ಮ ಸ್ಥಾನನ ನೀವು ಹೇಗೆ ಪ್ರೂವ್ ಮಾಡಿದ್ರಿ?
0: ನಾನು ಪ್ರತಿಯೊಬ್ಬರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಅದೇನು ಅಂತಂದರೆ ಮೇನ್ ನಂದು ಫೋಕಸ್ ಇದ್ದಿದ್ದು ಕಲಿಬೇಕು, ಹೊಸ ಕೆಲಸ ಕಲಿಬೇಕು. ಯಾಕೆಂದರೆ ನಾವು ಕಾಲೇಜಲ್ಲಿ ಓದೋ ಸಬ್ಜೆಕ್ಟೇ ಬೇರೆ, ಓದೋ ರೀತಿನೇ ಬೇರೆ, ನಾವು ಶಾಪ್ ಫ್ಲೋರ್ಗೆ ಅಂತ ಹೋದಾಗ ಆ ಎಕ್ಸ್ಪೀರಿಯೆನ್ಸೇ ಬೇರೆ. ಅದಕ್ಕೆ ನಾವು ನಮ್ಮನ್ನು ಎಕ್ವಿಪ್ ಮಾಡ್ಕೋಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕು, ಡಿಸಿಪ್ಲಿನ್ಡ್ ಎಫರ್ಟ್ ಹಾಕಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಬೇಕು. ಆವಾಗ ಮಾತ್ರ ನಾವು ಹೊಸದು ಕಲಿಯೋಕ್ಕಾಗೋದು, ನಮ್ಮ ಕೆರಿಯರಲ್ಲಿ ನಾವು ಮುಂದೆ ಹೋಗೋಕ್ಕಾಗೋದು. ಸೊ ನಾನು ಪ್ರತಿಯೊಬ್ಬರ ಜೊತೆನೂ ನನ್ನ ಕೆಲಸಕ್ಕೆ ಏನೇನು ಬೇಕೋ, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇರ್ತಾರೋ ಅವರಷ್ಟು ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ ಡೈಲಿ ಬೇಸಿಸಲ್ಲಿ. ಪ್ರತಿಯೊಂದು ಸಣ್ಣದಾಗಲಿ ದೊಡ್ಡದಾಗಲಿ ಕಲಿತಾ ಇದ್ದೆ. ಸೊ ನಮ್ಮ ಹೈಯರ್ ಅಪ್ಸ್ ಅವ್ರ ಜೊತೆನೂ ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅವ್ರ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಹತ್ರ ಎಲ್ಲ ಸೊಲ್ಯೂಷನ್ಸು ನಾನು ತಗೊಂಡು ಎಲ್ಲಾನು ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡಿಕೊಂಡು ರಿಪೋರ್ಟ್ ಥರ ಮಾಡಿ ನನಗೆ ಟ್ರೈನಿಂಗ್ ಯಾರು ಕೊಡ್ತಾ ಇದ್ರು ಅವ್ರಿಗೆ ಪ್ರತಿ ವಾರ ನಾನು ಕಳಿಸ್ತಾ ಇದ್ದೆ. ಇದ್ದಿದ್ದು ಹೊಸ್ತು ನಾನು ಕಲ್ತಿದ್ದೀನಿ, ಈ ಥರ ನನಗೆ ಚಾಲೆಂಜಸ್ ಬಂತು, ಇದನ್ನೆಲ್ಲ ಈ ಥರದವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಆ ಚಾಲೆಂಜಸ್ಗೆ ಏನು ಸೊಲ್ಯೂಷನ್ನು ಅಂತ ತಿಳ್ಕೊಂಡೆ ಅಂತ ರಿಪೋರ್ಟು ಕಳಿಸ್ತಾ ಇದ್ದೆ. ಅದು ಎಷ್ಟು ಉಪಯೋಗ ಆಯಿತು ಅಂದರೆ ಮುಂದೆ ಬರೋರಿಗೆ ಅದನ್ನೇ ಟ್ರೈನಿಂಗ್ ಪ್ರೋಗ್ರಾಮ್ ಅವ್ರು ಇಟ್ಟು ಮೆಟೀರಿಯಲ್ನ ಬೇರೆಯವ್ರಿಗೆ ಟ್ರೈನ್ ಮಾಡೋಕ್ಕೆ ತುಂಬ ಅನುಕೂಲ ಆಗೋಯ್ತು.
1: ಸೂಪರ್. ಇದೆಲ್ಲದರ ಜೊತೆಗೆ ಮೇಡಮ್, ಒಂದ್ಸಲ ನೀವು ಹಿಂತಿರುಗಿ ನೋಡಿದಾಗ ಇದುವರೆಗೆ ನೀವು ಇಟ್ಕೊಂಡು ಬಂದಂಥ ಆತ್ಮವಿಶ್ವಾಸ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅಥವಾ ನೀವು ರೂಪಿಸ್ಕೊಂಡಂಥ ವೃತ್ತಿಪರ ಮೌಲ್ಯಗಳು, ಆ ಒಂದು ವ್ಯಾಲ್ಯೂಸ್ ಏನಿದೆ ಅದು ನಿಮಗೆ ಸಮಾಧಾನ ತಂದು ಕೊಟ್ಟಿದೆಯಾ?
0: ತುಂಬ ಸಮಾಧಾನ ತಂದುಕೊಟ್ಟಿದೆ. ದ ಬೇಸಿಕ್ ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಬ್ಬರ ಜೀವನಕ್ಕೂ ಆ ಬೇಸಿಕ್ ವ್ಯಾಲ್ಯೂಸ್ ಕಾಮನ್ನು. ಅದೇನು ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಹಾರ್ಡ್ ವರ್ಕ್, ಮತ್ತು ಆನೆಸ್ಟಿ, ಡೆಡಿಕೇಶನ್, ಟ್ರಾನ್ಸ್ಪರೆನ್ಸಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟೈಮ್ಗೆ ನಾವು ಯಾವತ್ತೂ ವ್ಯಾಲ್ಯೂ ಕೊಡಬೇಕು. ಟೈಮ್ ಹೋಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ನಾವು ಯಾವತ್ತು ಅಂದ್ಕೊಳ್ತೀವಿ ಆವಾಗ ಲೈಫ್ ನಮ್ಮ ಕೈ ಕೊಡುತ್ತೆ. ಟೈಮ್ ಇಸ್ ದ ಎಸೆನ್ಸ್ ಆಫ್ ಅವರ್ ಎಂಟೈರ್ ಲೈಫ್. ಸೊ ಯಾರು ಸಮಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ.
1: ಖಂಡಿತ ಮೇಡಮ್, ಮತ್ತಷ್ಟು ಮಾತಾಡೋಣ. ನನಗಂತೂ ಸಿಕ್ಕಾಪಟ್ಟೆ ಕುತೂಹಲ ಇದೆ ನಿಮ್ಮ ಇನ್ನಷ್ಟು ಜರ್ನಿ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಕೆಳಗ್ರೆ ನಿಮ್ಮ ಪ್ರಶ್ನೆ ಏನೇ ಇದ್ರು ಅಥವಾ ನೀವು ವಿಶಸ್ ತಿಳಿಸೋದಿದ್ರು ಖಂಡಿತ ನಮಗೆ ಮೆಸೇಜ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013.

0: ಯಾವುದೇ ಕೆಲಸ ಆಗಲ್ಲ ಅಂತ ಕೂತ್ರೆ ಖಂಡಿತವಾಗಿಯೂ ಯಾವ ಕೆಲಸವೂ ಆಗಲ್ಲ. ಎಲ್ಲವೂ ಸಾಧ್ಯ ಅಂತ ಹೇಳಿ ನಿಂತಾಗ ಮಾತ್ರ ಎಲ್ಲಾ ಕೆಲಸವೂ ನಮ್ಮಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಅವರೊಟ್ಟಿಗಿನ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್, IISc ಮತ್ತೆ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್, ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ, ಈ ಮೂರು ಕಡೆ ನೀವು ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀರಿ. ಒಂದ್ಸಲ ಮೂರು ಸಂಸ್ಥೆಗಳನ್ನ ನೋಡಿದಾಗ ಯಾವುದು ಸಿಕ್ಕಾಪಟ್ಟೆ ನಿಮಗೆ ಖುಷಿ, ಹೆಮ್ಮೆ ಅನ್ನೋಂಥ ಒಂದು ಭಾವನೆಯನ್ನು ತಂದಿದೆ?
1: ಮೇಡಮ್, ನಿಮ್ಮ ಕ್ವಶನ್ ಆನ್ಸರ್ ಮಾಡೋಕ್ಕೆ ಖಂಡಿತ ಮೂರೂ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ನೇ ಕೊಟ್ಟಿದೆ. IISc ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನೋಡಿದಾಗ ನಾನಲ್ಲಿ ರಿಸರ್ಚ್ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಹೇಗೆ ನಾವು ಒಂದು ಟೆಸ್ಟಿಂಗ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಎಷ್ಟು ಇಂಪಾರ್ಟೆಂಟು, ಅದರಿಂದ ನಾವು ಹೇಗೆ ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ಬೋದು, ರಿಸರ್ಚ್ನ ಮುಂದಕ್ಕೆ ತಗೊಂಡು ಹೋಗೋದು ಹೇಗೆ ಅನ್ನೋದನ್ನೆಲ್ಲ ನಾನು ಅಲ್ಲಿ ಫಸ್ಟ್ ಕಲಿತೆ. ಮತ್ತು ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಅಂತ ಹೋದರೆ ಆಗಿನ ಕಾಲಕ್ಕೆ ಈ ಥರ ಟೆಸ್ಟಿಂಗ್ ಲ್ಯಾಬೊರೇಟ್ರಿ, ಔಟ್ ಆಫ್ ದ ವರ್ಲ್ಡ್ ಟೆಸ್ಟಿಂಗ್ ಫೆಸಿಲಿಟೀಸ್ ಇಟ್ಕೊಂಡಿದ್ದಂಥ ಲ್ಯಾಬೊರೇಟ್ರಿ ಇದು ಒಂದೇ ಬೆಂಗಳೂರಲ್ಲಿ. ಸೊ ಅಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟಲ್ಲೂ ಐ ಥಿಂಕ್ ಅಬೌಟ್ 30 ಡಿಫ್ರೆಂಟ್ ಸೊಫೆಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ನನಗೆ ಟ್ರೈನಿಂಗ್ ನಾನು ತಗೊಂಡು ಅದ್ರ ಮೇಲೆಲ್ಲ ಕೆಲಸ ಮಾಡುವಂಥ ಒಂದು ಆಪರ್ಚುನಿಟಿ ನನಗೆ ಸಿಕ್ತು. ಆ ಥರ ಆಪರ್ಚುನಿಟಿ ಬೇರೆ ಯಾವುದೇ ಟೆಸ್ಟಿಂಗ್ ಲ್ಯಾಬಲ್ಲಿ ನನಗೆ ಸಿಗ್ತಾ ಇರಲಿಲ್ಲ. ಸೊ ನಂದು IISc ಎಕ್ಸ್ಪೀರಿಯೆನ್ಸಿಂದ ಇಂಟಿಗ್ರೇಟ್ ಮಾಡಿಕೊಂಡು ನನಗೆ ಡಾಕ್ಯುಮೆಂಟೇಷನ್ಗೂ ಅದು ಅನುಕೂಲ ಆಯಿತು. ಪ್ರತಿಯೊಂದು ನಾನು ಕಲ್ತಿದ್ದನ್ನು ನಾನು ಬರ್ಕೊಂಡು ಬೇರೆ ಬರೋ ಪೀಳಿಗೆಗೆ ಅದನ್ನು ಟ್ರೈನಿಂಗ್ ಮೆಟೀರಿಯಲಾಗಿ ಯೂಸ್ ಮಾಡಿ ಅವ್ರು ನನ್ನ ನೆಕ್ಸ್ಟ್ ಟೀಮ್ನ ಟ್ರೈನ್ ಮಾಡೋಕ್ಕೆ ಅದು ನನಗೆ ತುಂಬ ಅನುಕೂಲ ಆಯಿತು. ಮತ್ತು ಹೊಸ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಂದಿದ್ದನ್ನು ಫ್ರಮ್ ಸ್ಕ್ರ್ಯಾಚ್ ನನ್ನನ್ನು ಹಾಕ್ತಾ ಇದ್ರು ಅದರಿಂದ ಕಲಿಯೋಕ್ಕೆ. ಅದು ಕಲಿಯೋದು ಒಂದೇ ಅಲ್ಲ, ಅದರಲ್ಲಿ ಬರುವಂಥ ಪ್ರಾಬ್ಲಮ್ಸು, ಮಿಷಿನ್ ಏನೋ ನಿಂತೋಯ್ತು, ಕೆಟ್ಟೋಯ್ತು, ಅವಾಗ ಏನು ಮಾಡಬೇಕು ಅದಕ್ಕೆ ಅನ್ನೋದ್ರಲ್ಲೂ ನನಗೆ ಟ್ರೈನಿಂಗ್ ಆಯಿತು. ಹಾಗಾಗಿ ಮಿಷಿನ್ ಕೆಟ್ಟೋದ್ರೂ ನಾವೇ ರಿಪೇರಿ ಮಾಡ್ಕೊಳ್ತಾ ಇದ್ವಿ, ಮಿಷಿನ್ ನೆಟ್ಟಿಗೆ ವರ್ಕ್ ಆಗ್ತಾ ಇದ್ದಾಗಲೂ ನಾವೇ ಕೆಲಸ ಮಾಡ್ತಾ ಇದ್ವಿ ಅದ್ರ ಮೇಲೆ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ 880 ಎಲಿಮೆಂಟ್ಸ್ ಅನಾಲಿಸಿಸ್ ಮಾಡಿರೋ ಅಂತ ಒಂದು ರೆಕಾರ್ಡ್ ಹೆಗ್ಗಳಿಕೆ ನನ್ನ ಹೆಸರಿಗಾಯಿತು.
0: 882
1: ಎಲಿಮೆಂಟ್ಸು ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅನಾಲಿಸಿಸ್ ಮಾಡಿದ್ದಂಥ ಹೆಗ್ಗಳಿಕೆ ನಂದಾಯಿತು ಖಂಡಿತ. ಆ್ಯಂಡ್ ಇದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಪರ್ಸನಲ್ ಪರಿಶ್ರಮ ಅಂತೂ ತುಂಬಾ ಇದೆ. ಮತ್ತು ನಾನು ಇದ್ದಿದ್ದು ಮನೆ BL ಕಾಲೋನಿ, ನಾನು ಹೋಗ್ತಾ ಇದ್ದಿದ್ದು ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಇದ್ದಿದ್ದು ಎಲೆಕ್ಟ್ರಾನಿಕ್ ಸಿಟಿ. ಆಗಿನ ಕಾಲಕ್ಕೆ ಅದು ಎಷ್ಟು ದೂರ ಇತ್ತು ಅಂದರೆ ಸಿಂಗಲ್ ಲೇನು. ಇವಾಗ ಕನೆಕ್ಟಿವಿಟಿ ಅದ್ಭುತವಾಗಿ ಆಗೋಗಿದೆ. ಆವಾಗ ಒಂದೇ ಒಂದು ಲಾರಿ ಮುಂದೆ ಹೋಗಿ ಏನಾದರೂ ಆಯಿತು ಅಂತಂದರೆ ಅವರ್ಸ್ ಗಟ್ಟಲೆ ಟ್ರಾಫಿಕ್ ಜ್ಯಾಮು. ಸಾಯಂಕಾಲ ಬೆಳಗ್ಗೆ 6 ಗಂಟೆಗೆ ಮನೆಗೆ ಬಿಟ್ಟರೆ ಸಾಯಂಕಾಲ ಮನೆಗೆ ಬರೋ ಹೊತ್ತಿಗೆ 8 ಗಂಟೆ ಆಗ್ತಾ ಇತ್ತು. ಸೊ ದಿಸ್ ಇಸ್ ಹೌ ಯು ನೋ ಲಾಟ್ ಆಫ್ ಹಾರ್ಡ್ ವರ್ಕ್ ಇಸ್ ಗಾನ್ ಇನ್ ಟು ಶೇಪಿಂಗ್ ಮೈ ಕೆರಿಯರ್ ಇನ್ ಟು ವಾಟ್ ಐ ಆಮ್ ಟುಡೇ. ಸೊ ಹಾಗಾಗಿ ಅದು ಟಾಟಾ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಆಗಲಿ ಅಥವಾ ಅಯಾನ್ ಎಕ್ಸ್ಚೇಂಜ್ ಆಗಲಿ, ಇದೆಲ್ಲ ಎಕ್ಸ್ಪೀರಿಯೆನ್ಸು ಇಂಟಿಗ್ರೇಟ್ ಮಾಡಿನೇ ಇವತ್ತು ನಾನು ಏನಾಗಿದ್ದೀನಿ ಅದಾಗಿದ್ದೀನಿ ಮೇಡಮ್.
0: ಹಾಗಾದರೆ ಮೂರೂ ಸಂಸ್ಥೆಗಳಿಂದ ನಿಮಗೆ ಖುಷಿ ಇದೆ?
1: ತುಂಬಾ ಖುಷಿ ಇದೆ
0: ಖಂಡಿತ. ಅಯಾನ್ ಎಕ್ಸ್ಚೇಂಜ್ ನಲ್ಲಿ ಸತತ 3 ವರ್ಷ ಅತ್ಯುತ್ತಮ ಉದ್ಯೋಗಿ ಗೌರವವನ್ನ ನೀವು ಪಡಿತೀರಿ. ಸೊ ಇಂಥದೊಂದು ಸಾಧನೆಗೆ ನೆರವಾಗುವಂತ

0: ನೆರವು ಮಾಡಿದಂತ ನಿಮ್ಮ ಗುಣ ಅಭ್ಯಾಸಗಳು ಯಾವುದಾಗಿದ್ವು?
1: ನಾನು ಹೇಳಿದಂಗೆ ಸತತವಾದ ಹಾರ್ಡ್ ವರ್ಕ್ ಅಥವಾ ಪರಿಶ್ರಮ ಮತ್ತು ಟೈಮ್ ಬೌಂಡ್ ಡೆಲಿವರಿ ಆಫ್ ಜಾಬ್ಸ್. ಯಾವತ್ತೂ ನಾನು ಮನೇಲಾಗಲಿ ಆಫೀಸಲ್ಲಾಗಲಿ ಕೆಲಸ ಪೆಂಡಿಂಗ್ ಇಟ್ಟವಳೆ ಅಲ್ಲ. ನಾನು ಆವಾಗಿನ ಕೆಲಸ ಆವತ್ತಿನ ಕೆಲಸ ಆವತ್ತು ಮುಗಿಸೇ ಕ್ಲೀನ್ ಚಿಟ್ ಆದಮೇಲೆ ನೆಕ್ಸ್ಟ್ಗೆ ನಾನು ಹೋಗೋದು ಯಾವತ್ತೂ. ಅದು ಮನೆ ಕೆಲಸನೇ ಆಗಲಿ, ಅದು ಆಫೀಸ್ ಕೆಲಸನೇ ಆಗಲಿ, ಬೇರೆ ಯಾವುದೇ ಕೆಲಸ ಆಗಲಿ, ಕಮಿಟ್ ಮಾಡಿಕೊಂಡಿದ್ರೆ ಆವತ್ತಿಂದ ಆವತ್ತು ಮುಗಿಸಿ ಮುಂದೆ ಹೋಗೋದೇ ನಂದು ಯಾವತ್ತೂ ಅಭ್ಯಾಸ ಇರೋದು. ಐ ಥಿಂಕ್ ದಟ್ ಆ ಒಂದು ಗುಣ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಗಿವ್ ಲಾಟ್ ಆಫ್ ಔಟ್ಪುಟ್. ಯಾಕೆಂದರೆ ಈ ಮೇಲ್ ಡಾಮಿನೇಟೆಡ್ ಇದು ಅಂತ ನೀವು ನೋಡಿದಾಗ, ವರ್ಕ್ ಫೋರ್ಸ್ ಅಂತ, ವರ್ಕ್ ಪ್ಲೇಸ್ ಅಂತ ನೋಡಿದಾಗ, ವಿಮೆನ್ಗೆ ಅಲ್ಲಿ ಪರ್ಫಾರ್ಮ್ ಮಾಡಿ ಅಲ್ಲಿ ಔಟ್ಪುಟ್ ಕೊಟ್ಟು ಮತ್ತು ನೀವು ಅಲ್ಲಿ ಎಕ್ಸೆಲ್ ಮಾಡೋದು ಅಂತ ಏನಿದೆಯಲ್ಲ, ಅದಕ್ಕೆ ತುಂಬಾ ನಾವು ಪರಿಶ್ರಮ ಮಾಡಬೇಕಾಗತ್ತೆ, ಪರಿಶ್ರಮ ಪಡಬೇಕಾಗತ್ತೆ. ನಮಗೆ ಯಾವುದೂ ಬ್ರೇಕ್ಸ್ ಇರಲ್ಲ. ಒಂದು ಕಾಫಿ ಬ್ರೇಕು, ಒಂದು ಏನೋ ಫ್ಯಾಗ್ ಬ್ರೇಕು, ಒಂದು ಟೀ ಬ್ರೇಕು, ಈ ಥರ ಯಾವುದೂ ಇಲ್ಲ. ಕೆಲಸ ಬಿಟ್ಟು ನಾನು ಇನ್ನೇನು ಮಾಡ್ತಾನೇ ಇರಲಿಲ್ಲ. ನನ್ನ ಇದು ಟೇಬಲ್ ಮೇಲೆ ನಾನು ಚಾಯ್ ಕುಡಿತಾ ಇದ್ದೆ, ನಾನು ಬೇರೆ ಯಾವುದೂ ಬ್ರೇಕ್ಸ್ ತಗೊಳ್ತಾ ಇರಲಿಲ್ಲ. ನಂದು ಏನು ಕೆಲಸ ಇದೆ ಬಿಟ್ವೀನ್ 9 and 5 ಕಂಪ್ಲೀಟಾಗಿ ಅದನ್ನು ಮುಗಿಸ್ಬಿಟ್ಟೆ ನಾನು ಮನೆಗೆ ಹೋಗ್ತಾ ಇದ್ದೆ. ನಾನು ಎಕ್ಸ್ಟೆಂಡೂ ಮಾಡ್ತಾ ಇರಲಿಲ್ಲ, ಕಡಿಮೆ ಕೆಲಸನೂ ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ, ಯಾಕೆಂದರೆ ಐ ಹ್ಯಾಡ್ ಎ ಫ್ಯಾಮಿಲಿ ಟು ಟೇಕ್ ಕೇರ್ ಆಫ್ ಆಲ್ಸೋ. ಯಾವುದೇ ಒಂದು ಮಹಿಳೆ ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ಪ್ರೊಫೆಷ್ನಲಿ ದಟ್ ಶಿ ಹ್ಯಾಸ್ ಟು ಪರ್ಫಾರ್ಮ್, ಈವನ್ ಅಟ್ ಹೋಮ್. ನೀವೇನೇ ನಿಮ್ಮದು ಏರ್ ಆಫ್ ವಾಟ್ ಟು ಸೇ ಪೋಸ್ಟ್ ಇದ್ರೂ, ನೀವು ಗೇಟಲ್ಲಿ ಅದನ್ನು ಬಿಟ್ಟು ಮನೆ ಒಳಗಡೆಗೆ ಹೋಗೋವಾಗ ಬರೀ ಮನೆ ತಾಯಿಯಾಗಿ ಅಥವಾ ಸೊಸೆಯಾಗಿ ಅಥವಾ ಹೆಂಡತಿಯಾಗಿ ಆ ಥರನೇ ನೀವು ಮನೆ ಒಳಗಡೆ ಹೋಗಬೇಕೇ ಹೊರತು, ನಾನು ವೈಸ್ ಪ್ರೆಸಿಡೆಂಟ್ ಆಪರೇಷನ್ಸು, ನಾನು ಕ್ವಾಲಿಟಿ ಮ್ಯಾನೇಜರು ಅಂದ್ಕೊಂಡು ನಿಮ್ಮ ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ನೀವು ಏನೇ ಹೇಳ್ಕೊಂಡು ಹೋದ್ರೂ ನಿಮ್ಮ ಮನೆ ಕೆಲಸ ನೀವೇ ಮಾಡ್ಕೋಬೇಕು. ಹಾಗಾಗಿ ಪರ್ಫಾರ್ಮಿಂಗ್ ಬೋತ್ ಕನ್ಸಿಸ್ಟೆಂಟ್ಲಿ ಅಟ್ ಹೋಮ್ ಆಸ್ ವೆಲ್ ಆಸ್ ಪ್ರೊಫೆಷ್ನಲಿ ವಾಸ್ ಎ ಬಿಗ್ ಚಾಲೆಂಜ್, ಆ್ಯಂಡ್ ಈವನ್ ಟುಡೇ ಇಟ್ ಈಸ್ ಎ ಬಿಗ್ ಚಾಲೆಂಜ್ ಫಾರ್ ಆಲ್ ದ ವರ್ಕಿಂಗ್ ವಿಮೆನ್. ಬಟ್ ದೇವ್ರು ನಮಗೇನು ಒಂದು ಗುಣ ಅಥವಾ ಒಂದು ಶಕ್ತಿ ಏನು ಕೊಟ್ಟಿದ್ದಾನೆ ಅಂದರೆ, ವಿ ಆರ್ ಮಲ್ಟಿ ಟಾಸ್ಕಿಂಗ್ ಎಕ್ಸ್ಪರ್ಟ್ಸ್. ಸೊ ನಾವು ಮನೆಯಲ್ಲೂ ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷ್ನಲ್ಲಾಗೂ ನಾವು ಮಾಡ್ತೀವಿ, ಬೇರೆ ಏನೇ ಕೊಟ್ಟರು ಆ ದೇಶ ನಡೆಸ್ಕೊಂಡು ಹೋಗೋದಾದ್ರೂ ನಾವು ಮಾಡಿಬಿಡ್ತೀವಿ. ಸೊ ಆ ಥರ ಒಂದು ಮಲ್ಟಿ ಟ್ಯಾಲೆಂಟೆಡ್ ಕೆಪಾಸಿಟಿ ಅಂತ ನೀವೇನು ಕರಿತೀರಾ, ಅದು ಖಂಡಿತ ನಮ್ಮ ಮಹಿಳೆಯರಿಗಿದೆ. ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತಲೇ ನಾನು ಪ್ರತಿಯೊಂದು ಒಂದು ಮಹನಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ತೊಟ್ಟಿಲು ತೂಗೋ ಕೈ ದೇಶವನ್ನು ಆಳತ್ತೆ ಅನ್ನೋ ಅಂತ ಮಾತಿದೆಯಲ್ಲ, ಖಂಡಿತ ಅದು ನಿಜ. ಇದರ ಜೊತೆಗೆ ನನ್ನ ಮುಂದಿನ ಪ್ರಶ್ನೆಗೂ ನೀವು ಆನ್ಸರ್ ಕೊಟ್ಬಿಟ್ರಿ, ನನ್ನ ತಲೆಯಲ್ಲಿ ಅದೇ ಕಾಡ್ತಾ ಇತ್ತು. ಹೇಗಪ್ಪ ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟು ರಾತ್ರಿ 8 ಮನೆಗೆ ಬಂದು ಮನೇನ್ ಹೇಗೆ ನಿಭಾಯಿಸೋದು, ಮನೇಲಿ ಏನು ಕೆಲಸ ಮಾಡೋದು, ಸಾಕಾಗ್ಬಿಟ್ಟಿರುತ್ತಲ್ವಾ, ಅಯ್ಯೋ ನಂಗೆ ಈ ದಿನ ಸಾಕಾಯ್ತು ಅಂತ ಅಂದ್ಬಿಡ್ತೀವಿ ಇವತ್ತು ನಾವು ಸುಲಭವಾಗಿ. ಬಟ್ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅನ್ನೋದು ನನಗೆ ಇವಾಗಲೂ ಯಕ್ಷ ಪ್ರಶ್ನೆನೇ ಅದು.
1: ಮೇಡಮ್, ಇವತ್ತಿಗೆ ಆಲ್ಮೋಸ್ಟ್ 40 years ಆಯಿತು ಪ್ರೊಫೆಷ್ನಲ್ ಲೈಫ್ ನಾನು ಶುರು ಮಾಡಿ. ಇವತ್ತಿಗೂ ಫ್ರಮ್ ದ ಲಾಸ್ಟ್ 40 years ಬೆಳಗಿನ ಜಾವ 4 ಗಂಟೆ ನಾನು ಹೇಳೋ ಟೈಮು.
0: ಓಕೆ,
1: ಅಡುಗೆ ತಿಂಡಿ ಮತ್ತು ಮಿಕ್ಕಿದ ಏನೇನು ಕೆಲಸ ಇದೆ ಪ್ರತಿಯೊಂದು ಮನೆಯಲ್ಲಿ ಮಾಡಿಬಿಟ್ಟು, ದೆನ್ ಐ ಸ್ಟಾರ್ಟ್ ಆಫ್ ಟು ಮೈ ಆಫೀಸ್ ಬೈ 7 ಆ್ಯಂಡ್ ವಾಪಸ್ ಇವಾಗಿನ ಕಾಲಘಟ್ಟದಲ್ಲಿ ವಾಪಸ್ ಬರೋ ಹೊತ್ತಿಗೆ 5:45 ಆಗುತ್ತೆ. ಅದಾದಮೇಲಿಂದ ವಾಪಸ್ ನಾರ್ಮಲ್ ಹೌಸ್ ವೈಫ್, ನಾರ್ಮಲ್ ಮನೆ ಕೆಲಸ, ಆ್ಯಂಡ್ ಈವನ್ ಕಸ್ಟಮರ್ ಕಾಲ್ಸು ಇರುತ್ತೆ, ಇನ್ ಬಿಟ್ವೀನಲ್ಲಿ ಅಟೆಂಡ್ ಮಾಡ್ತೀನಿ. ಅದು ಸ್ಯಾಟರ್ಡೆ ಸಂಡೆ ಅನ್ನೋದು ಯಾವುದೂ ಇಲ್ಲ, ಕೆಲಸದ ಮೇಲೆ ಟ್ರಾವೆಲ್ ಮಾಡೋದು ನನಗಿರುತ್ತೆ. ಸೊ ಹೆಂಗೋ ಫ್ಯಾಮಿಲಿ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಸಮ್ ಹೌ ಐ ಹ್ಯಾವ್ ಬೀನ್ ಏಬಲ್ ಟು ಬಿ ಸಕ್ಸಸ್ಫುಲ್ ಆಲ್ ದಿಸ್ ಇಯರ್ಸ್.
0: ಸೂಪರ್ ಮೇಡಮ್. ಸಾಮಾನ್ಯವಾಗಿ ನೀವು ಆಗಲೇ ಹೇಳಿದ್ರಿ, ನಾವು ಕಾಲೇಜಲ್ಲಿ ಓದಿದ್ದೊಂದು ಅಥವಾ ಪಠ್ಯದಲ್ಲಿ ಓದಿದ್ದೊಂದು, ಆದರೆ ಅಲ್ಲಿ ಹೋಗಿ ನೋಡಿದಾಗ ಇದ್ದಿದ್ದ ಕೆಲಸನೇ ಬೇರೆ ಅನ್ನೋವಂಥದ್ದು. ಇವತ್ತಿಗೂ ಇದು ಒಂದು ರೀತಿ ಸಮಸ್ಯೆ ಆಗೇ ನಿಲ್ಲೋ ಅಂಥದ್ದು. ಔಪಚಾರಿಕ ಶಿಕ್ಷಣ ನಾವು ಬೇರೆಯೇ ಪಡೆದಿರ್ತೀವಿ, ಪ್ರಾಕ್ಟಿಕಲಿ ನಾವು ಕೆಲಸದ ಸ್ಥಳಕ್ಕೆ ಹೋದಾಗ ಅಲ್ಲಿ ಬೇರೆಯದ್ದೇ ನೋಡ್ತೀವಿ ನಾವು. ಈ ವಿಚಾರದಲ್ಲಿ ಬಂದಾಗ ಏನಾದರೂ ಒಂದು ಬದಲಾವಣೆ ಬೇಕು ಅನ್ನೋದೇನಾದರೂ ನಿಮಗೆ ಅನಿಸಿದೆಯಾ?
1: ಮೇಡಮ್, ಖಂಡಿತ ಬದಲಾವಣೆ ಬೇಕೇ ಬೇಕು. ಯಾಕೆಂದರೆ ನಾವು ಪಠ್ಯಪುಸ್ತಕದಲ್ಲಿ ಏನು ಓದ್ತೀವಿ ಅದು ಯಾವುದು ಶಾಪ್ ಫ್ಲೋರಲ್ಲಿ ಆಗ್ತಾ ಇರಲ್ಲ. ನಾವು ಏನು ಓದಿರ್ತೀವಿ ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲೆಲ್ಲ ಸಿಚುಯೇಷನ್ಸು ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ನಾವು ಇಂಜಿನಿಯರಿಂಗ್ ಮಾಡಿದ್ದೀವಿ, ಡಿಸ್ಟಿಂಕ್ಷನ್ ಬಂದುಬಿಟ್ಟಿದೆ ನಮಗೆ, ಕೆಲಸ ಸಿಕ್ಕಿದ ತಕ್ಷಣ ನಾವು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಿ ಮ್ಯಾನೇಜರ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡೇ ಹೋಗ್ತೀವಿ. ನಾವು ಅಲ್ಲಿ ಹೋದಾಗ ಆರ್ಡಿನರಿ ಒಂದು ಆಪ್ರೇಟರ್ ಏನು ಕೆಲಸ ಮಾಡ್ತಿರ್ತಾರೆ ಅದನ್ನು ಕಲಿಯೋಕ್ಕೆ ನಮಗೊಂದು ವರ್ಷ ಬೇಕು ಅನ್ನೋದು ಅಲ್ಲಿಗೆ ಹೋದಾಗ ಮಾತ್ರ ಗೊತ್ತಾಗತ್ತೆ ನಮಗೆ. ಇಟ್ ಈಸ್ ನಾಟ್ ಓನ್ಲಿ ಲರ್ನಿಂಗ್. ಅಲ್ಲಿ ನಾವು ಪಠ್ಯಪುಸ್ತಕದಲ್ಲಿ ಏನು ಓದ್ತೀವಿ ಅಂತಂದರೆ, ಈ ಪ್ರಾಬ್ಲಮ್ ಬಂತ, ಇದಕ್ಕೆ ಈ ಫಾರ್ಮುಲೇಷನ್ ಅಪ್ಲೈ ಮಾಡು, ಈ ಆನ್ಸರ್ ತಗೋ, ಮುಗೀತು ನಿನಗೆ ಮ್ಯಾಥ್ಸು ಅನ್ನೋ ಹಂಗೆ ನಾವು ಕಲ್ತಿರ್ತೀವಿ.
0: ಫಾರ್ಮುಲಾ ಅಪ್ಲೈ ಮಾಡೋದು ಸುಲಭ ಅಲ್ಲ, ಅಲ್ಲ
1: ಫಾರ್ಮುಲಾ ಅಪ್ಲಿಕಬಲ್ಲೇ ಇರಲ್ಲ. ಫಸ್ಟ್ ಆಫ್ ಆಲ್ ನೀವು ಹೊಸ ಫಾರ್ಮುಲಾ ಕಂಡು ಹಿಡ್ಕೋಬೇಕು.
0: ಓಕೆ,
1: ಸೊ ನಾವು ಹೋದಾಗ ನಾವು ಅದು ಈ ಮಿಡ್ಲ್ ಮ್ಯಾನೇಜ್ಮೆಂಟು ಆ ಥರ ಕೆಲಸಕ್ಕೆ ಹೋದಾಗ ನಮ್ಮಿಂದ ಕೆಳಗಡೆ ಇರೋರ ಜೊತೆ ನಾವು ಹೇಗೆ ನಡ್ಕೋಬೇಕು, ಯಾವ ಥರ ಕಮ್ಯುನಿಕೇಷನ್ ಅವ್ರ ಹತ್ರ ಮಾಡಬೇಕು, ನಮ್ಮಿಂದ ಹೈಯರ್ ಅಪ್ ಇರೋರ

0: ನಾವು ಕೆರಿಯರ್ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಇದೆ.
1: ಹೌದು, ಹೀಗೆ ಹೆಣ್ಮಕ್ಳಿಗೆ ಇನ್ನೂ ಏನೇನೆಲ್ಲ ಕಷ್ಟ ಬರುತ್ತೆ ಈ ಕೈಗಾರಿಕಾ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡ್ರೆ ಅನ್ನೋದ್ರ ಬಗ್ಗೆ ಬೆಳಗ್ಗೆಯಿಂದ ನಾವೊಂದು ಪ್ರಶ್ನೆ ಕೇಳ್ತಾನೆ ಇದ್ವಿ. ನಮ್ಮ ಕೇಳಿದ್ರು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಸಾಕಷ್ಟು ಕಳಿಸಿದ್ದಾರೆ. ನಾವು ಆ ಬಗ್ಗೆ ಕೂಡ ಚರ್ಚೆ ಮಾಡೋದು ಬಾಕಿ ಇದೆ. ಅದರೊಟ್ಟಿಗೆ ಈಗ ಕೂಡ ಸಂದೇಶಗಳ ಮಹಾಪೂರ್ವೆ ಹರಿದು ಬಂದಿದೆ, ಅದನ್ನು ಕೂಡ ನಾನು ಓದ್ತೀನಿ. ಸದ್ಯಕ್ಕೆ ಮತ್ತೊಂದು ಗೀತೆ, ನಿಮ್ಮ ಫೇವ್ರೆಟ್ ಗೀತೆ ಮೇಡಮ್, ನಿಮಗಾಗಿ ಕಾಯ್ತಾ ಇದೆ ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

0: ಸದಾಕಾಲ ಸಾಧನೆ ಮಾಡಬೇಕು ಅನ್ನೋ ತುಡಿತ ಒಂದು ನಮ್ಮ ಜೊತೆ ಇತ್ತು ಅಂತ ಹೇಳಿದ್ರೆ ನಮ್ಮ ಬಾಳೆಲ್ಲ ಸಾಧನೆಯನ್ನ ನಾವು ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಮೇಡಮ್, ಆಪರೇಷನ್ಸ್ ದೃಷ್ಟಿಯಿಂದ ನೋಡಿದಾಗ ಒಂದು ಉದ್ಯಮ ಪರಿಣಾಮಕಾರಿಯಾಗಿ ನಡಿಬೇಕು, ಲಾಭದಾಯಕವಾಗಿರಬೇಕು, ಜೊತೆಗೆ ದೀರ್ಘಕಾಲ ಆ ಉದ್ಯಮ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ವ್ಯವಸ್ಥೆ ಬೇಕಾಗತ್ತೆ?
1: ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಮೇಡಮ್. ಇದಕ್ಕೆ ನಾಲ್ಕು ತುಂಬ ಪ್ರಮುಖವಾದ ರಿಕ್ವೈರ್ಮೆಂಟ್ಸ್ ಇದೆ. ಒಂದು, ನಾವು ಯಾವ ಟೀಮ್ನ ಇಟ್ಕೊಂಡಿರ್ತೀವಿ ಅವ್ರನ್ನ ಕರೆಕ್ಟಾಗಿ ಗ್ರೂಮ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಟ್ರೈನಿಂಗ್ ಕೊಟ್ಟಿರಬೇಕು ಅವರಿಗೆ. ನಾವು ಇಲ್ದಿದ್ರೂ ಕೆಲಸ ನಡ್ಕೊಂಡು ಹೋಗಬೇಕು, ಆ ಥರ ಟ್ರೈನಿಂಗ್ ಕೊಡಬೇಕು ಅವರಿಗೆ. ಸೆಕೆಂಡು, ನಾವು ಏನು ಪ್ರೊಡಕ್ಷನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಎಕ್ಸಲೆಂಟ್ ಪ್ಲಾನಿಂಗ್ ಶುಡ್ ಗೋ ಇನ್ ಟು ದಟ್. ನಮ್ಮ ಕಸ್ಟಮರ್ಸ್ ಯಾರ್ಯಾರು, ಅವ್ರ ರಿಕ್ವೈರ್ಮೆಂಟ್ ಏನೇನು, ಆ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡ್ಕೋಬೇಕು. ನಮ್ಮ ಇನ್ವೆಂಟ್ರಿ ಅಂದರೆ ನಾವು ಆ ಪ್ರೊಡಕ್ಷನ್ ಮಾಡೋಕ್ಕೆ ನಮ್ಗೆ ಏನೇನು ಸಲಕರಣೆಗಳು ಬೇಕು, ಏನೇನು ರಾ ಮೆಟೀರಿಯಲ್ಸ್ ಬೇಕು, ಅದೆಲ್ಲ ಆಪ್ಟಿಮಮ್ ಸ್ಟಾಕಲ್ಲಿ ಯಾವತ್ತೂ ಇಟ್ಕೊಳ್ಬೇಕು ನಾವು. ಮತ್ತು ಕಸ್ಟಮರ್ ಜೊತೆ ಡೈರೆಕ್ಟ್ ಅಥವಾ ಕಂಟಿನ್ಯೂಸ್ ಇಂಟರ್ಫೇಸ್ ಇರಬೇಕು. ಅವ್ರ ರಿಕ್ವೈರ್ಮೆಂಟು, ಅವ್ರ ಸ್ಟೋರ್ಸಲ್ಲಿ ಏನಿದೆ, ಅವ್ರದ್ದು ಯಾವಾಗ ಬರ್ಬೋದು ನಮಗೆ

0: ಪ್ರೊಡಕ್ಷನ್ನು ಅಥವಾ ಆರ್ಡ್ರು, ಈ ಇದೆಲ್ಲ ನಮಗೆ ತಿಳುವಳಿಕೆ ಬೇಕು. ಇದಕ್ಕೆ ಪ್ಲ್ಯಾನಿಂಗ್ ತುಂಬ ತುಂಬ ಇಂಪಾರ್ಟೆಂಟು. ಕಸ್ಟಮರ್ ಇಂಟರ್ಫೇಸ್ ಅಥವಾ ಕಸ್ಟಮರ್ ರಿಲೇಷನ್ ಅಂತ ನಾವು ಕರಿತೀವಿ ನಮ್ಮ ಕಂಪನಿನಲ್ಲಿ, ಅದು ಕರೆಕ್ಟಾಗಿರಬೇಕು ನಮ್ಮ ಹತ್ರ. ಇದಿಷ್ಟು ನಮಗಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಬಿಕಮ್ ಎ ಸಸ್ಟೈನಬಲ್ ಇಂಡಸ್ಟ್ರಿ ಆ್ಯಂಡ್ ಪ್ರಾಫಿಟಬಲ್ ಇಂಡಸ್ಟ್ರಿ ಟು.
1: ಖಂಡಿತ ಮೇಡಮ್. ಇದ್ರ ಜೊತೆಗೆ ಸಣ್ಣ ಉದ್ಯಮ ಅಂತಿರುತ್ತೆ ಅಥವಾ ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಅಂತೆಲ್ಲ ನಾವು ಕರಿತೀವಲ್ಲ, ಸೊ ಈ ಉದ್ಯಮಗಳಿಗೂ ಕೂಡ ಈ ಡಾಕ್ಯುಮೆಂಟೇಷನ್ನು, ಕ್ವಾಲಿಟಿ ಕಂಟ್ರೋಲು ಅಥವಾ ISO ಪ್ರಮಾಣೀಕರಣ ಇದೆಲ್ಲ ಯಾಕೆ ಮುಖ್ಯ ಆಗುತ್ತೆ?
0: ಇದು 100% ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಈ ಡಾಕ್ಯುಮೆಂಟೇಷನ್ನೆಲ್ಲ ಏನು ಮಾಡಲಿಲ್ಲ ಅಂತಂದರೆ, ಇವಾಗ ನಮ್ಮ ಅಜ್ಜಿ ಅವ್ರಿಗೆ ಸಾರು ಮಾಡೋಕ್ಕೆ ಗೊತ್ತಿತ್ತು, ಇವತ್ತು ನಾವು ಮಾಡೋಕ್ಕೆ ಹೋದರೆ ನಮಗೆ ಬರಲ್ಲ ಅದನ್ನು ಮಾಡೋಕ್ಕೆ. ಯಾಕೆ ಅಂದರೆ ದಟ್ ವಾಸ್ ನಾಟ್ ಡಾಕ್ಯುಮೆಂಟೆಡ್. ಅವರು ಯಾವ ಐಟಮ್ನ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ISO 9001:2015 ಅಂತಂದರೆ ಇದಕ್ಕೆ ಅರ್ಥ ಏನು ಅಂತಂದರೆ, ಪ್ರತಿಯೊಂದು ಕೆಲಸ ನಾವು ಮಾಡೋದನ್ನು ನಾವು ಡಾಕ್ಯುಮೆಂಟ್ ಮಾಡಿರ್ತೀವಿ. ಹೇಗೆ ಮಾಡಬೇಕು, ಎಷ್ಟು ಹೊತ್ತಾಗತ್ತೆ ಆ ಕೆಲಸ ಮಾಡೋಕ್ಕೆ, ಅದನ್ನು ಮಾಡಿರೋದಕ್ಕೆ ನಾವು ಏನು ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕು, ಆ ದಾಖಲೆಗಳನ್ನ ಹೇಗೆ ಫೈಲ್ ಮಾಡಬೇಕು, ದಾಖಲೆಯನ್ನು ಎಲ್ಲಿಡಬೇಕು, ಯಾರು ಬಂದಾಗ ಅದನ್ನು ಆಡಿಟ್ ಮಾಡೋಕ್ಕೆ ನಾವು ಯಾರು ತೋರಿಸ್ಬೇಕು ಅದನ್ನು ಅನ್ನೋ ಲೆವೆಲ್ವರೆಗೂ ಪ್ರತಿಯೊಂದು ಕೆಲಸಕ್ಕೂ ಒಂದು ಪ್ರೊಸೀಜರ್ ನಾವು ಬರೆದಿಟ್ಟಿರ್ತೀವಿ. ಆ ಪ್ರೊಸೀಜರ್ ಅಂತೇನೇ ನಾವು ಕೆಲಸ ಮಾಡ್ತೀವಿ. ಆ ಥರ ನಾವು ಮಾಡಿದಾಗ ಕನ್ಸಿಸ್ಟೆಂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮ ಕಸ್ಟಮರ್ಸ್ಗೆ ನಾವು ಕೊಡೋಕ್ಕೆ ಸಾಧ್ಯ ಇದೆ. ಆ ಡಾಕ್ಯುಮೆಂಟೇಷನ್ ನಾವು ಮಾಡಲಿಲ್ಲ, QC ಕಂಟ್ರೋಲ್ಸ್ ಇಡಲಿಲ್ಲ ಅಂತಂದರೆ ಎವ್ರಿಥಿಂಗ್ ಬಿಕಮ್ಸ್ ಪರ್ಸನ್ ಡಿಪೆಂಡೆಂಟ್. ಅಂದರೆ ಇವರು ಮಾಡಿದ್ರೆ ಮಾತ್ರ ಕರೆಕ್ಟಾಗಿರುತ್ತೆ ಸಾರು, ಇನ್ನೊಬ್ಬರು ಬಂದು ಮಾಡಿದ್ರೆ ಹಾಳಾಗುತ್ತೆ, ಆ ಥರ ಆಗೋಗ್ಬಿಡುತ್ತೆ. ಯಾರೇ ಬಂದು ಆ ಕೆಲಸ ಮಾಡಿದ್ರು ಅದೇ ಕ್ವಾಲಿಟಿ ಅದೇ ಔಟ್ಪುಟ್ ಬರಬೇಕು ಅಂತಂದರೆ ಡಾಕ್ಯುಮೆಂಟೇಷನ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎನಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್.
1: ಸೊ ಅದಾಯಿತು ಅಂತ ಹೇಳಿದ್ರೆ ISO ಪ್ರಮಾಣೀಕೃತ ಅಂತ ಹೇಳ್ತೀವಲ್ಲ, ಅದು ಸಿಕ್ಕ ಹಾಗೆ ಅಂತ.
0: 100% ಹೌದು. ಮತ್ತೆ ಪ್ರತಿಯೊಂದು ಇಂಡಸ್ಟ್ರಿಗೂ ಏನು ಅರ್ಥ ಆಗುತ್ತೆ ಅಂದರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಈ ಕಂಪನಿ ಫಾಲೋ ಮಾಡ್ತಾ ಇದೆ. ಪ್ರೊಡಕ್ಷನ್ ಪ್ರೋಸೆಸ್ ಆಗಲಿ, QC ಪ್ರೋಸೆಸ್ ಆಗಲಿ, ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಆಗಲಿ, ಪ್ರತಿಯೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಟ್ರೇಸಬಲ್ ಇದೆ ಅನ್ನೋದು ಎಲ್ಲ ಇಂಡಸ್ಟ್ರಿಗೂ ಇದರಿಂದ ಗೊತ್ತಾಗುತ್ತೆ. ನಾವು ಒಂದು ಸತಿ ISO 9001:2015 ಸರ್ಟಿಫೈಡ್ ಅಂತ ನಾವು ಹಾಕ್ಕೊಂಡ್ರೇ ಕ್ವಾಲಿಟಿ ಸಿಸ್ಟಮ್ಸು ಅದು ಇಂಟರ್ನ್ಯಾಷನಲಿ ಟ್ರೇಸಬಲ್ಲು, ಇಟ್ ಈಸ್ ಇನ್ ಪ್ಲೇಸ್ ಫಾರ್ ದಿಸ್ ಇಂಡಸ್ಟ್ರಿ, ಇಟ್ ಈಸ್ ಎ ರಿಲಯಬಲ್ ಇಂಡಸ್ಟ್ರಿ, ವಿ ಕ್ಯಾನ್ ಕೌಂಟ್ ಆನ್ ದೆಮ್, ಇವರ ಪ್ರಾಡಕ್ಟ್ಸು ಕ್ವಾಲಿಟಿ ಪ್ರಾಡಕ್ಟ್ಸಿ ಬರುತ್ತೆ ಅನ್ನೋದ್ರದ ಪ್ರಮಾಣ ಅದು.
1: ಮೇಡಮ್, ಆದರೆ ಸಣ್ಣ ಉದ್ಯಮಗಳಿಗೆ ಹೆಚ್ಚು ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಗ್ರಾಹಕರನ್ನು ಹುಡುಕೋದಿರ್ಬೋದು ಅಥವಾ ಗುಣಮಟ್ಟವನ್ನು ಒಂದೇ ರೀತಿಯಲ್ಲಿ ನಿರಂತರವಾಗಿ ಕಾಪಾಡಿಕೊಳ್ಳೋದಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಕೈಗಾರಿಕೆಗಳಿಗೆ ಕಷ್ಟ ಆಗಲ್ವಾ?
0: ಆ್ಯಕ್ಚುಲಾಗಿ ನಾನು ನನ್ನ ಪ್ರಾಸ್ಪೆಕ್ಟಿವಲ್ಲಿ ಹೇಳೋದಾದರೆ ನಮ್ಮ ಕಂಪನಿನಲ್ಲಿ ಇವೆರಡೂ ನಾನು ಕಷ್ಟ ಅಂತ ನೋಡಲಿಲ್ಲ. ಯಾಕೆಂದರೆ ಡೇ ಒನ್ನಿಂದನೇ ನಾವು ಸಿಸ್ಟಮ್ ಬೇಸ್ಡ್ ಇದನ್ನೇ ಪ್ರೋಸೆಸಸ್ನೇ ನಾವು ಮಾಡ್ತಾ ಇದ್ದೀವಿ. ಮತ್ತು ಗ್ರಾಹಕರನ್ನ ಹಿಡಿಯೋದು ನನಗೆ ದೊಡ್ಡ ಕಷ್ಟ ಅಂತ ಅನಿಸಲೇ ಇಲ್ಲ. ಯಾಕೆಂದರೆ ಕನ್ಸಿಸ್ಟೆಂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಕೊಡ್ತಾ ಇದ್ದೀವಿ. ಯಾವತ್ತೂ ಒಂದೇ ಒಂದು ದಿನಾನು ನಮ್ಮ ಪ್ರಾಡಕ್ಟ್ ರಿಜೆಕ್ಟ್ ಆಯಿತು, ಕಸ್ಟಮರ್ ಕಂಪ್ಲೇಂಟ್ ಬಂತು ಅಂತ ಹಿಸ್ಟ್ರಿನೇ ಇಲ್ಲ ನಮ್ಮಲ್ಲಿ.
1: ಓಕೆ,
0: ಹಾಗಾಗಿ ನನಗೆ ಎರಡೂ ಕಷ್ಟ ಅಂತ ಅನಿಸಲಿಲ್ಲ. ವೆನ್ ಯುವರ್ ಡಾಕ್ಯುಮೆಂಟೇಷನ್ ಈಸ್ ಇನ್ ಪ್ಲೇಸ್, ವೆನ್ ಇಟ್ ಈಸ್ ಪರ್ಫೆಕ್ಟ್, ಯುವರ್ ಕ್ವಾಲಿಟಿ ಔಟ್ಪುಟ್ ಈಸ್ ಅಶ್ಯೂರ್ಡ್ ಆ್ಯಂಡ್ ಗ್ಯಾರಂಟೀಡ್, ಮತ್ತು ಕಸ್ಟಮರ್ ಯಾವತ್ತೂ ನಿಮ್ಮನ್ನು ಬೆರಳು ತೋರಿಸಿ ಮಾತಾಡೋ ಹಂಗೆ ಅಂತ ಪ್ರಾಡಕ್ಟ್ ಬರೋದೇ ಇಲ್ಲ ನಿಮ್ಮ ಇದರಿಂದ.
1: ಬಹುಶಃ ಅಂಥ ಪ್ರಾಡಕ್ಟ್ಸ್ಗೆ ಪ್ರಚಾರನೂ ಬೇಡ ಅನ್ಸುತ್ತಲ್ಲ?
0: ಆ್ಯಕ್ಚುಲಾಗಿ ನಮ್ಮ ಹತ್ರ ಮಾರ್ಕೆಟಿಂಗ್ ಟೀಮೇ ಇಲ್ಲ ಮೇಡಮ್. ನಮ್ಮ ಕಂಪನಿ ಬಗ್ಗೆ ತಿಳ್ಕೊಂಡಿರೋ ನಮ್ಮದು 400+ ಕಸ್ಟಮರ್ಸ್ ನಾವು ಇವತ್ತೇನು ಸರ್ವ್ ಮಾಡ್ತಾ ಇದ್ದೀವಿ, ಅವರಷ್ಟು ಜನ ಬೈ ವರ್ಡ್ ಆಫ್ ಮೌತೇ ನಮ್ಗೆ ಸಿಕ್ಕಿರೋದು. ಈ ಇಂಡಸ್ಟ್ರಿಗೆ ವರ್ಕ್ ಮಾಡಿದ್ರೆ ಇವರೇ ನಮಗೆ ಹೇಳಿ, ಓ ಆ ನಮ್ಮ ಸಿಸ್ಟರ್ ಕನ್ಸರ್ನ್ ಇದೆ, ಆ ಇನ್ನೊಂದು ಇಂಡಸ್ಟ್ರಿ ಇದೆ, ಅಥವಾ ಇಲ್ಲಿಂದ ಮೂವ್ ಆಗಿ ಆ ಕಡೆಗೆ ಹೋದವರು ನಮಗೂ ಆ ಪ್ರಾಡಕ್ಟ್ ಇಲ್ಲಿ ಬೇಕಾಗಿದೆ, ಇಲ್ಲೂ ಬನ್ನಿ ಅಂತ ಹೇಳೇನೆ. ಆ್ಯಕ್ಚುಲಿ ವಿ ಡೋಂಟ್ ಇವನ್ ಹ್ಯಾವ್ ಎ ಮಾರ್ಕೆಟಿಂಗ್ ಟೀಮ್ ಆರ್ ಎ ಸೇಲ್ಸ್ ಟೀಮ್. ಸೊ ಸಿನ್ಸ್ ವಿ ಆರ್ ಪ್ರಮೋಟಿಂಗ್ ಎ ಟೆಕ್ನಾಲಜಿ, ವಿ ಡೋಂಟ್ ಹ್ಯಾವ್ ಎ ಸೇಲ್ಸ್ ಆರ್ ಎ ಮಾರ್ಕೆಟಿಂಗ್ ಟೀಮ್. ಬರೀ ವರ್ಡ್ ಆಫ್ ಮೌತಿಂದನೇ ನಮ್ಮ ಕೆಲಸ ನಡೀತಾ ಇದೆ. ಅದು ಯಾಕೆ ಅಂತಂದರೆ ಆ ಥರ ಕ್ವಾಲಿಟಿ ಔಟ್ಪುಟ್ಟು, ಆ ಥರ ಕ್ವಾಲಿಟಿ ಸಿಸ್ಟಮ್ಸು, ಪ್ರೊಸೀಜರ್ಸು, ಟೆಕ್ನಾಲಜೀಸ್ ನಾವು ಕೊಡ್ತಾ ಇದ್ದೀವಿ ಅದಕ್ಕೇನೆ.
1: ಸೂಪರ್ ಮೇಡಮ್. ಬಹಳಷ್ಟು ಜನ ನಿಮ್ಗೆ ಇಲ್ಲಿ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಇಲ್ಲಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಮೇಡಮ್, ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಸಾಧನೆಯನ್ನ ನೋಡಿ. ನಿಮಗೂ ಹ್ಯಾಟ್ಸ್ ಆಫ್. ನಾವು ಹೇಳಲೇಬೇಕು ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಹೆಂಗಿದೆ ನಿಮ್ಮ ಜರ್ನಿ ಅನ್ನೋ ಅಂತ ನಮಗೆ ಬೆರಳು ಇಟ್ಕೊಳ್ಬೇಕು ಮೂಗಿನ ಮೇಲೆ. ಆ ರೀತಿ ನಮಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕ್ ಇಲ್ಲಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸುಜಾತ ಕೆ ನಟರಾಜ್ ಇವರು ಸಂದೇಶ ಕಳಿಸಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ಹೇಳಲೇಬೇಕು ಮೇಡಮ್, ನಿಮ್ಮ ಕತೆ ಕೇಳಿ ಬಹಳ ಖುಷಿ ಆಯಿತು ನನಗೆ ಅಂತ ಹೇಳ್ತಾ ಇದ್ದಾರೆ. ಕಷ್ಟದ ದಿನಗಳು ಮನುಷ್ಯನಲ್ಲಿ ತಾಳ್ಮೆಯನ್ನು ತರುತ್ತೆ, ತಾಳ್ಮೆಯ ಜೊತೆಗೆ ನಮಗಿರುವಂಥ ತಾಕತ್ತನ್ನು ಕೂಡ ಪರಿಚಯ ಮಾಡುತ್ತೆ. ನಿಜಕ್ಕೂ ನೀವು ಜಗತ್ತಿಗೆ ಮಾದರಿಯಾಗಿ ನಿಲ್ತಾ ಇದ್ದೀರಿ, ಬಹಳ ಖುಷಿಯಾಯಿತು. ನಿಮ್ಮ ಮಾತು ಸಾವಿರ ಪಟ್ಟು ಸತ್ಯ ಅಂತ ಅನ್ನಿಸ್ತಾ ಇದೆ. ಸಮಯದ ಬಗ್ಗೆ ಹೇಳಿದ್ದು ತುಂಬ

0: ಧನ್ಯವಾದಗಳು ನಿಮಗೆ. ಟೈಮ್ ಇಸ್ ಮನಿ ಅಂತ ಹೇಳ್ಬಿಟ್ಟು ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದಾರೆ, ಇವತ್ತಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಕಳಿಗೆ ಸವಾಲು ಅನ್ನೋ ಮಾತೇ ಇಲ್ಲ, ಯಾಕಂದ್ರೆ ಬಾಹ್ಯಾಕಾಶಕ್ಕೆ ಹಾರಿ ಆಗಿದೆ ನಮ್ಮ ಹೆಣ್ಮಕ್ಳು. ಹಾಗಾಗಿ ಎಲ್ಲೂ ಕೂಡ ಅವರಿಗೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಇವತ್ತು ಅವ್ರಿಗೆ ಹೇಗಿದೆ ಅಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅದು ವೆರಿ ಸಿಂಪಲ್, ಹಾಗೆ ಹ್ಯಾಸಲ್ ಫ್ರೀ ಅಂತ ಹೇಳ್ತಾ ಇದಾರೆ. ಅದ್ರ ದೊಡ್ಡ ಜೊತೆಗೆ ನಿಮ್ಮ ಕತೆ ಲೈಫ್ ಸ್ಟೋರಿ ಕೇಳ್ತಾ ಇದ್ರೆ ನೀವು ನಿಜಕ್ಕೂ ಸುಧಾಮೂರ್ತಿ ಅವರ ರೀತಿಯಲ್ಲಿ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ ಅಂತ ಕೂಡ ಅವರು ಸಂದೇಶವನ್ನ ಕಳಿಸಿದ್ದಾರೆ.
1: ನಮ್ಮ ಅಷ್ಟು ಕೇಳುಗರಿಗೆ, ಶ್ರೋತೃ ಬಂಧು ಬಾಂಧವರಿಗೆ ಇಷ್ಟು ಒಳ್ಳೊಳ್ಳೆ ಮಾತು ಹೇಳಿ ನನಗೆ ಪ್ರೇರೇಪಣೆ ಕೊಟ್ಟವರಿ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಅರ್ಪಿಸ್ಕೋತಾ ಇದ್ದೀನಿ ಮೇಡಮ್ ನಿಮ್ಮ ಚಾನೆಲ್ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.
0: ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ, ಖಂಡಿತ ಎಲ್ಲದರ ಕಡೆ ಗಮನ ಕೊಡ್ತೀನಿ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

0: ಸದ್ಯಕ್ಕೆ ನಾನು ಎಲ್ಲಿ ನೋಡಿದ್ರು ಏನ್ ಯೋಚನೆ ಮಾಡಿದ್ರು ನಾನು ನಿಮ್ಮನ್ನೇ ಕಾಣ್ತಾ ಇದ್ದೀನಿ ಮೇಡಮ್. ನಿಮ್ಮ ಸಾಧನೆ, ನೀವು ನಡೆದು ಬಂದಿರುವಂತಹ ಹಾದಿ, ಈ ಕಡೆ ನಮ್ಮ ಕೇಳುಗರು ಕಳಿಸ್ತಿರುವಂತಹ ಸಂದೇಶಗಳು ನಿಮ್ಮನ್ನ ಹೊಗಳಿ ಬಹಳ ಖುಷಿ ಕೊಡ್ತಾ ಇದೆ. ಒಂದ ಲೆಕ್ಕದಲ್ಲಿ ನಮಗೂ ಮಾದರಿ ನೀವು.
1: ಅದು ತುಂಬಾ ತುಂಬಾ ಧನ್ಯವಾದಗಳು. ಅದು ನಿಮ್ ದೊಡ್ಡತನ ಅಂತಾನೆ ನಾನು ಹೇಳ್ತೀನಿ.
0: ದೊಡ್ಡ ಮಾತು ಮೇಡಮ್. ಮೇಡಮ್, ನೀವು 2000 ಇಸವಿಯಲ್ಲಿ ಪೈರೋಟೆಕ್ನಾಲಜಿಸ್ಟ್ಗೆ ಸೇರ್ತೀರಾ. ಅಲ್ಲಿಂದ ಇವತ್ತಿನ ತನಕ ಸಂಸ್ಥೆ ಹೇಗೆ ಬೆಳೆದು ಬಂತು, ಅದರ ಉತ್ಪನ್ನಗಳು, ಕೊಡ್ತಾ ಇರುವಂತ ಸೇವೆಗಳು, ಮಾರುಕಟ್ಟೆ ಸೇವೆಗಳು ಯಾವ್ದ್ಯಾವ್ದು?
1: ಮೇಡಮ್, 2000 ಇಸವಿನಲ್ಲಿ ನಾನು ಪೈರೋಟೆಕ್ನಾಲಜಿ ಸೇರಿದೆ. ಆವಾಗ ನಾವು ತುಂಬ ಸಣ್ಣವರಾಗಿದ್ವಿ. ಒಂದು ಸಣ್ಣ ರೂಮಲ್ಲೇ ನಾವು ಪೈರೋಟೆಕ್ನಾಲಜಿಸ್ ಅಂತ ಶುರು ಮಾಡಿದ್ದು. ಇವಾಗ ನಮ್ಮದೇ ಓನ್ ಫ್ಯಾಕ್ಟ್ರಿ, ಕನಕಪುರದಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಇವಾಗ ಒಂದು 25 ಜನ ನಮ್ಮ ಜೊತೆ ಕೆಲಸಕ್ಕಿದ್ದಾರೆ, ಜೊತೆಗೆ ಕಾಂಟ್ರಾಕ್ಟ್ ಮೇಲೂ ನಾವು ತಗೊಂಡಿದ್ದೀವಿ. ಅಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ. ನಮ್ದು ಏನು ಅಂತಂದರೆ, ಮೊದಲಿಂದ ಡೇ ಒನ್ನಿಂದನೂ ನಮ್ಮದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಬಿಸ್ನೆಸ್ಸು. ಏನು ಅಂತಂದರೆ, ಆಫ್ ದ ಶೆಲ್ಫ್ ಕೆಮಿಕಲ್ ಮಾರುವಂಥ ಬಿಸ್ನೆಸ್ ಅಲ್ವೇ ಅಲ್ಲ ನಮ್ಮದು. ಕಸ್ಟಮರ್ಗೆ ಏನಿದೆ ರಿಕ್ವೈರ್ಮೆಂಟು. ಇವಾಗ ನಾನೊಂದು ಸಣ್ಣ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ಇಂಡಸ್ಟ್ರೀಸ್ಗೆಲ್ಲ ಹೋಯಿತು ಅಂತಂದರೆ ರಸ್ಟಿಂಗ್ ಅನ್ನೋದು ಭಾಳ ದೊಡ್ಡ ವಿಷಯ, ತುಂಬ ದೊಡ್ಡ ಇಶ್ಯೂ. ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್ ಲಾಸ್ ಆಗ್ತಾ ಇರುತ್ತಲ್ಲಿ. ಇಂಡಸ್ಟ್ರೀಸ್ ಏನು ಮಾಡ್ತಾರೆ ಅಂತಂದರೆ, ಕನ್ವೆನ್ಷನಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ನಾವು ಕರಿತೀವಿ, ಆ ಥರ ದ್ರವ್ಯಗಳನ್ನ ಉಪಯೋಗ ಮಾಡಿ ಆ ರಸ್ಟ್ನ ತೆಗಿತಾರೆ. ಅದರಿಂದ ಎರಡಾಗತ್ತೆ. ಒಂದು, ಆ ಸಬ್ಸ್ಟ್ರೇಟ್ ಅಥವಾ ಆ ಮೆಟಲ್ ಏನಿರುತ್ತೆ, ಕಬ್ಬಿಣ ಏನಿರುತ್ತೆ, ಅದನ್ನು ಅದು ತಿಂದಾಕ್ಬಿಡುತ್ತೆ. ಜೊತೆಗೆ ನಮ್ಮ ಪರಿಸರನ ಅಷ್ಟು ಕಲುಷಿತ ಮಾಡುತ್ತೆ. ಅದ್ರ ಜೊತೆ ಕೆಲಸ ಮಾಡ್ತಾ ಇರೋರ ಗೋಳಂತೂ, ಜೀವನ ಅಂತೂ ಹೇಳೋಕ್ಕಾಗೋದೇ ಇಲ್ಲ. ಅದು ಯಾವುದೇ ಪ್ಲೇಟಿಂಗ್ ಇಂಡಸ್ಟ್ರಿ ಇರಲಿ, ಯಾವುದೇ ಇಂಡಸ್ಟ್ರಿ, ಎಲ್ಲವರು ಈ ಥರ ಆ್ಯಸಿಡ್ಸ್ ಅಥವಾ ಆಲ್ಕಲೀಸ್ ಎಲ್ಲ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಿರ್ತಾರೆ. ತುಂಬಾ ಹಜಾರ್ಡಸ್ ಎನ್ವಿರಾನ್ಮೆಂಟ್ ಇರುತ್ತೆ. ಅದನ್ನು ನಾವು ಮೊದಲಿಂದನೂ ಇಂಡಸ್ಟ್ರಿನಲ್ಲಿ ಹೋಗಿ ನೋಡಿದಾಗ ನಮಗೆ ಒಂದೇ ಒಂದು ಅನಿಸಿದ್ದು, ನಮ್ಮ ಕೈಯಲ್ಲಾದರೆ ಇದನ್ನು ಚೇಂಜ್ ಮಾಡೋಕ್ಕೆ ಏನಾದರೂ ಒಂದು ಸಣ್ಣ ರೀತಿಯಲ್ಲಾದರೂ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮ ಹತ್ರ ಇರೋದು ಮದರ್ ಅರ್ತ್ ಒಂದೇ, ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಅದನ್ನು ಸಸ್ಟೈನಬಲ್ ಮಾಡಬೇಕು. ಈ ಕಲುಷಿತನ, ಈ ಹಜಾರ್ಡ್ನ ಇಂಡಸ್ಟ್ರಿಯಿಂದ ಮತ್ತು ಅರ್ತಿಂದ ನಾವು ತೆಗೆದು ಹಾಕಬೇಕು ಅನ್ನೋದು ನಮಗಿತ್ತು. ಯಾಕೆಂದರೆ ಭೂಮಿ ತಾಯಿಗೆ ಸೇವೆ ಮಾಡೋದು, ನಾವು ಬರೀ ಆರ್ಮಿನಲ್ಲಿ ಇದ್ದರೆ ಮಾತ್ರ ಸೇವೆ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಭೂಮಿ ತಾಯಿನ ನಾವು ಕ್ಲೀನಾಗಿ ಇಟ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರೂ ಅದು ನಾವು ನಮ್ಮ ದೇಶಕ್ಕೆ, ನಮ್ಮ ಭೂಮಿ ತಾಯಿಗೆ ಮಾಡೋ ಸೇವೆನೇ. ಆ ಒಂದು ಸಸ್ಟೈನಬಲ್ ಟೆಕ್ನಾಲಜಿ ಜೊತೆನಲ್ಲೇ ನಾವು ಪೈರೋಟೆಕ್ನಾಲಜಿಸ್ನ ಶುರು ಮಾಡಿದ್ದು. ಸೊ ನಾವು ಏನು ಮಾಡ್ತೀವಿ ಅಂದರೆ, ಈ ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಕ್ಲೀನಿಂಗ್ ಇಂಡಸ್ಟ್ರಿನಲ್ಲಿ ಏನು ಯೂಸ್ ಮಾಡ್ತಾರೆ ಅದು ಎಲ್ಲದಕ್ಕೂ ಆಲ್ಟರ್ನೇಟಿವ್, ತುಂಬ ಪರಿಸರ ಸ್ನೇಹಿ. ಯಾರು ಅದನ್ನು ಉಪಯೋಗ ಮಾಡ್ತಾರೆ ಅವರ ಆರೋಗ್ಯಕ್ಕೂ ಏನೂ ಆಗಬಾರದು. ನೀವು ಕೈಯಲ್ಲಿ ಮುಟ್ಟಿದ್ರು ನಿಮ್ಗೆ ಆ ಕೆಮಿಕಲ್ ಏನೂ ಆಗಲ್ಲ. ಆ ಥರ ಸಲ್ಯೂಷನ್ಸ್ನ ನಾವು ಡೆವಲಪ್ ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಬರೀ ಸಲ್ಯೂಷನ್ ಡೆವಲಪ್ ಮಾಡಿ ಅದನ್ನು ನಾವು ಮಾರ್ತೀವಿ ಅಂತಲ್ಲ ನಮ್ಮ ಬಿಸ್ನೆಸ್ಸು. ಕಸ್ಟಮರ್ ರಿಕ್ವೈರ್ಮೆಂಟ್ ಏನು, ಅವ್ನು ಪ್ರಸ್ತುತವಾಗಿ ಏನು ಮಾಡ್ತಾ ಇದ್ದಾನೆ, ಅದನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು, ಆ ಥರ ಒಂದು ಟೋಟಲ್ ಸಲ್ಯೂಷನ್ ಪ್ಯಾಕೇಜ್ ನಾವು ಕೊಡ್ತೀವಿ. ಸೊ ಇಟ್ ಇಸ್ ನಾಟ್ ಆನ್ ಆಫ್ ದ ಶೆಲ್ಫ್ ಸೆಲ್ಲಿಂಗ್ ಆಫ್ ಕೆಮಿಕಲ್, ಇಟ್ ಇಸ್ ಎ ಟೋಟಲ್ ಎಂಡ್ ಟು ಎಂಡ್ ಸಲ್ಯೂಷನ್ ನಾವು ಕಸ್ಟಮರ್ಗೆ ಕೊಡೋದು. ಅವರು ಅದು ಕ್ಲೀನಿಂಗ್ ಮಾಡೋಕ್ಕೆ ಹಿಂದೆ ಏನು ಮಾಡ್ತಿದ್ದಾರೆ ಪ್ರೋಸೆಸಸ್ಸು, ಅದರಿಂದ ಮುಂದೆ ಏನಾಗುತ್ತೆ, ರೈಟ್ ಫ್ರಮ್ ರಾ ಮೆಟೀರಿಯಲ್ ಸ್ಟೇಜ್ ಟು ದ ಪ್ಯಾಕಿಂಗ್ ಸ್ಟೇಜ್ ಟು ದ ಕಸ್ಟಮರ್ ಡೆಲಿವರಿ ಪ್ಲೇಸ್ ವರ್ಗೂ ಏನೇನಿದೆ ಅದಷ್ಟು ಪ್ರೋಸೆಸ್ ಸ್ಟಡಿ ಮಾಡಿ ಯಾವುದೂ ತೊಂದರೆ ಇಲ್ದಂಗೆ ಇನ್ ಟೋಟಾಲಿಟಿ ನಾವು ಸಲ್ಯೂಷನ್ ಕೊಡ್ತೀವಿ. ಹಾಗಾಗಿ ನೀವು ಕಾಂಪಿಟೇಟರ್ಸು ಅಂತ ಏನಾದರೂ ನೋಡಿದ್ರೆ, ಅವರ್ ಕಾಂಪಿಟೇಟರ್ಸ್ ಮೇ ಗಿವ್ ಓನ್ಲಿ ಎ ಪಾರ್ಷಿಯಲ್ ಸಲ್ಯೂಷನ್, ಬಟ್ ವಿ ಗಿವ್ ಅನ್ ಎಂಡ್ ಟು ಎಂಡ್ ಸಲ್ಯೂಷನ್ ಟು ಎ ಕಸ್ಟಮರ್. ಒನ್ಸ್ ಎ ಕಸ್ಟಮರ್ ಆಲ್ವೇಸ್ ಎ ಕಸ್ಟಮರ್ ಟು ಅಸ್. ಏನಕ್ಕಂದರೆ ನಮ್ಮದು ಎಲ್ಲ ಪ್ರಾಜೆಕ್ಟ್ಸು ಅಥವಾ ಎಲ್ಲ ಸಲ್ಯೂಷನ್ಸು ಕಸ್ಟಮ್ ಬಿಲ್ಟ್ ಆಗಿರುತ್ತೆ, ಅಂದರೆ ಟೈಲರ್ ಮೇಡ್. ಲೈಕ್ ಈಗ ನಮ್ಮ ಸೈಜ್ದು ಟೈಲರ್ ನಮಗೆ ಮಾತ್ರ ಹೊಲಿಯಕ್ಕಾಗೋದು, ನನ್ನ ಸೈಜ್ ನಿಮಗಾಗಲ್ಲ. ಸೊ ಒಂದೊಂದು ಕಸ್ಟಮರ್ದ ರಿಕ್ವೈರ್ಮೆಂಟು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಬೇಕಾಗಿರೋವಂಥದ್ದನ್ನು ಕಸ್ಟಮ್ ಬಿಲ್ಡ್ ಅಥವಾ ಟೈಲರ್ ಮೇಕ್ ಮಾಡಿ ನಾವು ಕೊಡ್ತೀವಿ. ಹಾಗಾಗಿ ಕಾಂಪಿಟೇಟರ್ಸ್ ಅನ್ನೋದು ನನಗೆ ನನ್ನ ನಾಲೆಡ್ಜ್ಗೆ ಪ್ರಕಾರ ಯಾರೂ ಇಲ್ಲವೇ ಇಲ್ಲ ಅಂತ ನಾನು ಹೇಳಿದ್ರೆ ತಪ್ಪೇನಾಗಲ್ಲ. ಇರಬಹುದು, ಬಟ್ ಓನ್ಲಿ ಪಾರ್ಷಿಯಲ್ ಸಲ್ಯೂಷನ್ಸ್ ಎ ಕಸ್ಟಮರ್ ಕ್ಯಾನ್ ಗೆಟ್ ಫ್ರಮ್ ಅವರ್ ಕಾಂಪಿಟೇಟರ್ಸ್. ನಮ್ಮ ಹತ್ರ ಬಂತು ಅಂತಂದರೆ ಎಂಡ್ ಟು ಎಂಡ್ ಸಲ್ಯೂಷನ್ ನಾವು ಕೊಡ್ತೀವಿ ಅವ್ರಿಗೆ.
0: ಕರೆಕ್ಟ್. ಮುಂದಿನ ಪ್ರಶ್ನೆಗೂ ಕೂಡ ಸೇರಿಸಿ ನೀವು ಉತ್ತರ ಕೊಟ್ಬಿಟ್ರಿ. ಬೇರೆ ಸ್ಪರ್ಧಿಗಳಿಗಿಂತ ನೀವು ಹೇಗೆ ಭಿನ್ನ ಅಂತ ಕೇಳೋದಕ್ಕಿದ್ದೆ. ಸೊ ನನ್ನ ಈ ಪ್ರಶ್ನೆಗೆ ಕೂಡ ಉತ್ತರ ಸಿಕ್ತು. ಇದ್ರ ಜೊತೆಗೆ ನೀವಾಗಲೇ ಹೇಳಿದ ಹಾಗೆ ನಾವು ಪರಿಸರವನ್ನು ಉಳಿಸ್ಕೊಳ್ಳುವಂಥ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ಈ ಪರಿಸರದ ಉಳಿವಿಗಾಗಿ ನಿಮ್ಮ ಸಂಸ್ಥೆ ಈ ಎಲ್ಲ ಕೆಲಸ ಮಾಡೋದ್ರ ಜೊತೆಗೆ ಮತ್ತಿನ್ನ ಯಾವ ಯಾವ ಯೋಜನೆಗಳನ್ನು ಹಾಕ್ಕೊಂಡಿದೆ?
1: ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಇವಾಗ ಪ್ರತಿಯೊಂದು ಇಂಡಸ್ಟ್ರಿನೂ ಪ್ರಸ್ತುತ

0: ವಾಗಿ ನೀವು ನೋಡಿದ್ರೆ CSR ಆಕ್ಟಿವಿಟೀಸ್ ಅಂತ ಮಾಡ್ತಾರೆ, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಬಿಟ್ಟು ಒಂದಷ್ಟು ಫಂಡ್ ತೆಗೆದಿಟ್ಟು ಏನೋ ಸೊಸೈಟಿಗೆ ಒಂದಷ್ಟು ಸರ್ವಿಸ್ ಮಾಡ್ತೀವಿ, ಏನೋ ಸೋಷಿಯಲ್ ವರ್ಕ್ ಮಾಡ್ತೀವಿ ಅಂತ. ಬಟ್ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ನಮ್ಮ ಕೋರ್ ಆಕ್ಟಿವಿಟಿ ಇಂಡಸ್ಟ್ರಿನಲ್ಲಿ. ಸೊ ಹಾಗಾಗಿ ಹಜಾರ್ಡ್ನ ಅಷ್ಟನ್ನು ತೆಗೆದುಹಾಕಿ ಪರಿಸರ ಸ್ನೇಹಿ ಕ್ಲೀನರ್ಸು ಸೊಲ್ಯೂಷನ್ಸು ಕೊಡೋದೇ ನಮ್ಮದು, ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ನಮ್ಮ ಕೆಲಸ. ದಟ್ ಈಸ್ ಅವರ್ ಕೋರ್ ಆಕ್ಟಿವಿಟಿ. ಆ ಥರ ನಾವು ಮಾಡ್ಕೊಂಡಿದ್ದೀವಿ.
1: ನೀವು ಎಷ್ಟರ ಮಟ್ಟಿಗೆ ಅದರಲ್ಲಿ ಗೆದ್ದಿದ್ದೀರಿ ಅನ್ನೋದಕ್ಕೆ ಇಲ್ಲೊಬ್ಬರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಜೊತೆನೇ ಕೆಲಸ ಮಾಡಿರುವಂಥವ್ರು ಸಂದೇಶ ಕಳಿಸಿದ್ದಾರೆ. ಮೀರಾ ಶ್ರೀನಿವಾಸ್ ಅವರ ಜೊತೆ ನಾನು ಕೆಲವು ಪರಿಸರ ಸುಧಾರಣೆಯ ಕೆಲಸಗಳನ್ನು ಪೈರೋ ಮೂಲಕ ಮಾಡಿದ್ದೆ. ಅವರ ಸರಳತೆ, ನಿಷ್ಕಲ್ಮತೆ, ಬದ್ಧತೆ ನೋಡಿ ನಾನು ನಿಜಕ್ಕೂ ತುಂಬ ಪ್ರಭಾವಿತನಾಗಿದ್ದೆ. ಮೀರಾ ಅವರು ಈ ಮಟ್ಟಕ್ಕೆ ಬೆಳೆದಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನನ್ನ ಮನಸ್ಸಿನಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತೀನಿ ಅಂತ ಜಿತೇಂದ್ರ ಅವರು ಸಂದೇಶವನ್ನ ಕಳಿಸಿದ್ದಾರೆ.
0: ಜಿತೇಂದ್ರ ಅವರೇ, ನಿಮ್ಮ ಹ್ಯುಮಿಲಿಟಿ ಮತ್ತೆ ನಿಮ್ಮ ಔದಾರ್ಯ ವರ್ಡ್ಸ್ಗೆ ಐ ಆಮ್ ಟೋಟಲಿ ಬೌಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್
1: ಮೇಡಮ್. ನಾವು ಬೆಳಗ್ಗೆಯಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ನಮ್ಮ ಕೇಳುಗರು ಅವರ ಒಂದು ದೃಷ್ಟಿಕೋನದಲ್ಲಿ ಹೆಣ್ಣು ಮಕ್ಕಳು ಈ ವೃತ್ತಿ ಜೀವನದಲ್ಲಿ ಏನೆಲ್ಲ ಸವಾಲುಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಅವರು ಹೇಳಿರುವಂತ ಒಂದಷ್ಟು ವಿಚಾರಧಾರೆಗಳನ್ನ ನಾನೀಗ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ನವೋದಯ ನಾಗರಾಜ್ ಅವರು ಜೆಪಿ ನಗರದಿಂದ ಸಂದೇಶವನ್ನ ಕಳಿಸಿದ್ರು. ಕೈಗಾರಿಕೆ ಅನ್ನೋ ಕ್ಷೇತ್ರ ಬಂದಾಗ ಹೆಣ್ಮಕ್ಳಿಗೆ ಪುರುಷರ ಸಂಖ್ಯೆ ಅಲ್ಲಿ ಜಾಸ್ತಿ ಇರೋದ್ರಿಂದ ಕೆಲಸ ಮಾಡೋದು ಕಷ್ಟ ಆಗತ್ತೆ, ಮೇಜರ್ ಸವಾಲು ಅದೇ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಈಗಾಗಲೇ ನೀವು ಇದನ್ನ ಫೇಸ್ ಮಾಡಿಬಿಟ್ಟಿದ್ದೀರಿ.
0: ಖಂಡಿತ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಅದು ನಿಜವಾಗ್ಲೂ ಚಾಲೆಂಜೇನೆ. ಬಟ್ ಇಲ್ಲಿ ಒಂದೇ ಏನು ಬರುತ್ತೆ ಅಂದರೆ, ನಾನು ಸಾಧಕಿ ಆಗಬೇಕಾ ಅಥವಾ ನನಗಾಗಲ್ಲ ಅಂತ ನಾನು ಹೇಳಿಕೊಂಡು ನಾನು ಹಿಂದೆ ಸರಿಬೇಕಾ ಅನ್ನೋದು ನಮ್ಮಲ್ಲಿದೆ. ಎರಡೂ ಶಕ್ತಿ ನಮ್ಮಲ್ಲಿದೆ. ನಾವು ಹಿಂದೆನೂ ಹೊಟ್ಟೋಗ್ಬಿಡ್ಬೋದು, ಆಗಲ್ಲಪ್ಪ ನನಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅಂತ. ನಾವೇ ನಮ್ಮ ನಮ್ಮ ದಾರಿನ ಕಂಡು ಹಿಡ್ಕೊಂಡು ಅಲ್ಲೇ ನಾವು ಸಾಧಕರಾಗೋ ಸಾಧ್ಯತೆಗಳು ಇರುತ್ತೆ. ದೇವ್ರು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ಅಂದರೆ ನಮ್ಮನ್ನ ಏನಕ್ಕೂ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಖಂಡಿತ ನಾವು ಆ ಆ್ಯಂಗಲಲ್ಲಿ, ಪಾಸಿಟಿವ್ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಯಾವ ಥರ ಅಟ್ಮಾಸ್ಫಿಯರ್ ಇದ್ದರೂ ನಾವು ಕೆಲಸ ಮಾಡೋಕ್ಕಾಗತ್ತೆ, ಖಂಡಿತ ಆಗತ್ತೆ.
1: ನೀವು ಹೇಳಿದ್ರಲ್ಲ ಮೇಡಮ್, ಇವಾಗ ಇದೇ ವಿಚಾರ ಇಟ್ಕೊಂಡು ಮತ್ತೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಹುಸೇನ್ ಭಾಷಾ ಸಾತ್ ಮೇಲ್ನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಹೆಣ್ಮಕ್ಳು ಎಷ್ಟೇ ಧೈರ್ಯವಂತರಾಗಿದ್ರೂ ಕೂಡ ಏನನ್ನೇ ಮಾಡಬೇಕು ಅನ್ನೋ ಹಠಾಚಲ ಇಟ್ಕೊಂಡಿದ್ರು ಕೂಡ ಕುಟುಂಬದವರ ಸಹಕಾರ ಪ್ರೋತ್ಸಾಹ ಇಲ್ಲ ಅಂದರೆ ಯಾವುದೇ ಸಮಸ್ಯೆ ಬಂದರೂ ಎದುರಿಸೋದಕ್ಕೆ ಅವರಿಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ.
0: ಅದು ನೂರಕ್ಕೆ ನೂರು ಸತ್ಯ. ಅದು ಯಾವುದೇ ಹೆಣ್ಮಗಳು ಸಾಧನೆ ಮಾಡಬೇಕು ಅಂತಂದರೆ ಅವ್ರ ಫ್ಯಾಮಿಲಿ ಅವ್ರ ಹಿಂದೆ ಇದ್ದರೆ ಮಾತ್ರ ಆಗತ್ತೆ. ಅದರಲ್ಲೂ ನಾನು ತುಂಬ ಲಕ್ಕಿ ಅಂತಲೇ ಹೇಳಬೇಕು. ನನ್ನ ಎಂಟೈರ್ ಫ್ಯಾಮಿಲಿ ನನ್ನ ಹಿಂದೆ ಇದ್ದಿದೆ. ನನಗೆ ಎಂಥ ಸಪೋರ್ಟ್ ಬೇಕಾದರೂ ಎಲ್ಲರೂ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ಅತ್ತೆ ಮಾವ ಆಗಲಿ, ಅಪ್ಪ ಅಮ್ಮ ಆಗಲಿ, ನಂದು ಸಿಬ್ಲಿಂಗ್ಸು ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಒಂದಿಲ್ಲ ಒಂದು ರೀತಿಯಲ್ಲಿ. ಹಾಗಾಗಿ ನಾನು ಇಷ್ಟು ದೂರ ಬರೋಕ್ಕಾಗಿರೋದು, ಅದಿಲ್ಲ ಅಂತಿಲ್ವೇ ಇಲ್ಲ. ಬಟ್ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮದು ಒಂದು ಏಮು, ಒಂದು ಗುರಿ ಅಂತ ಇರುತ್ತೆ. ಯಾವ ಪ್ರಶ್ನೆಗೂ, ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇಲ್ಲದೇ ಇಲ್ಲ. ಮನೆಯವ್ರನ್ನ ನಾವು ಹೇಗಾದರೂ ಕನ್ವಿನ್ಸ್ ಮಾಡ್ಬೋದು, ನಮ್ಮ ಮಾತಲ್ಲದೆ ನಮ್ಮ ಮನೆಯವ್ರು ಬೇರೆ ಯಾರ ಮಾತು ಕೇಳೋಕ್ಕಾಗತ್ತೆ?
1: ಹೌದು.
0: ಹಾಗಾಗಿ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ನಾವು ವರ್ಕ್ ಮಾಡಿದ್ರೆ ಖಂಡಿತ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಖಂಡಿತ ನಮ್ಮ ಪ್ಯಾಷನ್ಗೆ ಅವರು ಬೆಂಬಲವಾಗಿ ನಿಲ್ತಾರೆ. ನಾವು ಮುಂದುವರೆದು ನಾವು ಹೆಸರು ಮಾಡೋದು ಅವ್ರಿಗೂ ತುಂಬ ಹೆಮ್ಮೆ ತರುವಂಥ ವಿಷಯನೇ, ಖಂಡಿತ ಅದಾಗತ್ತೆ.
1: ಒಂದು ಲೆಕ್ಕದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಮುಖ್ಯ ಅಂತ
0: ತುಂಬಾ ಮುಖ್ಯ. ನೀವು ಮನೆಯಲ್ಲಾಗಲಿ, ಯಾವುದೇ ರಿಲೇಷನ್ಶಿಪ್ ಆಗಲಿ, ನಮ್ಮಲ್ಲಿಗೆ ನಾವೇ ಕಮ್ಯುನಿಕೇಟ್ ಮಾಡ್ಕೋಬೇಕಾದ್ರೂ ಪಾಸಿಟಿವ್ ಥಾಟ್ಸ್ನ ನಮಗೆ ನಾವು ಹಾಕ್ಕೋಬೇಕು. ಆ ಕಮ್ಯುನಿಕೇಷನ್ನು ತುಂಬ ಇಂಪಾರ್ಟೆಂಟು. ಆವಾಗಲೇ ಯಾವುದಲ್ಲಾದರೂ ನಾವು ಸಾಧನೆ ಮಾಡೋಕ್ಕೆ, ಯಶಸ್ಸು ಸಿಗೋಕ್ಕೆ ಸಾಧ್ಯ.
1: ಮತ್ತೊಬ್ರು ಮೇಡಮ್ ರಮೇಶ್ ಅಂತ ಹೇಳಿ ಬಿಡದೆಯಿಂದ ಬೆಳಗ್ಗೆ ಸಂದೇಶವನ್ನ ಕಳಿಸಿದ್ರು. ಅವ್ರು ಕೇಳ್ತಾ ಇದ್ದಾರೆ, ಮೂರು ವಿಚಾರನ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದು ಬಂದು ಶಿಫ್ಟ್ನಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ?
0: ಅದು ಫಸ್ಟ್ ಆಫ್ ಆಲ್, ನಾನು ಮೊದಲು ಶುರು ಮಾಡಿದಾಗ ಶಿಫ್ಟಲ್ಲೆಲ್ಲ ಹೆಂಗಸರು ಕೆಲಸ ಮಾಡ್ತಾ ಇರಲಿಲ್ಲ. ಬಟ್ ಇವಾಗಿನ ಟ್ರೆಂಡ್ ಹೇಗಿದೆ ಅಂತಂದರೆ, ಅಫ್ಕೋರ್ಸ್ ನಾನು ನಮ್ಮನೆ ಸುತ್ತಮುತ್ತ ನೋಡಿರೋದ್ರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ, ನಾಟ್ ಟು ಟೇಕ್ ಎನಿಥಿಂಗ್ ಒಫೆನ್ಸಿವ್. ಎಷ್ಟೋ ಹೆಣ್ಮಕ್ಕಳು ನಾವು ರಾತ್ರಿ ಶಿಫ್ಟೇ ನಮಗೆ ಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಹೋಗಿ ಕೆಲಸ ಮಾಡೋ ಅಂಥವರು ಕಾಲ್ ಸೆಂಟ್ರು, BPO ತುಂಬ ಜನ ಇದ್ದಾರೆ ಹೆಣ್ಮಕ್ಳು. ಕಷ್ಟ ಅನ್ನೋದು ಪ್ರಾಬಬ್ಲಿ ಹೆಣ್ಮಕ್ಳಿಗೆ ಇವಾಗ ಗೊತ್ತೇ ಇಲ್ಲ ಅನ್ಸುತ್ತೆ, ಆ ವರ್ಡ್ ಡಿಕ್ಷನರಿಯಿಂದ ತೆಗೆದಾಗಿದ್ದಾರೆ.
1: ಮೇಡಮ್ ಇನ್ನೊಬ್ರು ಹೇಳ್ತಾ ಇದಾರೆ, ಹೆಣ್ಮಕ್ಳು ಜಾಸ್ತಿ ಆಯ್ಕೆ ಮಾಡೋದೇನಂದ್ರೆ ಒಬ್ಬರೇ ಇರಬೇಕು, ಕಾಮ್ ಆಗಿರ್ಬೇಕು ಕೆಲಸ ಮಾಡೋ ಜಾಗದಲ್ಲಿ ಅಂತ ಹೇಳಿ. ಆದ್ರೆ ಸುತ್ತ ಈ ತರ ಪುರುಷ ಸಹೋದ್ಯೋಗಿಗಳಿದ್ದಾಗ ಏನೋ ಒಂಥರ ಕಿರಿಕಿರಿ ಫೀಲ್ ಮಾಡ್ತಾರೆ, ಅದು ಕೂಡ ಅವ್ರಿಗೊಂದು ಸಮಸ್ಯೆ ಅಂತ ಹೇಳ್ತಾ ಇದಾರೆ.
0: ಆ ಥರ ಹೇಳೋದಾದರೆ ಆವಾಗ ನಾನು ಒಂದೇ ಮಾತು ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ನಮ್ಗೆ ಇಷ್ಟ ಇಲ್ಲ.

0: ಅಂತ ಅದು ಅರ್ಥ ಆಗ್ಬಿಡುತ್ತೆ.
1: ಬಟ್ ಆಚೆ ಬರಬೇಕಲ್ವಾ?
0: ಖಂಡಿತ, ಆಚೆ ಬಂದ್ರೆ ತಾನೇ ಸಾಧನೆ ಆಗೋದು. ನಾವು ಕಂಫರ್ಟ್ ಝೋನ್ ಅಲ್ಲೇ ಇದ್ರೆ ಕಂಫರ್ಟಬಲ್ ಆಗಿ ಇದ್ದು ಬಿಡ್ತೀವಿ, ನಾವು ಪ್ರಪಂಚ ನೋಡಕ್ಕೂ ಆಗಲ್ಲ, ಜಗತ್ನ ಗೆಲ್ಲಕ್ಕೂ ಆಗಲ್ಲ, ಸಾಧನೆ ಅನ್ನೋದು ಮಾಡಕ್ಕಾಗಲ್ಲ, ಏನೂ ಆಗಲ್ಲ. ಸೊ ನಾವು ಪ್ರಪಂಚ ಅಂತಿದ್ರೆ ಹೆಣ್ಣು ಗಂಡು ಇಬ್ರು ಇರೋ ಜಾಗನೇ ಪ್ರಪಂಚ ಅಲ್ವಾ? ಸೊ ಅದರಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ನಾವು ಖಂಡಿತ ಕಲ್ತ್ಕೋಬೇಕು. ಆ ಕಿರಿಪಿರಿ ಇದು ಇದೆಲ್ಲಾನು ದೇರ್ ಆಲ್ ಚಾಲೆಂಜಸ್. ಅದರಿಂದ ನಾವು ಹೇಗೆ ಅದನ್ನು ಫೇಸ್ ಮಾಡಬೇಕು, ಹೇಗೆ ಆಚೆ ಬರಬೇಕು, ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು, ಯಾವ್ದು ನಮ್ಗೆ ಕಿರಿಕಿರಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿಬಿಟ್ರೆ ನಾವು ಸಾಧಕರಾಗ್ಬಿಡ್ತೀವಿ.
1: ಫೈನಲಿ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ, ದೈಹಿಕ ಸಾಮರ್ಥ್ಯದ ಬಗ್ಗೆ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಅದೊಂದು ಸವಾಲು ಅಂತ ಹೇಳ್ತಾ ಇದ್ದಾರೆ, ಒಪ್ತೀರಾ?
0: ನಾನು ಒಪ್ಪೋಕ್ಕೆ ಸ್ವಲ್ಪ ಕಷ್ಟನೇ ಮೇಡಮ್, ಯಾಕೆಂದರೆ ನಾನು ಕಣ್ಣಾರೇ ನೋಡಿರೋದು. ನಾನು ಹೇಳ್ತೀನಿ, ತುಂಬ ಇಂಡಸ್ಟ್ರೀಸ್ಗೆ ನಾನು ಹೋಗಿ ನೋಡಿದ್ದೀನಿ. ಶಾಪ್ ಫ್ಲೋರಲ್ಲಿ ಹೆಣ್ಮಕ್ಕಳು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ಅವ್ರ ಗಂಡಸ್ರಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು. ಅವರು ಫೋರ್ಕ್ ಲಿಫ್ಟ್ ಆಪರೇಟ್ ಮಾಡೋದಾಗಲಿ, ನೀವು ಎಂಥ ದೊಡ್ಡ ಎಕ್ವಿಪ್ಮೆಂಟ್ ಆಪರೇಟ್ ಮಾಡೋದಾಗಲಿ, ಅವ್ರು ಎಲ್ಲ ಮಾಡ್ತಾ ಇದ್ದಾರೆ. ದೈಹಿಕ ಶಕ್ತಿ ಕಡಿಮೆ ಅಂತ ಖಂಡಿತ ಅವ್ರಿಗೆ ಇಲ್ಲವೇ ಇಲ್ಲ. ಒಂದು ಹೆಣ್ಣು ಮಗುನ ಹಡಿತಾಳೆ ಅಂತಂದ ಮೇಲೆ ಅದಕ್ಕಿಂತ ದೈಹಿಕ ಶಕ್ತಿ ಟೆಸ್ಟ್ ಬೇರೆ ಒಂದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಖಂಡಿತ ಶಿ ಹ್ಯಾಸ್ ಆಲ್ ದ ಕೇಪಬಿಲಿಟಿ, ಶಿ ಇಸ್ ಕೇಪಬಲ್ ಆಫ್ ಗೋಯಿಂಗ್ ಬಿಯಾಂಡ್ ಸ್ಪೇಸ್.
1: ಸೊ ನಾವು ಈಕ್ವಲ್ ಆಗಿದ್ದೀವಿ ಎಲ್ಲ ಸಾಮರ್ಥ್ಯದಲ್ಲಿ,
0: ಮೋರ್ ದನ್ ಈಕ್ವಲ್ ಅಂದ್ರೂ ತಪ್ಪೇನೂ ಇಲ್ಲ.
1: ಓಕೆ, ಮತ್ತೊಬ್ರು ಇಲ್ಲಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ಸುಮಿತ್ರಾ ಅವರು ಸಂಡೂರ್ನಿಂದ. ಎಕ್ಸಾಕ್ಟ್ಲಿ ನಾನು ನಿಮ್ಮ ಮಾತುಗಳನ್ನೆಲ್ಲದಕ್ಕೂ ಕೂಡ ಅಗ್ರಿ ಮಾಡ್ತೀನಿ ಮೇಡಮ್, ಯಾವುದೇ ಅನುಮಾನ ಇಲ್ಲ. ಪ್ರತಿ ಹೆಣ್ಮಗಳು ನಿಮ್ಮ ಥರ ಆಗ್ಬಿಟ್ರು ಅಂತ ಹೇಳಿದ್ರೆ ಭಗವಂತ ನಮಗೆ ಕೊಟ್ಟಿರೋ ಅಷ್ಟೂ ಶಕ್ತಿನ ನಾವು ಬಳಸ್ಕೊಂಡಂಗೆ ಆಗತ್ತೆ ಅಂತ ಹೇಳ್ತಾ ಇದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಇಷ್ಟವಾಗ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ದಯವಿಟ್ಟು ನಿಮ್ಮ ಪ್ರಾಡಕ್ಟು, ನಿಮ್ಮ ಬ್ರ್ಯಾಂಡ್ ಏನು ಅನ್ನೋದನ್ನು ತಿಳಿಸಿ ಅಂತ ಹೇಳಿ ಚಂದ್ರಶೇಖರ್ ಕುಮಾರ ಪಾರ್ಕ್ನಿಂದ ಕೇಳ್ತಾ ಇದ್ದಾರೆ.
0: ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಕುಮಾರ್ ಪಾರ್ಕಿಂದ, ತುಂಬ ಥ್ಯಾಂಕ್ಸ್ ಸರ್. ಮತ್ತು ಎಲ್ಲ ಶ್ರೋತೃಗಳು ನೀವು ಅಷ್ಟೊಳ್ಳೊಳ್ಳೆ ವರ್ಡ್ಸ್ ಹೇಳಿ ನನಗೆ ಎನ್ಕರೇಜಿಂಗ್ ಆಗಿ ಮಾತಾಡ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮೇಡಮ್ ಆ್ಯಂಡ್ ಸರ್ಸ್ ಯಾರ್ಯಾರು ಕಳಿಸಿದ್ದೀರಾ ಮೆಸೇಜು ಎಲ್ಲರೂ. ಮತ್ತು ನಮ್ಮ ಪ್ರಾಡಕ್ಟ್ಸ್ ಏನು ಅಂತಂದರೆ, ಕೆಲವು ಮನೆಯಲ್ಲಿ ಉಪಯೋಗ ಮಾಡುವಂಥ ಪ್ರಾಡಕ್ಟ್ಸ್ನೂ ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ಫಸ್ಟ್ ಅದ್ರ ಬಗ್ಗೆ ಹೇಳಿಬಿಡ್ತೀನಿ. ಅಮೆಝಾನಲ್ಲಿ ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಮಾರ್ತಾ ಇದ್ದೀವಿ. ಗ್ರೀನ್ ಸಿ ಅನ್ನೋ ಬ್ರ್ಯಾಂಡಲ್ಲಿ, ಗ್ರೀನ್ ಸಿ ಈಸ್ ಅವರ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಆ ಗ್ರೀನ್ ಸಿ ಅಂತಂದರೆ ಏನು ಅರ್ಥ ಅಂತಂದರೆ ಗ್ರೀನ್ ಕೆಮಿಸ್ಟ್ರಿ ಅಂತ. ಗ್ರೀನ್ ಕೆಮಿಸ್ಟ್ರಿ ಪ್ರಾಡಕ್ಟ್ಸ್ನ ನಾವು ಅಮೆಝಾನಲ್ಲಿ ಮಾರ್ತಾ ಇದ್ದೀವಿ. ಆ ಲಿಂಕ್ಗಳು ಬೇಕಾಯಿತು ಅಂತಂದರೆ ನಾನು ನಿಮ್ಮ ಆರ್ಜೆ ಅವ್ರ ಹತ್ರ ಕೊಟ್ಟಿರ್ತೀನಿ, ಪ್ರಾಬಬ್ಲಿ ಅವ್ರು ಪಬ್ಲಿಷ್ ಮಾಡ್ಬೋದು. ನೀವು ಗ್ರೀನ್ ಸಿ ಪ್ರಾಡಕ್ಟ್ಸ್ ಪೈರೋ ಟೆಕ್ನಾಲಜೀಸ್ ಅಂತ ನೀವು ಹುಡುಕಿದ್ರೆ ನಿಮ್ಗೆ ಸಾಕಷ್ಟು ಮನೆಯಲ್ಲಿ ಉಪಯೋಗ ಮಾಡುವಂಥ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ನಾವು ಏನೇನು ಅದಲ್ಲದೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮಾಡ್ತೀವಿ ಅಂತಂದರೆ, ನಾನು ಮೊದಲೇ ಹೇಳಿದಂಗೆ ಬರೀ ಪ್ರಾಡಕ್ಟು ಅಂತ ನಾವು ಮಾಡಲ್ಲ. ಇಟ್ ಈಸ್ ಅ ಟೋಟಲ್ ಟೆಕ್ನಾಲಜಿ ಆರ್ ಅ ಕಾನ್ಸೆಪ್ಟ್ ದಟ್ ವಿ ಯೂಶಲಿ ಗಿವ್. ಇದರಲ್ಲಿ ಕೆಲವು ಪ್ರಾಡಕ್ಟ್ಸ್ ನಾನು ಹೇಳಬೇಕು ಅಂತಂದರೆ, ಡಿಗ್ರೀಸಸ್ ಅಂತ ನಾವು ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಅದು ಏನು ಮಾಡ್ತಾರೆ ಅಂದರೆ, ತುಂಬ ಕಾಸ್ಟಿಕ್ ಸೋಡಾ ಅನ್ನೋ ಐಟಮ್ನ ಯೂಶಲಾಗಿ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ರೂಮ್ ಟೆಂಪರೇಚರಲ್ಲೇ ವರ್ಕ್ ಆಗೋ ಅಂತ ನಾವು ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ಲಿಕ್ವಿಡ್ನ ಬಳಕೆ ಮಾಡಿ ಅದನ್ನು ಕ್ಲೀನ್ ಮಾಡೋ ಅಂಥ ಟೆಕ್ನಾಲಜೀಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ರೈಟ್ ಫ್ರಮ್ ಏರೋಸ್ಪೇಸ್ ಟು ಮೆರೀನ್ ಟು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸಿಂದ ಹಿಡ್ಕೊಂಡು ರೈಲ್ವೇಸ್ ಆಗಲಿ, ನೀವು ಶಿಪ್ ಬಿಲ್ಡಿಂಗಲ್ಲಾಗಲಿ, ನೀವು ಯಾವ ವರ್ಟಿಕಲ್ ನೋಡಿದ್ರು, ವಿ ಆರ್ ಸರ್ವಿಂಗ್ ಆಲ್ ದ ಇಂಡಸ್ಟ್ರೀಸ್, ಆಲ್ ದ ವರ್ಟಿಕಲ್ಸ್. ರೈಟ್ ಫ್ರಮ್ ಸಾಫ್ಟ್ವೇರ್ ಕಂಪನೀಸ್ ಆಲ್ಸೋ, ಹಾಸ್ಪಿಟಲ್ಸು ಮತ್ತು ಆಶ್ರಮ್ಸು ಟೆಂಪಲ್ಸು ಎಲ್ಲ ಕಡೆ ನಮ್ಮದು ಸೊಲ್ಯೂಷನ್ಸ್ ಅಷ್ಟು ಸೇಫ್ ಆಗಿರೋದ್ರಿಂದ, ಬ್ರಾಸ್ ಕ್ಲೀನರ್ಸು, ಸಿಲ್ವರ್ ಪಾಲಿಷಸ್ಸು, ಗೋಲ್ಡ್ ಕ್ಲೀನಿಂಗ್ ಕೂಡ ನಮ್ಮ ಹತ್ರ ಸೊಲ್ಯೂಷನ್ಸ್ ತಗೊಳ್ತಾರೆ. ಆ ಥರ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನೇನು ಎಲ್ಲರ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಬಿಲವರ್ಡ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಅಂತ ಎಲ್ಲ ನಮಗೆ ಒಳ್ಳೊಳ್ಳೆ ಟೆಕ್ನಾಲಜೀಸ್, ಒಳ್ಳೊಳ್ಳೆ ಪದಗಳನ್ನ ಕೊಟ್ಬಿಟ್ಟಿದ್ದಾರೆ. ಅದನ್ನು ನಾವು 30 ಇಯರ್ಸಿಂದನೇ ಮಾಡ್ಕೊಂಡು ಬಂದಿದ್ದೀವಿ. ನಮ್ದು ಅಷ್ಟು ಟೆಕ್ನಾಲಜಿ, ಅಷ್ಟು ಪ್ರಾಡಕ್ಟ್ಸು, ನಮ್ಮ ಸ್ವಂತ R&D ಲ್ಯಾಬ್ ನಮ್ದು ಏನಿದೆ ಕನಕಪುರದಲ್ಲಿ, ಅಲ್ಲೇ ನಾವು ಡೆವಲಪ್ ಮಾಡಿರೋ ಇಂಡಿಯನ್ ಬ್ರೈನ್ದು ಟೆಕ್ನಾಲಜೀಸು, ಅದಷ್ಟೂ ಇಂಡಿಯನ್ ಬ್ರೈನ್ ಪ್ರಾಡಕ್ಟ್ಸು. ಒಂದೇ ಒಂದು ಅಬ್ರಾಡ್ ಕಂಪನಿ ಜೊತೆ ಕೊಲಾಬ್ರೇಷನ್ ಇಲ್ಲ. ಮತ್ತು ಅಷ್ಟು ಅಬ್ರಾಡ್ ಕಂಪನೀಸ್ಗೆ, ನೀವು ಜರ್ಮನ್ ಕಂಪನೀಸ್ ಆಗಲಿ ಅಥವಾ ಜಪನೀಸ್ ಕಂಪನಿ ಆಗಲಿ ಅಥವಾ ಅಮೆರಿಕನ್ ಕಂಪನಿ ಆಗಲಿ, ಪ್ರತಿಯೊಂದು ಕಂಪನಿಗೂ ನಾವಿಲ್ಲಿಂದ ರಫ್ತು ಮಾಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸ್ನ. ಸೊ ಅದು ನಮ್ಮ ಹೆಗ್ಗಳಿಕೆ. ಮತ್ತು ನಮ್ಮ ರೈಲ್ವೇಸಲ್ಲಿ ನೀವು ಇವಾಗ ನೋಡ್ತಾ ಇದ್ರೆ ಮೆಟ್ರೋ ಟ್ರೈನ್ಸ್ ಬರ್ತಾ ಇದೆ, ಅದಲ್ಲದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರ್ತಾ ಇದೆ, ಅಮೃತ್ ಎಕ್ಸ್ಪ್ರೆಸ್ ಅಂತ ಎಲ್ಲ ಬರ್ತಾ ಇದೆ. ಅದಷ್ಟಕ್ಕೂ ಕ್ಲೀನಿಂಗ್ ಪ್ರಾಡಕ್ಟ್ಸ್ನ ಅಬ್ರಾಡಿಂದ ನಮ್ಮ ಇಂಡಿಯಾ ರಫ್ತು ಮಾಡ್ಕೊಳ್ತಾ ಇತ್ತು. ಅದಷ್ಟನ್ನು ನಾವು ಇಲ್ಲೇ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿ

0: ಟೆಸ್ಟಿಂಗ್ ಮಾಡಿ ಅಪ್ರೂವ್ ಮಾಡಿ ಇವಾಗ ಒಂದು 6 ವರ್ಷದಿಂದ ಮೆಟ್ರೋ ಟ್ರೈನ್ಸ್ ಅಷ್ಟನ್ನು ಕ್ಲೀನರ್ಸು ನಮ್ಮ ಕಂಪನಿಯಿಂದನೇ ಹೋಗ್ತಾ ಇದೆ. ಅದಲ್ಲದೆ ವಂದೇ ಭಾರತ್ ಟ್ರೈನ್ ಆಗಲಿ, ಅಮೃತ್ ಎಕ್ಸ್ಪ್ರೆಸ್ ಆಗಲಿ, LHB ಕೋಚಸ್ ಆಗಲಿ, ನೀವು ಯಾವುದೇ ಫಾಸ್ಟ್ ಟ್ರೈನ್ಸ್ ತಗೊಳ್ಳಿ, ರೈಲ್ವೇಸ್ಗೆ ಅಷ್ಟು ನಮ್ಮದೇ ಪ್ರಾಡಕ್ಟ್ಸ್ ಹೋಗ್ತಾ ಇರೋದು.
1: ಬಹಳ ಖುಷಿ ಮೇಡಮ್,
0: ಬಹಳ ಹೆಮ್ಮೆಯಿಂದ ನಾನು ಇದನ್ನ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಶಾಂತಾಚಾರ್ಯ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನ ಕಳಿಸಿ, ಮಹಿಳೆ ಅಂದ್ರೆ ಕೇವಲ ತಾಯಿ ತಂಗಿ ಈ ರೀತಿಯ ಸಂಬಂಧ ಮಾತ್ರ ಅಲ್ಲ, ಆಕೆ ಜಗತ್ತನ್ನೇ ತೂಗುವಂತ ಕೈಗಳನ್ನ ಹೊಂದಿರೋ ಹೆಣ್ಮಗಳು ಅಂತ ಹೇಳ್ತಾ ಇದಾರೆ. ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಸ್ಟ್ರಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಕ್ಕ ಮಹಾದೇವಿ ಕೊಪ್ಪಳ ಇಂದ ಹೇಳ್ತಾ ಇದಾರೆ. ಹಾಗೆ ಧಾರವಾಡದಿಂದ ವಾಣಿಶ್ರೀ ಅವರು ಸಂದೇಶವನ್ನ ಕಳಿಸಿ, ಸ್ವತಃ ಬಿಸ್ನೆಸ್ ಮಾಡೋದ್ರಿಂದ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಇದಾರೆ. ಹೆಣ್ಮಕ್ಳು ಸ್ಟ್ರಾಂಗ್, ಭಯಪಡದೆ ಮುನ್ನುಗ್ತಾರೆ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ. ಹಾಗೆ ಬಳ್ಳಾರಿ ಕಂಪ್ಲಿ ರಾಮಸಾಗರದಿಂದ BM ವಿಶ್ವನಾಥ್ ಅವರು, ನಿಮ್ಮ ಮಾತುಗಳನ್ನ ಕೇಳಿ ಬಹಳ ಖುಷಿ ಆಯ್ತು ಮೇಡಮ್ ಅಂತ ಹೇಳ್ತಾ ಇದಾರೆ. ಸಮಯ ಮೀರ್ತಾ ಇದೆ, ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಕೂಡ ಸಮೀಪಿಸಿಬಿಟ್ಟಿದೆ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ನೀವು ತುಂಬಾ ಡೀಟೇಲ್ಡ್ ಆಗಿ ನಮಗೆ ತೋರಿಸ್ಕೊಟ್ರಿ ಮೇಡಮ್, ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ.
0: ಥ್ಯಾಂಕ್ ಯು ಸೋ ಮಚ್. FM ರೇನ್ಬೋಗೂ ಅಷ್ಟೇ, ಮತ್ತು ನಮ್ಮ ಕೇಳುಗರಿಗೂ ಅಷ್ಟೇ, ಮತ್ತು ನಾನು ಇವತ್ತಿಲ್ಲಿ ಕೂತ್ಕೊಂಡು ಒಂದು ಸಾಧಕಿಯಾಗಿ ನಾನು ಮಾತಾಡೋದಕ್ಕೆ ತುಂಬ ಜನದ ಸಪೋರ್ಟ್ ನನಗಿದ್ದಿದೆ. ಸೊ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಫ್ರೆಂಡ್ಸು, ನನ್ನ ಕಾಲೇಜ್ ಮೇಟ್ಸು, ನನ್ನ ಮೆಂಟರ್ಸು, ಟೀಚರ್ಸು, ನಮಗೆ ಈ ಥರ ಆಪರ್ಚುನಿಟಿ ಕೊಟ್ಟಿರೋವಂಥ ನಮ್ಮ ಕಸ್ಟಮರ್ಸು, ನಮ್ಮ ಎಲ್ಲರಿಗೂ ಸೇರಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಖುಷಿಯಿಂದ ಇರಿ. ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ನಮ್ಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದರು ಸಾಧಕಿ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೈರೋ ಟೆಕ್ನಾಲಜಿಸ್ಟ್ ಕನಕಪುರ ಬೆಂಗಳೂರು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 102.1 ಕಂಪನಾಂಕಗಳು. ಆತ್ಮೀಯ ಕೇಳುಗರಿಗೆಲ್ಲ ವೀರೇಶನ್ನು ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ವೇಳೆ 5 ಗಂಟೆ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಏಕಲವ್ಯ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಸೈಂಧವಿಯವರ ಸ್ವರಗಳಲ್ಲಿ, ವಿಜಯ್ ಈಶ್ವರ್ ಅವರ ಗೀತ ಸಾಹಿತ್ಯಕ್ಕೆ ಅರ್ಜುನ್ ಜೆನಿ ಅವರ ಸಂಗೀತವಿದೆ.

ರಾಜಕುಮಾರ ಚಿತ್ರದಿಂದ ಸೋನು ನಿಗಮ್ ಅವರ ಸ್ವರದಲ್ಲಿ ಗೀತೆಯನ್ನು ಕೇಳಿದಿರಿ. ಗೌಸ್ವೀರ್ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಈಗ ಕೋಟಿಗೊಬ್ಬ 2 ಚಿತ್ರದ ಗೀತೆ, ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ಶ್ರೇಯ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಡಿ ಇಮಾನ್ ಅವರ ಸಂಗೀತವಿದೆ.

ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30. ಈಗ ಯುವವಾಣಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ.

0: యువ చింతన చింతన చింతన చింతన
1: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ್ ಕಾರ್ಯಕ್ರಮ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
1: ಕೇಳಿ ನೇರ ಫೋನಿನ್ ಕಾರ್ಯಕ್ರಮ
0: ಯುವ ಚಿಂತನ ಚಿಂತನ ಚಿಂತನ.

ಸ್ನೇಹಿತರೆ, ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತೇಳಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಸ್ನೇಹಿತ ವೀರೇಶ್. ಸ್ನೇಹಿತರೆ, ಇವತ್ತಿನ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ವಿಷಯ ಕುರಿತಂತೆ ನಿಮ್ಮ ವಿಚಾರ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ವ್ಯಕ್ತಪಡಿಸಬೇಕಾದರೆ ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853220312, ಮತ್ತೊಂದು ದೂರವಾಣಿ ಸಂಖ್ಯೆ 0853220958. ಕೇಳಿ ಸ್ನೇಹಿತರೆ ವಿಷಯ, ಸಾಮಾಜಿಕ ಜಾಲತಾಣಗಳ ಬಳಕೆ. ಸಾಮಾಜಿಕ ಜಾಲತಾಣಗಳು ಅಂತಂದರೆ ಏನು, ಅದರ ಅನುಕೂಲತೆಗಳು ಹೇಗಿವೆ, ಸಾಮಾಜಿಕ ಜಾಲತಾಣಗಳನ್ನು ಬಳಸುವಂಥ ವಿಧಾನಗಳೇನು, ಸಾಧಕ ಬಾಧಕ ಬಳಸುವಾಗ ಯಾವ ರೀತಿಯ ಒಂದು ವಿಧಾನಗಳನ್ನು ಅನುಸರಿಸಬೇಕು ಎನ್ನುವಂಥ ವಿಚಾರಗಳನ್ನು ನಮ್ಮೊಂದಿಗೆ ವ್ಯಕ್ತಪಡಿಸೋಣ. ಹಲೋ ಆಕಾಶವಾಣಿ, ಹಲೋ

ಮತ್ತಮ್ಮ ಹೆಸರು ಎಲ್ಲಿಂದ? ಹೇಳಿ, ಎಲ್ಲಿಂದ ಮಾತಾಡ್ತಿರೋದು? ಹಾ ಹೇಳಿ, ಕೇಳಿಸ್ತಾ ಇದೆಯಾ? ಎಲ್ಲಿಂದ ಮಾತಾಡ್ತಾ ಇರೋದು? ಸಿಂಧನೂರಿಂದ. ತಮ್ಮ ಹೆಸರು? ಅಂಬರೀಶ್. ಏನ್ ಮಾಡ್ಕೊಂಡಿದ್ದೀರಿ ಅಂಬರೀಶ್ ಅವರೇ? ರೈತರಿದ್ದೀರಿ. ಈಗ ವಿಷಯ ಗೊತ್ತಾಯ್ತಾರೆ ನಿಮಗೆ?

0: ಈಗಾಗಲೇ ನಮ್ಮ ಬದುಕಿಗೆ ತುಂಬಾ ಪ್ರಮುಖವಾಗಿವೆ ಈ ಜಾಲತಾಣಗಳು ಅಂತಂದ್ರೆ. ಇದನ್ನ ಹಂಚಿಕೊಳ್ಳೋದಕ್ಕೆ, ವ್ಯಾಪಾರದ ದೃಷ್ಟಿಯಿಂದ ದೂರದವರ ಜೊತೆಗೆ ಮಾತನಾಡೋದಕ್ಕೆ ಒಂದು ಉತ್ತಮವಾದ ವಿಧಾನ. ಇದಕ್ಕೆ ನಾವು ಜಾಲತಾಣಗಳು ಅಂತೇಳಿ ಕರಿತೀವಿ. ಈಗ ಉದಾಹರಣೆ, ನೀವು ಫೋನಲ್ಲಿ ನೋಡಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ಗಳಾಗಿರ್ಬೋದು, ನೋಡ್ತೀರಾ, ಬಳಸ್ತೀರಾ ಇಲ್ವಾ ಮೊಬೈಲಲ್ಲಿ? ಹೆಂಗೆ ಅವು ಬಳಸೋದ್ರಿಂದ ಹೆಂಗೆ ಅನುಕೂಲ ಅನಿಸುತ್ತೆ ನಿಮಗೆ? ಅದೇ ಯಾವ ರೀತಿ ಅನುಕೂಲ ಆಗುತ್ತೆ? ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಒಳ್ಳೇದಂತಂದ್ರೆ ಯಾವ ರೀತಿ? ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಈಗ ಉದಾಹರಣೆ, ಸ್ನೇಹಿತರು ಕುಟುಂಬದವ್ರ ಜೊತೆಗೆ ತಕ್ಷಣ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಫೋನ್ ಕಾಂಟ್ಯಾಕ್ಟ್ ಅಲ್ಲಿ. ಅಥವಾ ಈ ಜ್ಞಾನಸ್ಥದ ದೃಷ್ಟಿಯಿಂದ ಒಂದು ಏನಾದರೂ ಒಂದು ನಾಲೆಜ್ ಪಡ್ಕೋಬೇಕು, ಒಂದು ಇನ್ಫಾರ್ಮೇಷನ್ ಬೇಕು ನಮ್ಗೆ ಅಂತ ಹೇಳಿದರೆ, ಈ ಪ್ರಪಂಚದ ಸುದ್ದಿ, ಹೊಸ ಒಂದು ವಿದ್ಯಮಾನಗಳನ್ನು ಒಂದು ಕ್ಷಣದಲ್ಲೇ ತಿಳ್ಕೊಳ್ಬೋದು ಅಲ್ವಾ?
1: ಹ್ಞೂ,
0: ಉಪಯೋಗ ಆಗುತ್ತೆ. ಸರಿ, ಒಳ್ಳೆಯದು ಇವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ, ಸಾಮಾಜಿಕ ಜಾಲತಾಣಗಳು ಅಂತೇಳಿದರೆ ನಮ್ಮ ಬದುಕಿಗೆ ತುಂಬ ಪ್ರಮುಖವಾದ ಭಾಗವಾಗಿದೆ. ಯಾವ ರೀತಿಯಾಗಿ ಅಂತೇಳಿದರೆ, ಜ್ಞಾನ ಹಂಚಿಕೆ ದೃಷ್ಟಿಯಿಂದ ವ್ಯಾಪಾರಕ್ಕೆ ಮತ್ತು ದೂರದವರೊಂದಿಗೆ ಮಾತನಾಡಲು ಒಂದು ಸಂವಹನ ದೃಷ್ಟಿಯಿಂದ ಉತ್ತಮವಾದ ವಿಧಾನಕ್ಕೆ ನಾವು ಸಾಮಾಜಿಕ ಜಾಲತಾಣಗಳು ಅಂತೇಳಿ ಕರಿತೀವಿ. ಅವು ಯಾವುವು ಅಂತೇಳಿದರೆ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಹೀಗೆ ಇತ್ಯಾದಿ ಅನೇಕ ರೀತಿಯಲ್ಲಿ ಜಾಲತಾಣಗಳನ್ನು ನಾವು ಈ ವಿಧಾನಗಳ ಮುಖಾಂತರ ನೋಡ್ಬೋದು. ಹಲೋ ಆಕಾಶವಾಣಿ
1: ಸರ್, ನಮಸ್ಕಾರ ಸರ್. ನಾವು ಮರ್ಚೆಠಾಳ ಈರಣ್ಣ ಅಂತ ಮಾತಾಡ್ತೇವೆ.
0: ಮರ್ಚೆಠಾಳದಿಂದ ಈರಣ್ಣ. ಏನ್ ಮಾಡ್ಕೊಂಡಿದ್ರಿ ಈರಣ್ಣ ಅವರೇ?
1: ಸರ್ ನಾವು ರೈತರು ಸರ್.
0: ರೈತರು ಇದ್ದೀರಿ, ಹೊಲದಲ್ಲಿ ಹೇಗಿದೆ ಬೆಳೆ ಎಲ್ಲ?
1: ಸರ್ ಇವಾಗ ಮಳೆ ಬಂದ್ರೆ ನಮ್ ಬೆಳೆ ಸರ್ ಎಲ್ಲ ಖರ್ಚು ಮಾಡಿದ್ವಿ. ಒಂದ್ ವಾರ ಆಯ್ತು ಮಳೆ.
0: ಏನ್ ಹಾಕಿದ್ರಿ ಹೊಲದಲ್ಲಿ ಬೆಳೆ?
1: ಸರ್ ಹತ್ತಿ ಹಾಕಿವ್ರಿ.
0: ಹತ್ತಿ
1: ಹತ್ತಿ ಹಾಕಿವ್ರಿ. 2 ತಿಂಗಳಾಗ್ಯಾದ್ರಿ, ಏನು ಎತ್ತರ ಬಂದಿಲ್ರಿ, ಮಳೆ ಇಲ್ಲ ಎಲ್ಲ.
0: ನಿಮ್ದು ಅಲ್ಲಿ ಒಣ ಬೇಸಾಯನಾ? ಒಣ ಬೇಸಾಯ.
1: ಒಣ ಬೇಸಾಯ ಸರ್, ಲಾಸ್ಟ್ ನೀರ್ ಅಂದ್ರೆ ನಮ್.
0: ಹೌದೌದು. ಸರಿ ಸರಿ
1: ಸರ್, ಎಲ್ಲರಿಗೂ ಶ್ರಾವಣ ಮಾಸದ ಹಬ್ಬದ ಶುಭಾಶಯಗಳು.
0: ಇನ್ನೂ ಇಲ್ಲ, ನಾಳೆಯಿಂದ ಆರಂಭ ಆಗುತ್ತೆ. ನಾಳೆ ಅಮಾವಾಸ್ಯೆ, ನಾಳೆದಿಂದ ಪ್ರಾರಂಭ. ಸರಿ ಈರಣ್ಣವ್ರೇ, ಈಗ ಸಾಮಾಜಿಕ ಜಾಲತಾಣಗಳು ಅಂತೇಳಿ ನಾವು ವಿಷಯ ತಗೊಂಡಿದ್ವಿ ಇವತ್ತು. ಜಾಲತಾಣಗಳು ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದಲ್ಲ ಇಂಟರ್ನೆಟ್ ಬಗ್ಗೆ.
1: ಟಿವಿ ಆಗಲಿ ಮೊಬೈಲ್
0: ಆಗಲಿ, ಟಿವಿ ಅಲ್ಲ ಮೊಬೈಲ್ ಅಲ್ಲಿ ನಾವು ಈಗ
1: ಜಾಲತಾಣ
0: ಮೊಬೈಲ್ ಅಲ್ಲಿ ಬಳಸುವಂತ ವಿಧಾನಗಳು ಜಾಲತಾಣಗಳು ಅಂತಂದ್ರೆ ಈ ಫೇಸ್ಬುಕ್, ಅದೇ ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್, ಫೇಸ್ಬುಕ್. ಅದೇ ಯಾವ್ದ್ರ ಮುಖಾಂತರ ಅಂತ ಹೇಳಿದ್ರೆ ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇವು ಇಂಥ ಒಂದು ವಿಧಾನಗಳಿಂದ
1: ಅನುಕೂಲ ಆಗಬೇಕಂತ ಬಳಸಿದ್ರೆ ನಮ್ಗೇನು ತೊಂದರೆ.

0: ವಿಷಯ ಮಾತಾಡೋದು ಸರ್. ನಾವು ಹೆಂಗ ಯೂಸ್ ಮಾಡಿದಂಗೆ ಹಂಗೆ ಸರ್ ಒಳ್ಳೆ.
1: ಹ್ಞೂ, ಅನುಕೂಲನೂ ಇದೆ, ಅನಾನುಕೂಲನೂ ಇದೆ, ಸಾಧಕನೂ ಇದೆ, ಬಾಧಕಗಳು ಕೂಡ ಇದಾವೆ.
0: ಹೌದು ಸರ್, ಹೌದು ಸರ್, ಹೌದು ಸರ್.
1: ಹ್ಮ್,
0: ಹಂಗಾಗಿ ನಮ್ಗೆ ಒಳ್ಳೇದ ಹೋದ್ರೆ ತೊಂದರೆ ಇಲ್ಲ ಸರ್. ಮತ್ತೆ ಅದರಿಂದ ನಾವು ಮಾಡ್ಕೊಂಡಂಗ ಇರ್ತದ ಸರ್.
1: ಹ್ಮ್, ಈಗ ವ್ಯಾಪಾರ ಮತ್ತೆ ಉದ್ಯೋಗದ ದೃಷ್ಟಿಯಿಂದ ಕೂಡ ಅನುಕೂಲ ಆಗುತ್ತೆ.
0: ಆಗ್ದು ಆಗ್ದು ಸರ್.
1: ಆಮೇಲೆ
0: ಮತ್ತೆ ಒಂದ್ ನಂಬರ್ ಮಿಸ್ ಆದ್ರೆ ದುಡ್ಡು ಸಹ ಇನ್ನೊಂದು ಕಡೆ.
1: ಆಮೇಲೆ ನಮ್ಮಲ್ಲಿರ್ತಕ್ಕಂತ ಒಂದು ಪ್ರತಿಭೆಗಳು, ಒಂದು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಈ ಕಲೆ, ಸಂಗೀತ, ಬರವಣಿಗೆ ಅಂತ ಒಂದು ಪ್ರತಿಭೆಗಳನ್ನ ನಾವು
0: ಸ್ನೇಹಿತರಾಗ್ಲಿ ಬಂದು ಬಳಗಾಗ್ಲಿ ಅವ್ರನ್ನ ಒಂದು ಎರಡ್ ಮೂರ್ ನಿಮಿಷದಾಗ ಮಾತಾಡಿಸಿ ಇದು ಮಾಡ್ಬೋದು.
1: ಅದೇ ಅನುಕೂಲನೂ ಇದೆ, ಅನಾನುಕೂಲ ಕೂಡ ಇದೆ. ಅನಾನುಕೂಲ ಸಹಿತ ಇದೆ, ಅದನ್ನಿದೆ. ಮತ್ತೆ ಬಳಸುವಾಗ ತುಂಬಾ ಎಚ್ಚರಿಕೆಯನ್ನ ಪದ್ಧತಿಗಳನ್ನ ನಾವು ಅನುಸರಿಸಿಕೊಳ್ಬೇಕಾಗ್ತದೆ. ಹೌದಾ? ಸರಿ, ಒಳ್ಳೇದು. ಈರಣ್ಣವ್ರೆ, ಕರೆ ಮಾಡಿದಕ್ಕೆ ಧನ್ಯವಾದ.
0: ನಮಸ್ಕಾರ.
2: ನಮಸ್ಕಾರ ರೀ.
1: ನಮಸ್ಕಾರ.
2: ನಾವು ಗೊಂದಡಿಯಿಂದ ಉತ್ನಾಯ ಸ್ವಾಮಿ ಗೊಂದಡಿ ಅಂತ ಹೇಳಿ ಮಾತಾಡಕತ್ತೀವಿ.
1: ಗೊಂದಡಿಯಿಂದ?
2: ಹೌದ್ ಸರ್.
1: ತಮ್ಮ ಹೆಸರು?
2: ನಯ್ಯ ಸ್ವಾಮಿ.
1: ಯಾರು?
2: ನಯ್ಯ ಸ್ವಾಮಿ.
1: ಚಿನ್ನಯ್ಯ ಸ್ವಾಮಿ?
2: ಉತ್ತನಯ್ಯ ಸ್ವಾಮಿ.
1: ಉತ್ತನಯ್ಯ ಸ್ವಾಮಿ. ಹೇಳ್ರಿ ಸ್ವಾಮಿಗಳೇ, ಹೇಗಿದ್ದೀರಿ?
2: ಆರಾಮಿದೆ ಸರ್. ನೀವು ಆರಾಮ್ರಿ?
1: ಆರಾಮಿದೀವಿ. ಏನ್ ಮಾಡ್ಕೊಂಡಿದ್ದೀರಿ ಸ್ವಾಮಿಗಳೇ ತಾವು?
2: ಏನಿಲ್ಲ, ರಿಟೈರ್ಮೆಂಟ್ ಬಂದ್ರಿ.
1: ರಿಟೈರ್ಮೆಂಟ್ ಅಂದ್ರೆ ಈ ಮುಂಚೆ ಏನು ಕೆಲಸ ಮಾಡ್ತಿದ್ರಿ? ಈಗ ಮನೇಲೇ ಇರ್ತೀರಿ?
2: ಓದ್ತಿರ್ತೀವಿ.
1: ಒಳ್ಳೇದು. ಸ್ವಾಮಿಗಳಂದ್ಮೇಲೆ ಹೋಗ್ಬೇಕಲ್ವ?
2: ಮತ್ತೆ ಭಕ್ತರ ಮನೆಗೆ ಬೆನ್ನ ಕೊಡ್ತಾರ, ಹೋಗ್ಬೇಕಲ್ವ?
1: ಹೋಗ್ಬೇಕು. ಒಳ್ಳೇದು. ಹೇಳ್ರಿ ಸ್ವಾಮಿಗಳೇ.
2: ಕಾಯಕವೇ ಕೈಲಾಸ ಅಂತ ಹೇಳಿ ಮಾಡ್ತೀವಿ, ಭಿಕ್ಷಾಟನೆ ಮಾಡ್ತೀವಿ.
1: ಹೌದೌದೌದು. ಸ್ವಾಮಿಗಳೇ, ಈಗ ಸಾಮಾಜಿಕ ಜಾಲತಾಣಗಳು ಅಂತೇಳಿ ನಾವು ತಗೊಂಡಿದೀವಿ ಇವತ್ತಿನ ವಿಷಯ. ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಈ ರೀತಿ ಏನು ಫೋನ್ನಲ್ಲಿ ಏನು ಬರ್ತವೆಲ್ಲ, ಇವುಗಳನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೇಕು, ಇವುಗಳಿಂದ ಅನುಕೂಲ ಹೇಗಿದೆ, ಅನಾನುಕೂಲ ಎರಡು ಇದೆ
2: ಸರ್. ನೀ ಅನ್ನ ಕರೆಕ್ಟ್, ಸದುಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಅನ್ನ ಸರಿಯಾದ ಇದು ಮಾಡಬಾರ್ದು, ಅದನ್ನ ವೇಸ್ಟ್ ಮಾಡಿ ಏನೋ ರಿಸ್ಕ್ ಸಿಗಬಾರ್ದು, ಹೋಗ್ಬಾರ್ದು ಸರ್.
1: ಅದೇ ಈಗ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕಂತೀರಿ?
2: ನಮಗ್ ಬೇಕಿದ್ರೆ ನಾವು ತಕ್ಕಂತ ನಮಗ್ ಬೇಕಿದ್ದಷ್ಟೇ ಮಾತಾಡಿ ಅದನ್ನ ಇಡಬೇಕು. ಎಷ್ಟು ಗಾಡಿ ಯಾರ್ದಾನ ತಗೊಂಡು ಹೋಗಿ ಲಿಗೈಡ್ ಮಾಡ್ಕೊಂಡು ಅದ್ರ ಸಿಗಕ್ ಹೋಗ್ಬಾರ್ದು. ಕೂಡಿ ಆಗ್ಯದ ಸರ್.
1: ಅದು ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಮಾಡ್ಬೇಕು.
2: ಬುದ್ಧಿವಂತಿ ಉಪಯೋಗ ಮಾಡ್ಕೋಬೇಕು. ಅದ್ ಏನಾನ ಅನ್ನಕ್ ಹೋಗಿ ಏನಾನ ಮಾಡಕ್ ಹೋಗಿ ಏನೋ ಒಂದ್ ಆಗ್ತದ.
1: ಆಗ್ತವ ಆಗ್ತವ ಆಗ್ತವ.
2: ಅದ್ ಆಗ್ತದ. ಮತ್ತೆ ಹಿಂದಗಡೆ ಪೇಜ್ನೆ ಇದ್ದು ಅಲ್ಲನ್ ಸೇವ್ ಮಾಡುದು.
1: ಆಮೇಲೆ ಸಮಯದ ದುರ್ಬಳಕೆ ಕೂಡ ಆಗ್ತದೆ ಇದರಿಂದ. ಯಾಕಂತಂದ್ರೆ
2: ಚಲೋ ಆದ್ರಿ ಸರ್, ಬಳಕೆ ಆದ
1: ಬಳಕೆನೂ ಇದೆ, ಅಷ್ಟೇ ಅನಾನುಕೂಲ ಕೂಡ ಇದೆ. ಯಾಕಂತಂದ್ರೆ
2: ಲಿಮಿಟ್ ಆಗಿ ಬಳಕೆ ಮಾಡ್ಕೊಂಡು ಫೋನ್ ದೂರ ಇಟ್ಟುಬಿಡಬೇಕು.
1: ಈ ಮಕ್ಕಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಗಂಟೆ ಗಟ್ಟಲೆ ನೋಡೋದ್ರಿಂದ
2: ಮಕ್ಕಳಿಗೆ ಸರ್, ಸಣ್ಣ ಮಕ್ಕಳಿಗೆ ಅದು ಫೋನ್ ಕೊಡಬಾರದು.
1: ಇದರಿಂದ ಅವ್ರ ಓದಿಗೆ ಮತ್ತೆ ಕೆಲ್ಸಕ್ಕೆ ಕೂಡ ತೊಂದರೆ ಆಗುತ್ತದೆ
2: ಸರ್. ಹಂಗೆ ಬ್ರೈನಿಗೆ ಔಟ್ ಮಾಡ್ತದ ಬ್ರೈನ್.
1: ಆರೋಗ್ಯ ಸಮಸ್ಯೆ ಕೂಡ ಇದೆ ರೀ ಇದರಿಂದ.
2: ಹೌದು ಸರ್, ಹೌದು.
1: ನಿದ್ರಾಹೀನತೆ ಆಗಿರ್ಬೋದು, ಕಣ್ಣಿನ ದೋಷ, ಮಾನಸಿಕ ಒತ್ತಡಗಳು ಹೆಚ್ಚಾಗ್ತವೆ,
2: ಕಿವಿ ಕರ್ಣಪಟಲ ಹೋಗ್ಬಿಡ್ತಾವ. ಎಷ್ಟು ನೋಡೋದ್ರಿಂದ ನೀವನ್ನ ಕಣ್ಣಿನ ದೋಷ ಮತ್ತೆ ರಿಸ್ಕ್ ಒತ್ತದ. ಮೈಂಡ್ ಇದಾಗ್ತದೆ ಸರ್, ಅದು ಅದಕ್ಕೆ ಅದು ಪದೇ ಪದೇ ನೋಡ್ಬೇಕನ್ಸ್ತದ. ಹುಡುಗರಿಗಾದ್ರೇನು ದೊಡ್ಡವರಿಗಾದ್ರೆ
1: ಆದ್ರೆ ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಕೊಂಡು
2: ಅಷ್ಟೇ ಬಳಸಿರ್ಬೇಕು. ಅಂದಾಗ ಮಾತ್ರ ಅದಕ್ಕೆ ಕಿಮ್ಮತ್ತದ, ಮತ್ತೆ ಯಾವ ರಿಸ್ಕನೂ ಇರೋದಿಲ್ಲ.
1: ಆಮೇಲೆ ಕೆಲವೊಂದು ವೈಯಕ್ತಿಕ ವಿಷಯಗಳನ್ನ ಹೆಚ್ಚಾಗಿ ಹಾಕ್ಬಾರ್ದು ಅದರಲ್ಲಿ. ಇದರಿಂದ ನೀವ್ ಅಂದ್ರಿ, ಇದರಿಂದ ಏನೋ ದುರಂತಗಳಾಗ್ತವೆ, ಸಿಕ್ಕಾಕೊಳ್ತೀವಿ ಅಂತ ಅಂದ್ರಲ್ಲ.
2: ಅವ್ರ ಹಿಂಗಂದ್ರಂತೀವಿ
1: ಸೈಬರ್ ವಂಚನೆಗೆ ಒಳಗಾಗೋ ಕೂಡ ಅಪಾಯ ಇದೆ.
2: ಅಪಾಯ ಇದೆ, ಇದೆ, ಇದೆ. ಅದಕ್ಕ ಎಷ್ಟು ಉಪಯೋಗ ಮಾಡ್ಕೋಬೇಕು ಅಷ್ಟೇ ಉತ್ತಮ. ದುರುಪಯೋಗ ಮಾಡ್ಕೋಬಾರ್ದು,
1: ದುರುಪಯೋಗ ಮಾಡಬಾರ್ದು. ಆಮೇಲೆ ಸುಳ್ಳು ಸುದ್ದಿಗಳು ಅಬ್ಬಿಸ್ಬಿಡ್ತಾರೆ.
2: ಅವು ಏನೋ
1: ಸತ್ಯ
2: ಅದನ್ನ 12 ತಾಸು ಕುಂಡೆ ಓಡಾಡ್ತಿರಲ್ಲ ಸರ್, ಅದೆಲ್ಲ ರಿಸ್ಕ್.

0: ಬರೋದು.
1: ಹ್ಞೂ, ಸತ್ಯ ವಿಚಾರ ಇಲ್ದೇ ಸುಳ್ಳು ಸುದ್ದಿಗಳನ್ನು ಮಾಹಿತಿ ಹಬ್ಬಿ ಬಿಡ್ತಾರೆ ಅದರಲ್ಲಿ. ಇದರಿಂದ ಅಲ್ಲೋಲ ಕಲ್ಲೋಲ ಆಗುವಂತ ಸೃಷ್ಟಿಯಾಗುವ ಸಂಭವಗಳಿದೆ.
0: ಬಹಳ ಮನುಷ್ಯನ ಕೆಮ್ಮತ್ ಹೋಗ್ತದ. ನಾವು ಎಷ್ಟು ಉಪಯೋಗ ಮಾಡ್ಕೋಬೇಕು ಅಷ್ಟೇ ಮಾಡ್ಕೋಬೇಕು.
1: ಅದಕ್ಕೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಸಾಮಾಜಿಕ ಜಾಲತಾಣಗಳು ಸಾಧಕ ಕೂಡ ಇದೆ, ಬಾಧಕ. ಅನುಕೂಲನೂ ಇದೆ, ಅನಾನುಕೂಲನೂ ಇದೆ.
0: ಅನುಕೂಲ ಅಷ್ಟೇ, ದುರುಪಯೋಗ ಮಾಡ್ಕೋಬಾರ್ದು.
1: ಅಷ್ಟು ಈಗ ಸದುಪಯೋಗ ಯಾವ ರೀತಿ ಅಂತ ಅಂದ್ರೆ, ನಮ್ಮಲ್ಲಿರ್ತಕ್ಕಂತ ಪ್ರತಿಭೆಗಳು, ಕಲೆ ಬಗ್ಗೆ ಆಗಿರ್ಬೋದು, ಸಂಗೀತ, ಬರವಣಿಗೆ,
0: ಆಡ್ಬೇಕು, ಪದ ಮಾತು ಕತೆ ಇಂತವೆಲ್ಲ, ಕೀರ್ತನ ಯಾವನಿದ್ವಪ್ಪ ಅಂದ್ರೆ ಸದುಪಯೋಗ ಮಾಡ್ಕೋಬೇಕು.
1: ಇಂಥ ಒಂದು ಪ್ರತಿಭೆಗಳನ್ನ ಜಗತ್ತಿಗೆ ತೋರಿಸೋದಕ್ಕೆ ನಾವು ಒಂದು ಉತ್ತಮ ವೇದಿಕೆ ಅಂತ ಹೇಳ್ಬೋದು.
0: ನಮ್ಲಿಂದ ಸಹಾಯ ಆಗಿರ್ಬೇಕು, ಅದು
1: ಸಹಾಯ ಆಗಿರ್ಬೇಕು. ಅನುಕೂಲ ಆಗಿರ್ಬೇಕು
0: ಮತ್ತೆ ಪಾಠ ಆಗ್ಬೇಕು ನಮ್ಲಿಂದ. ಅನ್ನ ಸರಿ ಏನನ್ನ ಒಂದ್ ಮಾಡಕ್ ಹೋದ್ರೆ ಅದ್ರಾಗ ಸಿಗಬಾಡಕ್ ಹೋಗ್ಬಾರ್ದು,
1: ಮಾಡ್ಬಾರ್ದು, ಮಾಡ್ಬಾರ್ದು,
0: ಮಾಡ್ಬಾರ್ದು.
1: ಅದು
0: ನಮಸ್ಕಾರ ಸರ್.
1: ಒಳ್ಳೇದು ರೀ. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಯಾರ್ಯಾರ ಅಭಿಪ್ರಾಯಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದು. ಹಾಗೆಯೇ ಈ ಸಾಮಾಜಿಕ ಜಾಲತಾಣಗಳನ್ನು ಬಳಸಬೇಕಾದರೆ ಅದರದೇ ಆದಂಥ ಒಂದು ಕೆಲವು ಪದ್ಧತಿಗಳಿದ್ದಾವೆ. ಈ ಸಮಯವನ್ನು ನಿಗದಿಪಡಿಸಿಕೊಂಡು ನಾವು ಅದನ್ನು ಬಳಸ್ಕೊಳ್ಬೇಕು. ಕೆಲವೇ ಗಂಟೆಗಳು ಮಾತ್ರ ಬಳಸೋದರಿಂದ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ಬೋದು. ಈಗಾಗಲೇ ಹೇಳಿದ್ವಿ ನಾವು, ವೈಯಕ್ತಿಕ ವಿಚಾರಗಳಾಗಿರ್ಬೋದು ಅಥವಾ ಮಾಹಿತಿ ಅಥವಾ ಫೋಟೋಗಳು, ಈ ಮೊಬೈಲ್ ಸಂಖ್ಯೆಗಳನ್ನು ಎಲ್ರಿಗೂ ಕಾಣಿಸ್ಕೊಳ್ಳುವಂತೆ ಹಂಚಿಕೊಳ್ಬಾರ್ದು ಅನ್ನುವಂಥ ಪದ್ಧತಿ ಇದೆ. ಯಾವುದೇ ಸುದ್ದಿಯನ್ನು ನಂಬೋದಕ್ಕಿಂತ ಮೊದಲು ಅದರ ಸತ್ಯ ಅಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಬೇಕು. ಆಮೇಲೆ ಅಪರಿಚಿತ ಒಂದು ಮೆಸೇಜ್ಗಳು ಬರ್ತಿರ್ತವೆ, ಲಿಂಕ್ಗಳು ಬರ್ತಿರ್ತವೆ, ಅಂಥವುಗಳಿಗೆಲ್ಲ ಸ್ಪಂದಿಸಬಾರ್ದು ಅನ್ನುವಂಥದ್ದು ಇದರ ಒಂದು ಪದ್ಧತಿ ಅಂತೇಳಿ ನಾವು ಹೇಳ್ತೀವಿ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ?
1: ನಾಗೇಂದ್ರಪ್ಪಗೌಡ, ಗೊಂದಡಿಗೆ ಸರ್.
0: ಗೊಂದಡಿಗಿಂದ ನಾಗೇಂದ್ರಪ್ಪ.
1: ನಾಗೇಂದ್ರಪ್ಪಗೌಡ ಸರ್.
0: ನಾಗೇಂದ್ರಪ್ಪ ಗೌಡ.
1: ಆರಾಮಿದೀವಿ ಸರ್.
0: ಆರಾಮಿದೀವಿ ಗೌಡ್ರೆ, ತಾವು ಹೇಗಿದ್ದೀರಿ?
1: ನಾವು ಆರಾಮಿದ್ದೀವಿ ಸರ್.
0: ಒಳ್ಳೇದು. ಏನು ಮಾಡ್ಕೊಂಡಿದ್ದೀರಿ ಗೌಡ್ರೆ?
1: ನಾವು ಕಿರಾಣಿ ದುಕಾನ ನೋಡಿ ಸರ್.
0: ಕಿರಾಣಿ ದುಕಾನ್ ಇದೆ.
1: ಕಿರಾಣಿ ದುಕಾನ ಯಾವಾಗಲೂ ನಮ್ಮ ಎಫ್ ಎಂ ರೇಡಿಯೋನೇ ಇಟ್ಟಿದ್ದೀರ? ಏನು ಫೋನೇ ಫೋನೇ ಹತ್ತದಲ್ಲ ನಾನು.
0: ಯಾವಾಗಲೂ ಕೇಳ್ತಿರ್ತೀರಿ ರೇಡಿಯೋ?
1: 20-30 ವರ್ಷ ರೇಡಿಯೋನೇ ಆದ್ರೆ ನಮ್ಗೆ.
0: ಈಗ ಯಾವ್ಯಾವ ಕಾರ್ಯಕ್ರಮಗಳು ಇಷ್ಟ ಆಗ್ತವೆ ರೀ ನಿಮಗೆ?
1: ಎಲ್ಲ ಮುಂಜಾನೆ ಅಂದ್ರೆ ಬಸವಣ್ಣಪ್ಪ ಆಗ್ತದಲ್ರಿ ಮುಂಜಾನೆ.
0: ಹಾ ಹಾ,
1: ಅದೇ ಹನಿ ಹನಿ ಆಗ್ತದ್ರಿ ದಿವಸ. ಹನಿ ಹನಿ ಕೇಳ್ತೀನಿ.
0: ಹನಿ ಹನಿ ಇಬ್ಬನಿ ಪ್ರತಿ ಶುಕ್ರವಾರ ಇರುತ್ತೆ.
1: ಹನಿ ಹನಿ ಇಬ್ಬನಿ.
0: ಹ್ಮ್
1: ಎಲ್ಲ ಕಾರ್ಯಕ್ರಮ ಸಂಜೆ ಸಂಜೆ ಶಾಣಪ್ಪ ಅಂತೀರಲ್ರಿ, ಈಗ ಬ್ಯಾಗ್ ಮಾಡಿ ನೋಡ್ರಿ.
0: ಹಾ,
1: ಅದ ಗುಲ್ಬಾರ ಸಂಜೆ ಶಾಣಪ್ಪ ಅಂತಿರ್ತೀರಿ ವಾರಕ್ಕೊಮ್ಮೆ.
0: ಸರಿ, ಈಗ ಗೌಡ್ರೆ
1: ಏನ್ರಿ ಸರ್,
0: ಸಾಮಾಜಿಕ ಜಾಲತಾಣಗಳು ಇವತ್ತಿನ ಕಾರ್ಯಕ್ರಮದ ಒಂದು ವಿಷಯ.
1: ಸಾಮಾಜಿಕ ಅಂದ್ರ ಮೊಬೈಲ್ ಬಳಕೆ ಮಾಡ್ಬೇಕಾದ್ರೆ ಸರ್ ಮಿತಿ ಇರ್ಬೇಕ್ರಿ. ಅದು
0: ಮಿತಿ ಇರ್ಬೇಕು.
1: ಮಿತಿ ಇರ್ಬೇಕು. ಸುಮ್ನೆ ಮೆಸೇಜ್ ಅವನಿಗೆ ಮೆಸೇಜ್ ಮಾಡಿದೆ, ಇವ್ನಿಗೆ ಮೆಸೇಜ್ ಮಾಡಿದೆ, ಅದೇ ಮೆಸೇಜ್ ನೋಡ್ರಿ ಕಾಡದ ಇವನು ಅದ ಸಿನಿಮಾದವನಿಗೆ ವಿರಾಗ.
0: ಹೌದೌದೌದೌದು.
1: ಅದೇ ಫೋನಿಂದೇನು ಈಗ 4 ವರ್ಷ ಜೀರ್ಣಗಿರ ಅದು. ಫೋನ್ ಇದ್ದಿಲ್ಲ ಅಂದ್ರೆ ಯಾರು ಏನಾಗ್ತಿಲ್ರಿ ಸರ್. ಇಲ್ಲಿ ಕೆಟ್ಟದ್ರಿಂದ ಚಲೋದ್ರಿ ಸರ್ ಮೊಬೈಲ್.
0: ಒಳ್ಳೇದಕ್ಕೂ ಇದೆ ರೀ, ಕೆಲವೊಂದು ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ಒಳ್ಳೇದಕ್ಕೂ ಇದೆ.
1: ಉಪಯೋಗ ಮಾಡ್ಬೇಕು ನಾವು.
0: ಆಮೇಲೆ ಅಷ್ಟೇ ಅನಾನುಕೂಲನು ಅದರ ಇದರಿಂದ.
1: ಅನಾನುಕೂಲ ಆದ್ರೆ ಅನುಕೂಲ ಆದ್ರಿ ಸರ್. ಇದ್ರ ಕೆಲಸ ಅನುಕೂಲ ಮಾಡ್ಕೋಬೇಕು, ಅನಾನುಕೂಲ ಮಾಡಕ್ ಹೋಗ್ಬಾರ್ದು ಸರ್.
0: ಅನುಕೂಲ ಅಂತಂದ್ರೆ ಈಗ ನೀವು ಅಂಗಡಿ ಇಟ್ಟಿದ್ರಿ, ಸ್ವಂತ ಉದ್ಯೋಗ, ಒಂದು ಉತ್ಪನ್ನಗಳು ಕೆಲವೊಂದು ಜನರಿಗೆ ಕೊಂಡ್ಕೊಳ್ಬೇಕು ಮತ್ತೆ ಕೊಂಡೊಯ್ಬೇಕು ಅಂತಂದ್ರೆ ಇದೊಂದು ಮಾರ್ಕೆಟ್ ಇದು ಆದಂಗೆ ಆಗುತ್ತೆ ಇದರಿಂದ.
1: ಈಗ ಮಾಲ್ ತರಿಸ್ಬೇಕಾದ್ರೆ ತರಿಸ್ತೀನಿ ಸರ್. ಸೈಲಪುರ್ ಕಿರಾಣಿ ದುಕಾನ್ ಫೋನ್ ಮಾಡಿದ್ರ ಅವ್ರೆ ಆಟೋ ಕಾಯಿ ಕಳಿಸ್ಬಿಡ್ತಾರೆ. ಯಾವ ಆಟೋ ಕೇಳ್ತಾಪಡ ನೀವು ಫೋನ್ ಮಾಡು, ನಾವು ಕಾಯಿ
0: ಕಳಿಸ್ತೀವಿ
1: ಅಂತ ಕೊಡ್ತೀನಿ ಸರ್. ಅದಂಗ ಇಂತ ಉಪಯೋಗ ಮಾಡ್ಕೋಬೇಕು ಸರ್.
0: ಹ್ಮ್, ದುರುಪಯೋಗ ಮಾಡ್ಕೋಬಾರ್ದು.
1: ಇದು ಮಾಡ್ದೆ ಆಕಿಗೆ ಮೆಸೇಜ್ ಮಾಡ್ದೆ, ಆಕಿನ ಫೋಟೋ ಹೊಡ್ಕೊಂಡೆ, ಈಗಿನ ಫೋಟೋ ಹೊಡ್ಕೊಂಡೆ, ಅದ ಕಿಲ್ಗಡ್ಡೆ ವ್ಯಾಪಾರ ಮಾಡ್ಕೋರು ಮತ್ತೆ ಅದೇ ಚಪ್ಪಟ್ಟು.
0: ಆಮೇಲೆ ಅಷ್ಟೇ ಒಂದು ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗ್ತವ್ರಿ ಇದರಿಂದ. ಈಗ ಈ ಗಂಟೆಗಟ್ಟಲೆ ಗಂಟೆಗಟ್ಟಲೆ ನೋಡೋದ್ರಿಂದ, ಗಂಟೆಗಟ್ಟಲೆ ಈ ಫೇಸ್ಬುಕ್ ಆಗಲಿ ಯಾವುದೇ ಇದಾಗಲಿ ಅನವಶ್ಯಕವಾಗಿ ಇದ್ರಾಗದ್ರಿಂದ ನಿದ್ರಾಹೀನತೆ ಆಗ್ತದೆ ಇದರಿಂದ. ಈಗ ನಿದ್ದೆಗೆಟ್ಟು ನೋಡ್ತಿರ್ತಾರೆ ಸುಮ್ನೆ.
1: ಬರೀ ಮೊಬೈಲ್ ಯಾವ್ದು ಬಟ್ ಆಡ್ತಿರ್ತಾರೆ.

0: ಇದರಿಂದ ಕಣ್ಣಿಗೆ ಸಮಸ್ಯೆಗಳೇ ಆಗ್ತವೆ ಇದರಿಂದ.
1: ಕಣ್ಣಿಗೆ ಎಫೆಕ್ಟ್ ಆಗ್ತದೆ ಸರ್, ಕಣ್ಣಿಗೆ ಎಫೆಕ್ಟ್ ಆಗ್ತದೆ ಸರ್.
0: ಆಮೇಲೆ ಮನುಷ್ಯ ಒಂದು ಮಾನಸಿಕ ಒತ್ತಡಕ್ಕೆ ಕೂಡ ಒಳಗಾಗ್ತಾನೆ.
1: ಹಾ ಒಳಗಾದ ಅಲ್ರಿ ಸರ್, ಮೊದ್ಲ ನಮ್ಗೆ ಸಣ್ಣ ಕಾಲಕ್ಕ ಅರವತ್ನಾಲ್ಕು ಇರ್ತಾವ್ರಿ, ಸೂಜಿ ಬೀದ್ರೆ ರಾತ್ರಿ ಕಂಡದ ಈಗ ಅದ್ರ ಹುಡುಗರಿಗೆ.
0: ಹಾ ಹಾ,
1: ಈಗ ರಾತ್ರಿ ಸೂಜಿ ಬಿದ್ದರೆ ಹುಡುಗಿಗೆ ನಾವು ಈಗ ಅದ್ರದ್ ಕಾಣಬಹುದು ಸೂಜಿ ಬಿದ್ರೆ ಹುಡುಗರಿಗೆ. ಈಗ ಲೈಟ್ಗೆ ಈಗ ಫೋನಿಗೆ ಕಣ್ಣ ಮಧ್ಯ ಈಗ 12 ವರ್ಷ ಎದಕ್ಕ
0: ಎಷ್ಟು ವಯಸ್ಸು ಯಜಮಾನ್ರಿ ಈಗ ನಿಮ್ಗ ಗೌಡ್ರಿ?
1: ನಮ್ಗೆ 65 ಐತೆ ನೋಡ್ರಿ ಸರ್. ಈಗ 65 ವಯಸ್ಸು ಅವ್ರಿ, ನಾವೇನ್ ಸಣ್ಣ ಹುಡುಗರು ಇದ್ದಂಗೆ ಇಲ್ಲ. ನಿಮ್ಮ ರೇಡಿಯೋ FM ಕೇಂದ್ರಕ್ಕೆ ಬರ್ತೀನಿ ಸರ್. ಯಾವ್ದ ನಮ್
0: ಬರ್ರಿ ಬರ್ರಿ ಬರ್ರಿ
1: ಬರ್ತೀನಿ ಸರ್. ಬೇಲ್ಮ ಸರ್ ನಮ್ದು ಫೋನ್ ನಂಬರ್ ಆದ್ರಿ, ಯಾವ್ದ ಮಾತಾಡ್ತೀನಿ
0: ಮಾತಾಡ್ತೀರಿ?
1: ಬಾವಲೈತಿ ಇಷ್ಟ ಸರ್, ರಿಟೈರ್ಡ್ ಆಯ್ತಲ್ರಿ.
0: ಒಳ್ಳೇದು ಗೌಡ್ರಿ, ಮಾಹಿತಿಯನ್ನು ಹಂಚ್ಕೊಂಡ್ರಿ, ತುಂಬಾ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್.
0: ಹಲೋ ಆಕಾಶವಾಣಿ.
2: ನಮಸ್ತೆ.
0: ಹಾ ಕೇಳಿಸ್ತಿದ್ದೀರಿ?
2: ಕೊಪ್ಪಳ ಜಿಲ್ಲೆ ರಾಜೂರಿಂದ.
0: ಕೊಪ್ಪಳ ಜಿಲ್ಲೆಯಿಂದ
2: ರಾಜೂರಿಂದ ಅಕ್ಕ ಮಹಾದೇವಿ.
0: ಅಕ್ಕ ಮಹಾದೇವಿ? ಚೆನ್ನಾಗಿದ್ದೀವಿ. ಏನ್ ಮಾಡ್ಕೊಂಡಿದ್ರಿ ಮೇಡಮ್ ತಾವು? ಹೌಸ್ ವೈಫ್. ಏನ್ರಿ
2: ಮನೆಯಲ್ಲಿ ಮಕ್ಕಳೆಲ್ಲ ಶಾಲೆ
0: ಮನೆಯಲ್ಲಿ ಗೃಹಿಣಿ ಆಗಿದ್ದೀರಿ? ಸರಿ, ಒಳ್ಳೆಯದು ಮೇಡಮ್. ಈಗ ಸಾಮಾಜಿಕ ಜಾಲತಾಣಗಳು ಅನ್ನುವಂಥದ್ದು ವಿಷಯ ಇವತ್ತಿನ ಕಾರ್ಯಕ್ರಮದಲ್ಲಿ. ಜಾಲತಾಣಗಳು ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದ್ದಾವೆ ಇವತ್ತು ಇವತ್ತಿನ ದಿನದಲ್ಲಿ ಈಗಿನ ಒಂದು ಪೀಳಿಗೆಯಲ್ಲಿ?
2: ಈಗ ಸರ್ ಜಾಲತಾಣ ಅಂದ್ರೆ ಈಗ ಸದ್ದು ಮುಖ್ಯವಾದ ಅದೇ ಮುಖ್ಯ ಇಲ್ಲ ಸರ್ ಅನ್ನಂಗಿಲ್ಲ ರೀ. ಅವಾಗೆಲ್ಲ ಮೊದಲೆಲ್ಲ ಲೆಟ್ರು ಎಲ್ಲ ಇದು ಸರ್, ಲೆಟರ್ ಮೂಲಕ ಪತ್ರ ಮೂಲಕ ಇರ್ಬೋದು, ಕಾಲ್ನಡಿಗೆ ಮೂಲಕ ಇರ್ಬೋದು, ಅವೆಲ್ಲ ಬೇರೆ ಬೇರೆ ತರ ಇತ್ತು ಸರ್. ಅಷ್ಟೊಂದಿಲ್ಲಲ್ಲ ಇವಾಗ. ಇವಾಗೆಲ್ಲ ಜಾಲತಾಣ, ಈಗ ಫೋನ್ ಬಳಸ್ತೀವಿ ಅಂದ್ರು ಏನ್ ಈಗ ಮಾತಾಡ್ತೀವಿ, ಏನ್ ಕಣ್ಣು ಪೀಳ್ಸೋದು ಇನ್ನು ತಡ ಆಗ್ತಾರ. ರಾಯಚೂರಿಗೆ ಕರೆ ಬಂತು ಹಂಗೆ ಸರ್. ಏನೇ ಇರ್ಲಿ, ವಾಟ್ಸಪ್ ಇರ್ಬೋದು, ಫೋನ್ ಇರ್ಬೋದು, ಈಗ ಇಂಟರ್ನೆಟ್ ಇರ್ಬೋದು, ಈಗ ಕಂಪ್ಯೂಟರ್ ಇರ್ಬೋದು, ಏನೇ ಇರ್ಲಿ ಸರ್, ಅದನ್ನ ನಾವ್ ಹೆಂಗ್ ಬಳಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ನೋಡುವಂತ ಮಕ್ಕಳಿಗೆ ಈಗಂದ್ರು ಬಹಳ ಪ್ರಾಬ್ಲಮ್ ಸರ್. ಅದೆಲ್ಲ ಈ ಮಕ್ಕಳಿಗೆ ಶಾಲೆಯಲ್ಲಿ ಕೂಡ ಅದೇ ಫೋನ್ ಎಲ್ಲಿ ಬಿಡ್ತೀವಿ, ಹಂಗ ಓದ್ಕಿರಿ ಹಿಂಗ್ ಬಿಡ್ಬಾರಿ. ಅದು ಮಕ್ಕಳಿಗೆ ಸರ್ ಎಷ್ಟು ಮಕ್ಕಳತ್ತೋ ಅಷ್ಟು ಹುಡುಗಿ ಫೋನ್ ಬೇಕು,
0: ಫೋನ್ ಬೇಕಾಗಿದೆ. ಹಂಗ ಅನಿವಾರ್ಯ ಆಗಿಬಿಟ್ಟಿದ್ರೆ ಈಗೆಲ್ಲ ಅಂತಂದ್ರೆ ಗಂಟೆ ಗಟ್ಟಲೆ ನೋಡೋದು.
2: ಕಣ್ಣಿಗೆ ಸಹಿತ ಪ್ರಾಬ್ಲಮ್ ಸರ್. ಕಣ್ಣು ಕಣ್ಣಿಲ್ಲಕ ಬಹಳ ಮನುಷ್ಯ ಬಹಳ ಇದೆ ಸರ್. ಕಣ್ಣಿಲ್ದಾನೆ ಜೀವ ಮಾಡಕ್ ಆಗಲ್ಲ.
0: ಕಣ್ಣಿನ ದೋಷ, ಕಣ್ಣಿನ ದೋಷ ಆಗ್ತದೆ. ಆಮೇಲೆ ಮಾನಸಿಕವಾಗಿ ಕೂಡ ಒತ್ತಡ ಹೆಚ್ಚಾಗ್ತವ್ರಿ ಇದರಿಂದ. ಗಂಟೆ ಗಟ್ಟಲೆ ನೋಡೋದ್ರಿಂದ ಕೆಲ್ಸಕ್ಕೂ ಕೂಡ ತೊಂದರೆ ಆಗ್ತವೆ.
2: ಕೆಲ್ಸಕ್ ತೊಂದರೆ ಆಗ್ತಾವ್ರಿ ಮಕ್ಕಳಿಗೆ. ಓದು ಬರ ಅದ್ರ ಮೇಗನೆ ಗಮನ ಕಡಿಮೆ ರೀ. ಓದ್ ಅಂದ್ರೆ ಈಗೆಲ್ಲ ಏನೋ ಪಾಠ ಬರ್ತಿರ್ತಾರ, ಓದ್ತಿರ್ತಾರ, ಬೇರೆ ಏನೇನೋ ಬೇರೆ ಕಾಣ್ಬಿಡ್ತಾರ, ಅದ್ರ ಕಡೆ ಗಮನ ಹೋಗ್ಬಿಡ್ತಾರ.
0: ಆಮೇಲೆ
2: ಅದನ್ನ ಬಿಡ್ತಾರೆ, ಅದ್ ಬಿಡ್ತಾರ ಸರ್. ಅದು ಬಿಡೋದು ಇನ್ನೊಂದು ಈ ಚೆನ್ನಾಗಂತ ಇದ್ ನೋಡೋದು. ಅದ್ರ ಕಡೆ ಎಷ್ಟು ಲಕ್ಷ್ಯ ತಗೊಂತಾರ, ಎಷ್ಟು ಗಮನ ಮಾಡ್ತಾರೋ ಪಾಠ ಓದಾಗ ಬರೆಯಾಗ ಈ ಶಾಲೆಯಲ್ಲಿ ಬರೋದು ಅರ್ಧಕರ ಅದ್ರಲ್ಲೇ ಸರ್ ಅಜಯ ಆಗಿಬಿಡ್ತಲ್ಲ ಇವಾಗ ಮಕ್ಳಿಗೆ. ಅನಿವಾರ್ಯ ನಿಜ.
0: ಆಮೇಲೆ
2: ಅರ್ಧ
0: ಅನುಕೂಲಗಳು, ಅನುಕೂಲನೂ ಇದಾವೆ, ಅನಾನುಕೂಲನೂ ಇದಾವೆ.
2: ಅನುಕೂಲ ಅದ ಸರ್, ಅರೆ ಅನುಕೂಲ ನೋಡ್ಕೋಬೇಕು. ಅದು ದೊಡ್ಡ ರೀತಿಯದಷ್ಟು ಆಟ ಮಾಡ್ಕೋಬಹುದು, ಅದು ಓಕೆ. ನೀವು ಮಕ್ಕಳಿಗೆ ಎಷ್ಟಾದ್ರೂ ತಿಳ್ಕೊಂಡ್ ಶಕ್ತಿ ಇರಲ್ಲ ಸರ್, ಅಷ್ಟು ತಿಳ್ಕೊಂಡು ಎಷ್ಟು ಎತ್ತರ ಅದಾರು ತಿಳ್ಕೊಂಡ್ ಶಕ್ತಿ ಇರಲ್ಲ. ಈಗೇನೋ ಬರ್ತಿರ್ತಾರೆ ಸರ್, ಇಲ್ಲ ನಮ್ ಫೋನ್ ಎಲ್ಲೇ ಬಿಟ್ರೆ ನಾವು ಬರ್ಲೇಬೇಕು. 1ನೇ ಕ್ಲಾಸ್ಲಿ ಅಂತ ಹಿಡ್ದ ಇರ್ತಾರ ಸರ್. ಇವಾಗಿನ ಕಾಲದಾಗಂತರೂ ಎಲ್ಲೇ ಡಿಗ್ರಿ ಮುಗಿದು ಅದಕ್ಕೆ ಎಲ್ಲ ಬಿಕ್ಕದು ಕೇಳ ಸರ್. ಅಲ್ಲಿ ತನಕ ಫೋನ್ ಎಲ್ಲೇ ಬೇಕು, ಫೋನ್ ಎಲ್ಲಿ ಬೇಕು ನೋಡು. ಕಣ್ಣನ ಆಳೆ ಸರ್, ಅದ್ ಬೇರೆ ಬೇರೆ ಅದ್ ನೋಡೋದ್ನೇ ಈ ಚೆನ್ನ ತಡಿ ಅಂತವ್ನೇ ಅಪ್ಪನ ಫೋನ್ ಮಾತಾಡಿ, ಅಮ್ಮನ ಫೋನ್ ಇಲ್ಲಿ ಕರೆ ಬೇರೆ ಬೇರೆ ಅವ್ರ ಕೂಡ ಮಾತಾಡಿ. ಒಟ್ ಏನಲ್ಲ ಸರ್, ಓದುವಂತ ಅಕ್ಷರ ಜ್ಞಾನ ಅಲ್ಲಿಗೆ ಎಲ್ಲೋ ಮರ್ತ್ ಬಿಡ್ತಾರ. ಅದನ್ನು ಸರ್ ಈಗ ಬೇಕು ಸರ್, ಇಲ್ಲಂತಲ್ಲ. ಈ ಕಂಪ್ಯೂಟರ್ ಇದೆ, ಎಲ್ಲ ಐತೆ ಸರ್, ವಾಟ್ಸಪ್ ಇದೆ, ಎಲ್ಲ ಅನುಕೂಲ ಐತಿ. ಅದರಿಂದ ಆಗುವಂತ ಕೆಲಸ ಬಹಳ ಸರ್ಗವಾಗಿ ಸರ್ ಕಡೆ ಆಗ್ತಾವ್ರಿ. ಇಡೀ ಒಂದ್ ವರ್ಷ, ಒಂದ್ ತಿಂಗಳ, ಆರ್ ತಿಂಗಳ, ಒಂದಿನ, ಒಂದ್ ತಾಸು, 5 ನಿಮಿಷ ಇಡೀ ಅದೀಗ ಬರೇ ಕ್ಷಣದಾಗ ಕಣ್ಣು ಪಿಸಿದ್ರೆ ಮಾಡೋ ಶಕ್ತಿ ಈಗಿನ ಲೆಕ್ಕ ಐತ್ರಿ. ಫೋನ್ ಆಗಿರ್ಬೋದು, ಏನ್ ಬೇಕಾದಿರ್ಲಿ ಸರ್.
0: ಹೌದೌದೌದ್ರಿ.

0: ಅರೆ ಭಾಷಂದ್ರೆ ಬಹಳ
1: ಒಳ್ಳೆಯದು ಮೇಡಮ್, ಕಾರ್ಯಕ್ರಮದಲ್ಲಿ ಕರೆ ಮಾಡಿದಿರಿ, ತುಂಬ ಧನ್ಯವಾದ. ನಮಸ್ಕಾರ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಒಳ್ಳೆಯದು ಮೇಡಮ್. ಹೌದ್ರಿ, ಬಳಸುವಂಥ ವಿಧಾನಗಳು, ಅನುಕೂಲ ಅನಾನುಕೂಲ ಎಲ್ಲನೂ ಇದೆ ಇದರಲ್ಲಿ. ಸರಿ ಮೇಡಮ್, ಸರಿ ಮೇಡಮ್, ಧನ್ಯವಾದ.
0: ಅದ್ರ ಕಡೆ ಜಾಗೃತಿ ಇರ್ಬೇಕು ಸರ್, ಮಕ್ಕಳಿಗೆ ಅಂದ್ರೆ ಬಹಳ ಜಾಗೃತಿ ಇರ್ಬೇಕು. ಕಣ್ಣು ಕಿವಿ ಬಹಳ ಅಪಾಯಕಾರಿ ಒಂದದ್ದು, ವಯಸ್ಸಾದ್ರೆ ಏನೋ ಬಿಡು ಅದ್ರ ಕಡೆ ಕೆಲಸ ಮೇಲೆ ಡಿಪೆಂಡ್ ಆಗುತ್ತೆ. ಅದ ಓಕೆ, ಮಕ್ಕಳಿಗೆ ಗಾಢ ಸಣ್ಣ ವಯಸ್ಸಲ್ಲಿ ಇದೋಗ್ಬಿಟ್ರೆ ಸರ್ ಕಣ್ಣಿಂದು ಪ್ರಾಬ್ಲಮ್ ಮತ್ತೆ ಕಿವಿ ಎಲ್ಲ ಸರ್ ಒಂದಂತಲ್ಲ ನೋಡು, ಮನಸ್ಸು ನೋಟ ಓದು ಬರ ಎಲ್ಲೆಲ್ಲೋ ಕಡಿಮೆ, ಬೇರೆ ಬೇರೆ ಆಟ ಮೇಲೆ ಓಟದ ಮೇಲೆ ಅದ್ರ ಮೇಲೆ ಗಮನ ಹೋಗಿ ಆ ತರ ಆಗ್ಬಿಡ್ತಾನೆ ಒಂದನ್ಸುತ್ತೆ.
1: ಈಗ ಅನೌನ್ ಮೆಸೇಜ್ಗಳು ಬರ್ತಿರ್ತವೆ, ಲಿಂಕ್ಗಳು ಬರ್ತಿರ್ತವೆ, ಅವಕ್ಕೆಲ್ಲ ಸ್ಪಂದಿಸಬಾರ್ದು ನಾವು. ಹೌದಲ್ವಾ, ಅಪರಿಚಿತರ ಸಂದೇಶ
0: ಅದ್ರ ಕಡೆ ಗಮನ ಹೋಗಿ ಓದ್ ಬರ ಎಲ್ಲ ಏನೇ ಇತ್ತಲ್ಲ ಈಗ ಅದು ಇದಿತ್ತು ಅದಿತ್ತು ಅಂತ ಅವ್ರ ಕಡೆ ಗಮನ ಸೇರ್ತಾರೆ, ಓದೋದಲ್ಲಿ ಮರ್ತ್ ಬಿಡೋದು, ಅಕ್ಷರ ಜ್ಞಾನನೇ ಅಲ್ಲಿ ಮರ್ತ್ ಬಿಡಕಾಗತ್ತೆ.
1: ಆಮೇಲೆ ಯಾವುದೇ ಸುದ್ದಿ ಇರಲಿ, ನಂಬೋದಕ್ಕಿಂತ ಮೊದಲು ಅದರ ಸತ್ಯನಾ ಸುಳ್ಳ ಅನ್ನೋದು ಒಂದು ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನ ನಂಬಬೇಕು. ಹೌದಲ್ವಾ,
0: ಹೌದ್ರಿ, ಅದು ನಿಜ ಐತ್ರಿ. ಈ ಎದ್ರಲ್ಲಿ ಜಲತಾಣದಲ್ಲಿ ಇರ್ತಾರೆ ಅದು ನಿಜ ಸುಳ್ಳ, ಅದು ನೂರಕ್ ನೂರು ಸುಳ್ಳು ಇರ್ತ, ಒಂದು ಕ್ಷಣದಾಗ ಅದು ನಿಜನೇ ಇರ್ತದ. ಅದನ್ನ ಒಂಚೂರು ಪರಿಶೀಲನೆ ಮಾಡ್ಬೇಕು ಸರ್,
1: ಪರಿಶೀಲನೆ ಮಾಡಿಕೊಂಡು
0: ಅಂದ್ ಕಡೆ ಗಮನ ಕೊಡ್ಬೇಕು ಸರ್. ಅದ ಪರಿಶೀಲನೆ ಮಾಡಿದ್ರೆ ಹೌದು ಇದು ಸರಿ ಇದು ತಪ್ಪು ಬೇಡ, ಬೇಕಾದ್ರೆ ಬೇಕು.
1: ಇದ್ರ ಬಗ್ಗೆ ಒಂದು ಪ್ರಜ್ಞೆ ಇರಬೇಕು, ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಇರಬೇಕು.
0: ಪ್ರಜ್ಞೆ ಇದ್ದ ಮಾತ್ರ ಇನ್ನು ಬಯಸರು ಚೆನ್ನಾಗಿರ್ತ, ಪ್ರಜ್ಞೆ ಇಲ್ಲಂದ್ರೂ ಇದಿಲ್ದ ಜೀವನ ಇಲ್ಲನ ಈ ಲೆಕ್ಕಕ್ಕೆ ಕೈ ಚಲಿಸ್ತಾರ. ಅದ್ರ ಕಡೆ ಒಂದ್ಸಲ್ಪ ಎಲ್ಲೋ ಕುಂಠಿತ ಆಗ್ಬಿಡದ ನನ್ನ ಅನಿಸಿಕೆ.
1: ಒಳ್ಳೇದು ಮೇಡಮ್, ನಿಮ್ಮ ಒಂದು ಉತ್ತಮವಾದ ಅನಿಸಿಕೆಯನ್ನು ವ್ಯಕ್ತಪಡಿಸಿರಿ, ತುಂಬಾ ಧನ್ಯವಾದ, ನಮಸ್ಕಾರ.
0: ಧನ್ಯವಾದ ಸರ್, ನಿಮಗೂ ಶುಭ ಸಂಜೆ.

0: ಹಲೋ ಸರ್, ನಮಸ್ತೆ ಸರ್, ವೀರೇಶ್ ಅವರೇ.
1: ಹಲೋ, ನಮಸ್ಕಾರ.
0: ನಾವು ಲಿಂಗಸೂರು ತಾಲೂಕು ನವಲಿಯಿಂದ ವೈದಿ ಚಳ್ಳಮರದ ಮಾತಾಡ್ತಿರೋದು. ನಮಸ್ತೆ ವೀರೇಶ್ ಅವರೇ.
1: ನಮಸ್ಕಾರ, ಹೇಗಿದ್ದೀರಿ ಸರ್?
0: ನಾವು ಆರಾಮಿದ್ದೀರಿ? ಆರಾಮಿದ್ದೀವಿ ಸರ್.
1: ಹಾಂ ಹಾಂ ಹಾಂ, ಒಳ್ಳೇದು ಸರ್. ಈ ವಿಷಯ ಗೊತ್ತಾಯ್ತಾ ಸರ್, ಸಾಮಾಜಿಕ ಜಾಲತಾಣಗಳು?
0: ಮೊಬೈಲ್ಗಳಲ್ಲಿ ವಿಶೇಷವಾಗಿ ಇವತ್ತು ಜಾಲತಾಣ ಅಂದರೆ ಯಾರು, ಪ್ರತಿಯೊಂದು ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿವರೆಗೂ ಇದೇ. ಅದು ಮೊನ್ನೆ ಒಂದು ಚಿತ್ರ ಹಾಕಿದ್ ನೋಡ್ರಿ, ಹಸಿವಿಗೆ ಹೆಂಗ ಗೂಟ ಕಟ್ಟಿ ಹಾಕಿರ್ತಾರ, ಹಂಗ ಮೊಬೈಲ್ ಕಟ್ಟಿ ಕುಂದಿಸ್ಬಿಟ್ಟಾರ ಇವ್ರನ್ನ. ಅಂದ್ರೆ ಯಾವುದೇ ವಸ್ತು ಕಂಡಿಡಿಬೇಕಾಗತ್ತ, ಅದು ಒಳ್ಳೆ ತನಕ ಕಂಡಿಡಿದಿರ್ತಾರ. ಇದೊಂದು ಚಾಕು ಐತೆ, ಹಣ್ಣನ್ನು ಎತ್ತಬಹುದು, ಅದಕ್ಕೆ ಮತ್ತೆ ದುರುಪಯೋಗ ಮಾಡಬಹುದು.
1: ಇದು ಎರಡು ಇದೆ, ಎರಡು ಇದೆ.
0: ಅದು ಪೆನ್ನಿಂದ ಕವಿನ ಆಗ್ಬಹುದು, ಕಪಾಳಕ್ಕೂ ಬಡಿಸಬಹುದು. ಹೌದಲ್ರಿ, ಯಾವುದೇ ವಸ್ತು ಅದನ್ನ ಒಳ್ಳೇದಕ್ಕೆ ಸದುಪಯೋಗ, ಜ್ಞಾನ ಅಭಿವೃದ್ಧಿ, ಅದನ್ನ ಏನ್ ಮಾಡ್ತಾರೆ, ದುರುಪಯೋಗ ಮಾಡಕ ಹತ್ತಾರ ನೋಡ್ರಿ. ಹೀಗಾಗಿನೇ ಅದು ಎಲ್ಲಾ ಜಾಲತಾಣಗಳು ಒಳ್ಳೇವೇ. ಇವತ್ತ ನೋಡಿ, ಇವತ್ತ ಈಗ ನೀವು ಅಲ್ಲೇದಿರಿ, ನಾವ್ ಇಲ್ಲಿ ಮಾತಾಡಕತ್ತೀವಿ.
1: ಹೌದ್ರಿ,
0: ದೂರದ ಸಂಪರ್ಕ ನಾವು ನಿಮ್ಮ ಜೊತೆ ವೀರೇಶ್ ಜೊತೆ ಮಾತಾಡಕ್ ಆಗ್ತಿತ್ತ?
1: ಇಲ್ಲ ಇಲ್ಲ ರೀ.
0: ಆಕಾಶವಾಣಿ ಕಾರ್ಯಕ್ರಮ ಕೇಳಕ್ ಆಗ್ತಿತ್ತ?
1: ಸಾಧ್ಯ ಇಲ್ಲ.
0: ಎಷ್ಟೋ ದೂರದ ನಮ್ಗ ಅವ್ರ ಮುಖ ಸಿಟ್ಟೆ ನೋಡಿಲ್ಲ, ಅವು ಆತ್ಮೀಯರಾಗಿದ್ದಾರೆ.
1: ಹೌದ್ರಿ,
0: ಎಷ್ಟೋ ವಿಷಯಗಳನ್ನ ಹಿಂದೆ ಯಾರು ತೀರ್ಕೊಂಡ್ರ ಹೇಳಕಂತ ಹೋದವ್ ನಾವು, ಯಾವಾಗ ಬರ್ತದ ನನಗೆ ಗೊತ್ತಿಲ್ಲ.
1: ಗೊತ್ತಿಲ್ಲ, ಹಾಗಿತ್ತು ಮುಂಚೆ.
0: ಮತ್ತೀಗ ಕ್ಷಣಾರ್ಧದಲ್ಲಿ ಎಲ್ಲರೂ ಕಲಿತಾರ. ಎಷ್ಟೊಂದು ಅನುಕೂಲದ,
1: ಹೌದ್ರಿ,
0: ಬಹಳಷ್ಟು ಅನುಕೂಲಗಳದಾವ. ಅದನ್ನ ನಾವು ಹೇಗೆ ನಮ್ ಜ್ಞಾನ ವಿವೇಕಕ್ಕೆ, ನಮ್ಮ ವಿವೇಕಕ್ಕೆ ಸಂಬಂಧಿಸಿದ ವಿಷಯ,
1: ನಾವು ಹೇಗೆ ಬಳಸ್ಕೊಳ್ತೀವಿ ಹಾಗಿರ್ತದೆ.
0: ಅದು ಸರ್, ಈಗ ಅವರು ಮಹಾತ್ಮರು ಪಾಪ ಇಷ್ಟೆಲ್ಲ ಒಳ್ಳೇದಾಗತ್ತಂತ ಅವ್ರು ಯೋಚನೆ ಮಾಡಿ ಕಷ್ಟಪಟ್ಟು ಆ ಪುಣ್ಯಾತ್ಮರು ಕಂಡಿಡಿದ್ರು. ಹೌದಲ್ರಿ, ನಾವು ಅವ್ರಿಗೆ ಗೌರವ ಕೊಡೋ ನಮ್ ಧರ್ಮ.
1: ಧರ್ಮ
0: ಹೀಗಾಗಿ ಇವತ್ತ ಎಲ್ಲಿ ನೋಡ್ತಿ, ಅಲ್ಲಿ ಒಬ್ಬೊಬ್ಬ ಉತ್ತಿರುತ್ತೆ, ಒಬ್ಬೊಬ್ಬ ನಗುತ್ತಿರ್ತಾನ. ಅವ್ನ ಏನ್ ಎದಕ್ ನಗುತ್ತಾನೋ ಗೊತ್ತಿಲ್ಲ. ಹೌದ್ರೆ ಗಾಡಿ ಬರ್ತಾವಾಗ ಅದನ್ನ ನೋಡಂಗಿಲ್ಲ, ಎಲ್ಲೆಲ್ಲೋ ಏನೇ ಅದು, ಅದರಿಂದ ಸೆಲ್ಫಿ ತಗೊಳಕಂತ

0: ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಏನೈತನ ಗೊತ್ತಾಗಂಗಿಲ್ಲ.
1: ಹೌದೌದ್ರಿ,
0: ಮುಂದೆ ಏನ್ ಕಾಲಾಗ ಏನೈತಿ, ಮ್ಯಾಲ ಏನೈತಿ, ಮಗ್ಲೇನೈತಿ, ಹಿಂಗಾಗಿ ಕೆಲವು ಇವೇನಾಗಿರ್ತವೆ
1: ಅನಾಹುತಗಳಾಗಿದ್ದಾವೆ.
0: ಅವ್ನ ನಂಬಿಕೊಂಡವ್ರಿಗೆ ಎಷ್ಟ್ ತ್ರಾಸ, ಅವು ಹೋಗ್ತಾನ ಬಿಡ್ರಿ. ಈಗ ಮರದ ಬೇರ್ ಇದ್ದಂಗ ಆತ,
1: ಹೌದೌದ್ರಿ,
0: ಅದನ್ನ ನಂಬಿಕೊಂಡು ಹೂವ ಕಾಯಿ ಟೊಂಗೆ ಹಣ್ಣು ಎಲ್ಲ ಕಾಯ್ತಿರ್ತಾವ ಪಾಪ. ನಮ್ಮಿಂದ ಈ ಶರೀರಂ ಪರಯಿತಕ್ಕಾರ್ಥ ನಾವ್ ಇನ್ನೊಬ್ರಿಗೆ ಉಳಿತಾವೆ ಮಾಡ್ಬೇಕೇ ವಿನಃ ದುರುಪಯೋಗ ಆಗ್ಬಾರ್ದು. ಎಲ್ಲಾ ಜಾಲತಾಣಗಳು ಇವತ್ತಿನ ಈಗ ನಮ್ ಬಾನುಲಿ ಇರ್ಬೋದು, ವೃತ್ತ ಪತ್ರಿಕೆ ಇರ್ಬೋದು, ಈ ವಿಶೇಷವಾಗಿ ಕಂಪ್ಯೂಟರ್ಗಳು, ಎಲ್ಲಾ ವಿಷಯಗಳನ್ನು ಈಗ ಟಿವಿ, ದೂರದರ್ಶನ, ಎಲ್ಲೋ ದೂರದಿಂದ
1: ಪತ್ರಿಕೆಗಳು
0: ಸಮೇತವಾಗಿ ಸುದ್ದಿ ತಿಳಿತೀವಿ ನಾವು. ಮತ್ತೆ ಏನ್ ಹೇಳತ್ತ ನಮ್ಗೇನ್ ಗೊತ್ತಾಗ, ಹಿಂದಕ್ಕೆ ಊರಿಗೆ ಹೋದ್ರಗತಿ ದೇವ್ರೇ ಬಲ್ಲ ಅಂತಿದ್ರು.
1: ಸದುಪಯೋಗ
0: ಗೊತ್ತಿಲ್ಲ, ಗೊತ್ತೈತಿ,
1: ಸದುಪಯೋಗ ಪಡಿಸಿಕೊಳ್ಬೇಕು, ದುರುಪಯೋಗ ಆಗ್ಬಾರ್ದು.
0: ಅಂತ ವಿಷಯಗಳನ್ನ ಅವರು ಮಾಡಿದ್ದಾರೆ. ಉತ್ತಮ ಜಾಲತಾಣ ಒಳ್ಳೇದೇ ಏನ್ರಿ, ಅದನ್ನ ಸದುಪಯೋಗ ಪಡಿಸಿಕೊಂಡಾಗ ಒಂದ್ ಅರ್ಥ ಬರ್ತೈತೆ, ಸಮಯ ಆಗ್ಲಿಕ್ಕೆ ಬಂತು ಸರ್.
1: ಹೌದ್ರಿ, ಕಾರ್ಯಕ್ರಮದ ಕೊನೆ ಕರೆ ಆಗಿತ್ತು ನಿಮ್ದು, ಕರೆ ಮಾಡಿದಕ್ಕೆ ಧನ್ಯವಾದ.
0: ನಾಗೇಂದ್ರ ಗೌಡರು ಅವ್ರು ಹೇಳಿದ್ರು, ನನಗ್ ನೆನಪಿದ್ದಿಲ್ಲ ಸರ್ ಅದು.
1: ಹೌದ್ರಿ,
0: ನಾಗೇಂದ್ರ ಗೌಡ ಅವ್ರು ಹೇಳಿದ್ರೆ ಅದಕ್ಕೆ ಸುಮ್ಮನೆ ಡೈಲ್ ಮಾಡಿದ್ರೆ ಸಿಗ್ತಾರೆ.
1: ಒಳ್ಳೇದು ಸರ್, ಕಾರ್ಯಕ್ರಮಕ್ಕೆ ಮಾತಾಡಿದ್ರಿ, ಕರೆ ಮಾಡಿದಕ್ಕೆ ಧನ್ಯವಾದ, ನಮಸ್ಕಾರ.
0: ನಮಸ್ತೆ, ನಮಸ್ತೆ ಸರ್.
1: ಪ್ರಿಯ ಸ್ನೇಹಿತರೆ, ಕೇಳಿದ್ರಲ್ಲ ಸಾಮಾಜಿಕ ಜಾಲತಾಣಗಳು, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮಕ್ಕೆ ಪ್ರಯತ್ನಿಸುತ್ತಿರುವವರಿಗೂ ಕೂಡ ಧನ್ಯವಾದಗಳು ಅಂತ ತಿಳಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
3: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
2: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.

ಕಾರ್ಯಕ್ರಮ ವಿವರಣೆ. ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಕಿವುಡುತನಕ್ಕೆ ಕಾರಣಗಳು ಹಾಗೂ ಪರಿಹಾರ ಕ್ರಮಗಳು ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ವೆಂಕಟೇಶ್, ಬೇವಿನ ಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಣ ಬೇಸಾಯದ ಕ್ರಮಗಳು ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:20 ಜನಪದ ಸಂಗೀತ ಕಾರ್ಯಕ್ರಮ. ರಾಯಚೂರಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಿಡಗಲದಿನ್ನಿ ಗ್ರಾಮದ ಗುಂಡಮ್ಮ ಹಾಗೂ ಸಂಗಡಿಗರಿಂದ ಕೆರೆ ಕುರಿತು ಹಾಡುಗಳನ್ನು ಕೇಳುವಿರಿ. 9:15 ಭಾವಗೀತೆಗಳು. 9:30 ನಾಟಕ ಕುರುಡರು, ರಚನೆ ಕೆ ಟಿ ಗಟ್ಟಿ, ನಿರ್ಮಾಣ ಅಬ್ದುಲ್ ರಶೀದ್. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ. 10:06 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಂತರ ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ರಾಧಾಪ್ರಕಾಶ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ಜನಪದ, 6:35 ದೇಶಭಕ್ತಿ ಗೀತೆ ಕೆ ಎಸ್ ನಾಗಾರ್ಜುನ ಅವರ ರಚನೆ ಸಮೂಹಗಾನದಲ್ಲಿ. 6:40 ಜನಪದ ಗೀತೆಗಳ ಕಾರ್ಯಕ್ರಮ ಮುದ್ದುಕೃಷ್ಣ, ಪುತ್ತೂರು ನರಸಿಂಹನಾಯಕ್ ಹಾಗೂ ಸಂಗಡಿಗರಿಂದ ಕೇಳಬಹುದು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ

ಆಟಿ ಅಮಾವಾಸ್ಯೆ ಮದ್ದಾಲಯ ಅಥವಾ ಸಪ್ತ ಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ. ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿ ಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:35 ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಗಳ ಆಯುಕ್ತರಾದ ಎಂಎನ್ ಅನುಚಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:05 ವಚನಗಾಯನ. ಇನ್ನು 10:02 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣವನ್ನು ಕೇಳುವಿರಿ. ನಂತರ ಕೃಷ್ಣವೇಣಿ ಕಿದೂರು ಇವರು ಬರೆದ ಪ್ರಸ್ತುತಪಡಿಸಿದ ಕಥೆ ಸಂಬಂಧಗಳ ನಡುವೆ ಈ ಕುರಿತು ಕೇಳುವಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ. ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. 5:00 ಚಿತ್ರಗೀತೆಗಳು. 5:30 ಯುವವಾಣಿ. 6:15 ಗ್ರಾಮದರ್ಶಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. 7:20 ಜನಪದ ಸಂಗೀತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನಗಳು. ನಂತರ 9:30 ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಗೆ. ನಂತರ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳಿನ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

ಸ್ವಾತಂತ್ರ್ಯವೆಂದರೆ ಸ್ವೇಚ್ಛಾಚಾರವಲ್ಲ, ಮನವಂದಂತೆ ದಿಕ್ಕೆಟ್ಟಂತೆ ಕುಣಿಯುವುದೂ ಅಲ್ಲ. ಆತ್ಮ ಪ್ರಗತಿಗಾಗಿ ಅವಶ್ಯವಿದ್ದ ರೀತಿಯಲ್ಲಿ ವರ್ತಿಸಲು ಯಾವ ಅಡ್ಡಿಯೂ ಇಲ್ಲದೇ ಇರುವಿಕೆಯೇ ನಿಜವಾದ ಸ್ವಾತಂತ್ರ್ಯ. ಮಹಾತ್ಮ ಗಾಂಧೀಜಿಯವರ ನುಡಿಮುತ್ತು.

ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗಿರುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕೋರ್ಸಿನ ಮುಖ್ಯಾಂಶಗಳು ಈ ರೀತಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಇದಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣ ಅವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ರೂಪಾಯಿಗಳವರೆಗೆ ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ರವರೆಗೆ ವೇತನದೊಂದಿಗೆ NAB ಅಥವಾ ಇತರೆ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/8/2026. ಅರ್ಜಿಯನ್ನು ಸಲ್ಲಿಸಲು www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. NGOಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಹಾಗೂ CSR ಬೆಂಬಲಿತ ವಿಕಲಚೇತನರ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಕೋರ್ಸ್ ಶೀಘ್ರದಲ್ಲಿ ಪ್ರಾರಂಭವಾಗಲಿದ್ದು ದಯವಿಟ್ಟು ಮಾಹಿತಿಯನ್ನು ಇಮೇಲ್ ಮುಖಾಂತರ ಸಲ್ಲಿಸಬಹುದಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9535315806363 8 0 6 3 6 3 8 9 1 2 ಈ ಸಂಖ್ಯೆಗಳಿಗೆ ಸಂಪರ್ಕಿಸಲು ಕೋರಲಾಗಿದೆ.

0: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15. ಈಗ ಆರೋಗ್ಯ ಭಾಗ್ಯ ಕಾರ್ಯಕ್ರಮ.
1: ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರಿನ ರಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯ, ರಿಮ್ಸ್ನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಆಗಿರತಕ್ಕಂಥ ಮತ್ತು ENT ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಯು ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಕಿವುಡುತನಕ್ಕೆ ಕಾರಣಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ಆಕಾಶವಾಣಿ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆಗಿರ್ಬೋದು, ಹಿರಿಯರಲ್ಲಿ ಆಗಿರ್ಬೋದು, ಜೊತೆಗೆ ಮಧ್ಯ ವಯಸ್ಸಿನಲ್ಲಿ ಕೂಡ ಸಾಕಷ್ಟು ಜನಗಳಿಗೆ ಈ ಕಿವುಡುತನ ಅಂತಕ್ಕಂತ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ನೀವು ವೈದ್ಯರಾಗಿ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ. ಈ ಕಿವುಡುತನ ಅಂದ್ರೆ ಏನು, ಕಿವುಡುತನಕ್ಕೆ ಏನು ಕಾರಣ ಇದೆ, ಜೊತೆಗೆ ಈ ಕಿವುಡುತನ ಬರಲಿಕ್ಕೆ ಸಾಮಾಜಿಕವಾಗಿ ಅಥವಾ ನಮ್ಮ ಪರಿಸರದಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತದೆ, ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಸೌಂಡ್ ಪೊಲ್ಯೂಷನ್ ದಿಂದ ಕೂಡ ಕಿವುಡುತನ ತುಂಬಾನೇ ಕಂಡು ಬರ್ತದೆ ಅನ್ನುವಂಥದ್ದು ಸಂಶೋಧನೆಯಿಂದ ಕೂಡ ಗೊತ್ತಾಗ್ತದೆ. ಅತಿಯಾದ ಶಬ್ದ ಮಾಲಿನ್ಯದಿಂದ ಕೂಡ ಕಿವುಡುತನ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ತಾವು ವೈದ್ಯರಾಗಿ ಕಿವುಡುತನ ಅಂದ್ರೆ ಏನು, ಕಿವುಡುತನದ ಕಾರಣಗಳ ಬಗ್ಗೆ ಮಾತಾಡೋಣ. ಹೇಳಿ ಸರ್, ಕಿವುಡುತನ ಅಂದ್ರೆ ಏನು?
2: ಕಿವುಡುತನ ಅಂದ್ರೆ ಎರಡು ಕಿವಿನು ಕೇಳಿಸದೆ ಇರೋದು. ಪರ್ಸೆಂಟೇಜ್ ಮೇಲೆ ನಾವು ಅದನ್ನ ವಿಭಾಗ ಬೇರೆ ಬೇರೆ ವಿಭಾಗ, ಮೈಲ್ಡ್, ಮಾಡ್ರೇಟ್, ಮಾಡ್ರೇಟ್ ಟು ಸಿವಿಯರ್, ಸಿವಿಯರ್ ಅಂಡ್ ಪ್ರೊಫೌಂಡ್ ಅಂತ ಈ ವಿಧಗಳಿದಾವೆ. ಮೈಲ್ಡ್ ಟು ಮಾಡ್ರೇಟ್ ಅದು ಕರೆಕ್ಟ್ ಮಾಡಬಹುದು, ಮಾಡಿ ಬೇಗನೆ ಟ್ರೀಟ್ಮೆಂಟ್ ಕರೆಕ್ಟ್ ಮಾಡಬಹುದು. ಸಿವಿಯರ್ ಟು ಪ್ರೊಫೌಂಡ್ ಡೆಫ್ನೆಸ್, ಯೂಶಲಿ ಕಿವಿಯಲ್ಲಿ ಮೂರು ಭಾಗಗಳಿದಾವೆ, ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಮೂರು ವಿಧ ಇದಾವೆ. ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಇದು ಕರೆಕ್ಟೇಬಲ್ ಕಾಸಸ್. ಈ ಒಳಗಡೆ ಕಿವಿ ಅಫೆಕ್ಟ್ ಆದ್ರೆ ಸ್ವಲ್ಪ ಅದು ಕರೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ, ನಾರ್ಮಲ್ ಟ್ರೀಟ್ಮೆಂಟ್ ಇಂದ ಕರೆಕ್ಟ್ ಮಾಡೋದು ಕಷ್ಟ. ಕಿವುಡುತನದಲ್ಲಿ ಬೇರೆ ಬೇರೆ ವಿಧಗಳಿದಾವೆ.
1: ಎಷ್ಟು ವಿಧಗಳಿದೆ?
2: ಮೂರು ವಿಧಗಳಿದಾವೆ: ಕಂಡಕ್ಟಿವ್ ಡೆಫ್ನೆಸ್, ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂಡ್ ಮಿಕ್ಸ್ಡ್, ಬೋತ್ ಕಂಡಕ್ಟಿವ್ ಅಂಡ್ ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂತ. ಕಂಡಕ್ಟಿವ್ ಡೆಫ್ನೆಸ್ ಅಂದ್ರೆ ಈಗ ನಾನು ಮೂರು ಭಾಗಗಳಿದಾವೆಲ್ಲ ಕಿವಿಯಲ್ಲಿ, ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಅಫೆಕ್ಟ್ ಆದಾಗ ನಾವು ಅದನ್ನ ಕಂಡಕ್ಟಿವ್ ಡೆಫ್ನೆಸ್ ಅಂತೀವಿ. ಒಳ ಕಿವಿ ಸೆನ್ಸರಿ ನ್ಯೂರಲ್ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರ ಕನೆಕ್ಷನ್ಸ್,

0: ಸೆಂಟ್ರಲ್ ಕನೆಕ್ಷನ್, ಬ್ರೈನ್ ಕನೆಕ್ಷನ್ ಇರ್ತದಲ್ಲ, ಅದು ಇನ್ವಾಲ್ವ್ ಆದಾಗ ನಾವು ಸೆನ್ಸರಿ ನ್ಯೂರಲ್, ಸೆನ್ಸರಿ ಅಂದ್ರೆ ಕಾಕ್ಲಿಯ ಒಳಗಡೆ ಕಿವಿ, ನ್ಯೂರಲ್ ಅಂದ್ರೆ ನರ್ವ್ ಪಾತ್ವೆ, ಅಫೆಕ್ಟ್ ಆದಾಗ ಅದಕ್ಕೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್. ಆಮೇಲೆ ಮೂರನೇ ವಿಧ ಅಂದ್ರೆ ಕಂಡಕ್ಟಿವ್ ಸೆನ್ಸರಿ, ಮಿಕ್ಸ್ ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಮೂರು ಅಫೆಕ್ಟ್ ಆಗಿರ್ತದೆ. ಮೂರು ಅಫೆಕ್ಟ್ ಆದಾಗ ಮಿಕ್ಸ್ಡ್ ಡೆಫ್ನೆಸ್. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾಮನ್ ಕಾಸಸ್ ಅಂದ್ರೆ ಕಂಡಕ್ಟಿವ್ ಕಾಸಸ್. ಕಂಡಕ್ಟಿವ್ ಕಾಸಸ್ ಅಂದ್ರೆ ಈಗ ಹೊರಗಡೆ ಕಿವಿಯಲ್ಲಿ ಕಿವಿ ಪಲ್ವ್ಯಾಕ್ಸ್, ಅದು ಸ್ವೆಲ್ ಆಗಿ ಒಂದೊಂದ್ಸರಿ ಹಾಗೆ ನೆಗ್ಲೆಕ್ಟ್ ಬಿಟ್ಟರೆ ತೆಗೆದೇ ಇದ್ರೆ ಕಿವುಡತನ ಬರೋ ಚಾನ್ಸ್ ಇರ್ತದೆ. ಫಾರಿನ್ ಬಾಡಿ ಅಂತೀವಿ ಮಕ್ಳು ಯೂಸಲಿ, ಬಳಪ ಹಾಕೊಳ್ಳೋದು, ರಬ್ಬರ್ ಹಾಕೊಳ್ಳೋದು, ಕಲ್ಲು ಹಾಕೊಳ್ಳೋದು, ಮಣಿಗಳು ಹಾಕೊಳ್ಳೋದು, ಅದು ಹಾಕೊಂಡ್ರೆ ಬ್ಲಾಕ್ ಆಗಿ ಕಡಿಮೆ ಕೇಳಿಸುತ್ತೆ. ಮಧ್ಯ ಕಿವಿ ಅಂದ್ರೆ ತಮಟೆ ಮತ್ತೆ ಅದ್ರ ಮೂಳೆಗಳು, ಸ್ಮಾಲ್ ಸ್ಮಾಲ್ ಮೂಳೆಗಳು, ಅದು ಅಫೆಕ್ಟ್ ಆದಾಗ ಮಧ್ಯ ಕಿವಿದು ಕಿವುಡತನ. ಹೊರಗಡೆ ಕಿವಿ ಮತ್ತೆ ಮಧ್ಯ ಕಿವಿದು ಕರೆಕ್ಟೇಬಲ್ ಕಾಸಸ್, ಸರಿಪಡಿಸಬಹುದು. ಬೇಗ ಬಂದ್ರೆ ಬೇಗ ವಾಸಿ ಆಗೋ ಚಾನ್ಸಸ್ ಜಾಸ್ತಿ.
1: ಸರಿಪಡಿಸಲಾಗದು ಯಾವುದು ಸರ್?
0: ಒಳಗಡೆ ಮಧ್ಯ ಕಿವಿ ತುಂಬಾ ಕೋರಿಬಿಟ್ಟು ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಚಿಕ್ಕ ಚಿಕ್ಕ ಮೂರು ಮೂಳೆ ಇರ್ತವೆ, ಅವೆಲ್ಲ ತಿಂದ ಹೋಗೋ ಚಾನ್ಸ್ ಇರ್ತದೆ. ಮೂಳೆ ತಿನ್ನ ಕಾಯಿಲೆ ಇದೆ ಅಂತೀವಿ ನಾವು ಕಿವಿಯಲ್ಲಿ, ಕೊಲೆಸ್ಟ್ರಾಮ್ ಅಂತ, ಇದು ಡೆವಲಪ್ ಆಗಿಬಿಡ್ತೈತಿ ಹಾಗೆ ಬಿಟ್ಬಿಟ್ರೆ ಸೋರೋದು. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳದೆ ಬಿಟ್ಬಿಟ್ರೆ ಒಳಗಡೆ ಮೂಳೆ ತಿನ್ನ ಕಾಯಿಲೆ ಜಾಸ್ತಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಸೌದು ಹಾಳಾಗಿ ಅವಾಗ ಕಿವುಡ್ತನ ಪರ್ಮನೆಂಟ್ ಆಗಿಬಿಡುತ್ತೆ. ಎಂಟ್ ಸರ್ಜನ್ ಹತ್ರನೇ ಬಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ.
1: ಆಪರೇಷನ್ ಮಾಡಿದ್ರೆ ಅದು ಸರಿಪಡಿಸಬಹುದು,
0: ಸರಿಪಡಿಸಬಹುದು. ಬಟ್ ಹೊಸ ಕಾರ್ ಹೆಚ್ಚು ಚೆನ್ನಾಗಿ ನಡೀತದೆ, ಅದು ಆಕ್ಸಿಡೆಂಟ್ ಕಾರ್ ರಿಪೇರಿ ಮಾಡಿದ್ರೆ ಹೆಂಗ ಇರ್ತೈತಿ, ಆತರ ಇರ್ತದೆ. 100% ಕೊಡಕ್ ಆಗೋದಿಲ್ಲ, 70-80% ಇಂಪ್ರೂವ್ಮೆಂಟ್ ಕೊಡಬಹುದು ನಾವು.
1: ಸರ್, ಈಗ ಕಿವುಡುತನಕ್ಕೆ ಕಾರಣಗಳ ಬಗ್ಗೆ ಹೇಳಿದ್ರೆ, ಯಾವ ಕಾರಣಕ್ಕಾಗಿ ಕಿವುಡ್ತನ ಬರ್ತದೆ ಅನ್ನುವಂಥ, ಸಾಕಷ್ಟು ಜನಗಳಲ್ಲಿ ಯಾವುದೇ ಕಾರಣಗಳಿಲ್ಲದೆ ಈಗ ಏನು ಹಾಕ್ಕೊಳ್ಳಂಗಿಲ್ಲ, ಏನೂ ಇಲ್ಲ, ಆದರೆ ಕಿವುಡ್ತನ ಬಂದಿದೆ ನನಗೆ, ಕಿವಿ ತೊಂದರೆ ಆಗಿದೆ ಅಂತ ಹೇಳ್ತಿರ್ತಾರೆ, ಅದು ಯಾವ ಕಾರಣಕ್ಕೆ ಬಂದಿರ್ತದೆ?
0: ಇನ್ಫೆಕ್ಟಿವ್ ಕಾಸಸ್ ಸಮ್ಟೈಮ್ ಕಿವಿಗೆ ಮತ್ತೆ ಗಂಟಲಿಗೆ ಒಂದು ಟ್ಯೂಬ್ ಇರ್ತದೆ, ಗಂಟಲು ಟ್ಯೂಬ್ ಮಧ್ಯದಲ್ಲಿ, ಅದು ಮೂಗಿಗೆ ಕನೆಕ್ಷನ್ ಇರ್ತೈತಿ, ಗಂಟ್ಲಿಗೆ ಕನೆಕ್ಷನ್ ಇರ್ತೈತಿ,
1: ಉಸಿರಾಡಕ್ಕೆ
0: ಅದು ಈಕ್ವಿಲಿಬ್ರಿಯಂ ಮಾಡ್ತಾ ಇರ್ತೈತಿ. ಕಿವಿ ಒಳಗಡೆ ಗಾಳಿ ಇದ್ರೆ ಮಾತ್ರ ನಮಗೆ ಕೇಳಿಸೋದು, ಗಾಳಿ ಇರಲೇಬೇಕು, ಇಲ್ಲಾಂದ್ರೆ ಕೇಳಿಸೋದಿಲ್ಲ. ಇದು ಆ ಟ್ಯೂಬ್ ಬ್ಲಾಕ್ ಆಗಿಬಿಟ್ರೆ ಈ ಯಾವಾಗ ಬ್ಲಾಕ್ ಆಗುತ್ತೆ ಅಂದ್ರೆ ಮೂಗು ಕಟ್ಕೊಳ್ಳೋದು, ನೆಗಡಿ ಬಂದಾಗ, ತುಂಬಾ ನೆಗಡಿ ಬಂದಾಗೆ, ಅಲರ್ಜಿ ರೈನ್ ಅಲರ್ಜಿ ಕ್ರಾಲಿಟಿಸ್, ಆಮೇಲೆ ಮೂಗಲ್ಲಿ ಹುಣ್ಣುಗಳಾಗೋದು, ಗಡ್ಡೆಗಳಾಗೋದು, ಪಾಲಿಪ್ಸ್ ಅಂತೀವಿ ನಾವು, ಪಾಲಿಪ್ಸ್ ಅಥವಾ ಗ್ರೋತ್ ಗ್ರೋತ್ ಆದಾಗೆ ಆ ಟ್ಯೂಬ್ ಮುಚ್ಕೊಳ್ಳೋ ಚಾನ್ಸ್ ಇರ್ತೈತಿ. ಅವಾಗ ಅದು ಗಾಳಿ ಓಪನ್ ಆಗೋದಿಲ್ಲ, ಗಾಳಿ ಎಲ್ಲ ಕ್ರಮೇಣ ಕಡಿಮೆ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತೈತಿ, ಅದು ಒಂದು. ಆಮೇಲೆ ಗಂಟ್ಲು ಇನ್ಫೆಕ್ಷನ್, ಪದೇ ಪದೇ ಗಂಟ್ಲು ನೋವು ಅಂತಾರಲ್ಲ ಮಕ್ಳು, ಎಸ್ಪೆಷಲಿ ಮಕ್ಕಳಲ್ಲಿ ಗಂಟ್ಲು ನೋವು ಬಹಳ ತೊಂದರೆ ಕೊಡ್ತಾ ಇರೋದು. ಸೊ ಅವಾಗ ಇನ್ಫೆಕ್ಷನ್ ಗಂಟ್ಲಿಂದ ಕಿವಿ ಚಾನ್ಸ್ ಇರ್ತದೆ. ಸೊ ನಾ ಕಿವಿ ಸೋರ್ತಾನೆ ಇರ್ಲಿಲ್ಲ, ಒಂದೇ ಸರಿಗೆ ಸೋರುತ್ತೆ ಅಂದ್ರೆ ಇದರಿಂದನೇ ಆಗೋದು. ಇನ್ಫೆಕ್ಟಿವ್ ಕಾಸಸ್ ಅಂತೀವಿ ಬ್ಯಾಕ್ಟೀರಿಯಾ, ವೈರಲ್, ವೈರಲ್ ಇಂದ ಬ್ಯಾಕ್ಟೀರಿಯಾ ಆಗುತ್ತೆ, ಆ ತರ ಆಗಿಬಿಟ್ಟು ಅದು ಒಂದು ಕಾಸಸ್. ಕಿವುಡುತನ ಯಾಕೆ ಬರುತ್ತೆ ಅಂದ್ರೆ ಈಗ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಇಂದನು ಬರುತ್ತೆ,
1: ಅಂದ್ರೆ
0: ಅನಿಮಿಯಾ, ಅನಿಮಿಯಾ, ಪೋಷಕಾಂಶಗಳು ಕಡಿಮೆ ಇರ್ತದೆ, ಇಮ್ಯುನಿಟಿ ಕಡಿಮೆ ಇರ್ತದೆ, ಒಂದೇ ಸರಿಗೆ ಫ್ಲೇರ್ ಅಪ್ ಆಗಿ ಜಾಸ್ತಿ ಆಗಿ, ಅದು ಒಂದು. ಆಮೇಲೆ ಅವೇರ್ನೆಸ್ ಕಡಿಮೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ಜನಗಳಿಗೆ, ಹಳ್ಳಿ ಜನಗಳಿಗೆ ಅವೇರ್ನೆಸ್ ಕಡಿಮೆ. ಅನ್ಹೈಜಿನಿಕ್ ಕಂಡೀಷನ್, ಕಿವಿ ಕೈಯಲ್ಲಿ ಏನಿರ್ತದೆ ಅದನ್ನ ಕಿವಿಯಲ್ಲಿ ಹಾಕೊಳ್ತಾರೆ, ಅದೆಲ್ಲ ಮಾಡಬಾರ್ದು, ಅದು ಒಂದು ಕಾರಣ. ಆಮೇಲೆ ಇದು ನಾ ಹೇಳಿದ್ನಲ್ಲ ಈಗ ಇನ್ಫೆಕ್ಟಿವ್ ಕಾಸಸ್,
1: ಸೆಕೆಂಡ್
0: ಸೋಂಕಿನಿಂದ ಬರೋ ಚಾನ್ಸಸ್ ಇದೆ. ಆಮೇಲೆ ಕಂಜನೆಟಲ್ ಕಾಸಸ್ ಅಂದ್ರೆ ಹುಟ್ಟು ಕಿವುಡುತನ, ಅಕ್ವೈರ್ಡ್ ಡೆಫ್ನೆಸ್ ಅಂತೀವಿ, ಕಂಜನೆಟಲ್ ಅಕ್ವೈರ್ಡ್ ಅಲ್ಲಿ ಇದು ಇನ್ಫೆಕ್ಟಿವ್ ಕಾಸಸ್ ಇದೆಲ್ಲ ಬರ್ತದೆ. ಇನ್ಫೆಕ್ಟಿವ್ ಕಾಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಇದರಿಂದ ಬರ್ತದೆ.
1: ಸರ್, ಈಗ ಹುಟ್ಟುತ್ತಾನೆ ಸಾಕಷ್ಟು ಜನ ಕಿವುಡರಾಗಿ ಹುಡ್ತಾರೆ, ಅದು ಯಾವ ಕಾರಣಕ್ಕಾಗಿ ಹಂಗಾಗ್ತದೆ, ಇದಕ್ಕೇನು ಕಾರಣ ಅಂತ?
0: ಹುಟ್ಟು ಕಿವುಡುತನ ಯೂಶಲಿ ಕನ್ಸಾಂಗ್ಯುನಿಯಸ್ ಮ್ಯಾರೇಜ್ ಅಂತೀವಿ, ರಿಲೇಟಿವ್ಸ್ ಅಲ್ಲೇ ಮದುವೆ ಆಗೋದು, ಜೆನೆಟಿಕ್ ಕಾಸಸ್, ಹೆರಿಡಿಟರಿ ಅಂತೀವಿ, ಜೆನೆಟಿಕ್ ಹೆರಿಡಿಟರಿ ಕಾಸಸ್, ಅದು ಒಂದು ಕಾಸು. ಮಗು ಹೊಟ್ಟೆಯಲ್ಲಿ ಇದ್ದಾಗ ಫಸ್ಟ್ 3 months ಅಲ್ಲಿ ಯಾವುದೇ ಮಾತ್ರೆ ತಗೊಂಡಿದ್ರೆ, ಕೆಲವೊಂದು ಮಾತ್ರೆಗಳು ತಗೋಬಾರ್ದು, ಗರ್ಭಿಣಿ
1: ಡಾಕ್ಟರ್
0: ಕನ್ಸಲ್ಟ್ ಮಾಡಿ
1: ತಗೋಬೇಕಾಗುತ್ತೆ,
0: ಅದರಿಂದ ಕಿವಿ ಬೆಳವಣಿಗೆ ಕಡಿಮೆ ಆಗೋ ಚಾನ್ಸ್ ಇರ್ತದೆ, ಅವಾಗ ತೊಂದರೆ ಆಗುತ್ತೆ. ಮಗು ಒಳಗಡೆ ಇದ್ದಾಗ ತಾಯಿಗೆ ಇನ್ಫೆಕ್ಷನ್, ಟಾರ್ಚ್ ಇನ್ಫೆಕ್ಷನ್ ಅಂತೀವಿ,
1: ಯಾವ ತರ ಇನ್ಫೆಕ್ಷನ್ ಆದಾಗ ತೊಂದರೆ ಆಗ್ತದೆ.
0: ಈಗ ರುಬೆಲ್ಲ, ಟಿಒ, ಆರ್ ಸಿ ಎಚ್, 5 ಇನ್ಫೆಕ್ಷನ್ ಇದಾವೆ, ವೈರಲ್ ಇನ್ಫೆಕ್ಷನ್, ಅದರಿಂದ ಬರೋ ಚಾನ್ಸ್ ಇದೆ. ಐಡಿಯೋಪತಿಕ್ ಅಂತ ಗೊತ್ತೇ, ಕಾಜೆ
1: ಗೊತ್ತಾಗಲ್ಲ,
0: ಸೊ ಈ ಕಾರಣದಿಂದ ಹುಟ್ಟು ಕಿವುಡುತನ ಬರಬಹುದು. ಕಿವುಡುತನ ಯಾವಾಗ ಅಂತೀವಿ ಅಂದ್ರೆ ಒಳಕಿವಿ ಮತ್ತೆ ಅದರ ನರ್ವ್ ಮತ್ತೆ ಸೆಂಟ್ರಲ್ ಕನೆಕ್ಷನ್ ಅಂತೀವಿ, ಆ ಕಿವಿ ಅಫೆಕ್ಟ್ ಆದಾಗ ನಾವು ಹುಟ್ಟು ಕಿವುಡುತನ ಅಂತೀವಿ.
1: ಸರಿ, ಈಗ ಹುಟ್ಟು ಕಿವುಡುತನವನ್ನು ಕಂಡುಕೊಳ್ಳೋದು ಹೇಗೆ?
0: ಒಳ್ಳೆ ಪ್ರಶ್ನೆ. ಹುಟ್ಟಿದ ಮಗುವನ್ನೇ, ಒಂದ್ ದಿನ ಮಗುವನ್ನೇ ನಾವು ಟೆಸ್ಟ್ ಮಾಡಬಹುದು. ಓಟೋ ಅಕಾಸ್ಟಿಕ್ ಕೆಮಿಷನ್ ಅಂತ ಬಂದಿದೆ, ಬೆರಾ ಅಂತ ಬಂದಿದೆ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ ನಾವು. ನಮ್ಮ ಹಾಸ್ಪಿಟಲ್ ಡೆಲಿವರಿ ಆದ್ರೆ ಫಸ್ಟ್ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿನೇ ಮಗುಗೆ ಕೇಳಿಸುತ್ತೇ ಇಲ್ಲ ಅಂತ,

0: ಕಾಸ್ಟ್ ಕಮಿಷನ್ ಆ್ಯಂಡ್ ಬೇರೆ ಅಂತ ಮಾಡ್ತೀವಿ. ನೀವು 2 ವರ್ಷದವರೆಗೆ ಹಳ್ಳಿಗಳಲ್ಲೆಲ್ಲ 2 ವರ್ಷದವರೆಗೆ ವೇಟ್ ಮಾಡ್ತಾರೆ, ಬರ್ತದೆ ಅಂತ. ವೇಟ್ ಮಾಡೋ ಅವಶ್ಯಕತೆ ಇಲ್ಲ.
1: ಹುಟ್ಟಿದ ತಕ್ಷಣ
0: ಹುಟ್ಟಿದ ಒಂದು ದಿವಸದ ಮಗುಗೆ ನಾವು ಆ ಥರ ಟೆಸ್ಟ್ ಮಾಡೋವು ನಮ್ಮ ಹತ್ರ ಇದ್ದಾವೆ.
1: ಓಕೆ,
0: ಅವನ್ನೆಲ್ಲ ಮಾಡ್ಬೋದು. ಎಂಟಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಯೂಶಲಿ ಡಾಕ್ಟರ್ ಎನಿ ಡಾಕ್ಟ್ರು ಎಲ್ಲ ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲಿ ಟೆಸ್ಟ್ ಮಾಡ್ತಾರಂತ. ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ರಾಯಚೂರಲ್ಲಿದೆ, ಆಮೇಲೆ ENT ಸೆಂಟರ್ಗಳಲ್ಲೆಲ್ಲ ಎಲ್ಲ ಕಡೆ ಇರ್ತದೆ. ಎಲ್ಲೆಲ್ಲಿ ENT ಡಾಕ್ಟರ್ಸ್ ಇರ್ತಾರೆ ಅಲ್ಲೆಲ್ಲ ಇರ್ತದೆ.
1: ಹುಟ್ಟುತ್ತಲೇ ಮಗು ಹುಟ್ಟಿದ ತಕ್ಷಣನೇ ಕೆಲವೊಂದು ಲಕ್ಷಣಗಳ ಮೂಲಕನೇ ಈ ಮಗುಗೆ ಕಿವಿ ಕೇಳಿಸಲ್ಲ ಅನ್ನೋವಂಥದ್ದು ಗೊತ್ತಾಗುತ್ತೆ, ವೈದ್ಯರಿಗೂ ಗೊತ್ತಾಗುತ್ತೆ. ಯಾವ ಲಕ್ಷಣಗಳು ಇದ್ರೆ ಗೊತ್ತಾಗುತ್ತೆ ಅಂತ.
0: ಮಗುಗೆ ಈಗ ಸಡನ್ ಆಗಿ ಜೋರಾಗಿ ನಾಯ್ಸ್ ಹಾಕಿದ್ರೆ, ತಟ್ಟೆ ಬಿತ್ತು ಅಂದ್ರೆ, ಹಿಂಗೆ ಸ್ಟಾರ್ಟ್ಲಿಂಗ್ ರಿಫ್ಲೆಕ್ಸ್ ಅಂತ,
1: ಹೌದು,
0: ಅದೆಲ್ಲ ಇರೋದಿಲ್ಲ ಮಗುಗೆ. ಹಿಂಗೆ ಚಪ್ಪಾಳೆ ತಟ್ಟು ಮಾತಾಡಿಸಿದ್ರು ಮಗು ರೆಸ್ಪಾನ್ಸ್ ಮಾಡೋದಿಲ್ಲ. ಆಮೇಲೆ ನಿದ್ರೆ ಮಾಡೋ ಹೊತ್ತಿನಾಗೆ ಜೋರಾಗಿ ಶಬ್ದ ಬಂದ್ರು
1: ಎದ್ದೇಳೋದಿಲ್ಲ.
0: ಈ ತರ ನೋಡಿದ್ರೆ, ಆಮೇಲೆ ಕರೆದ್ರೆ ಈ ತರ ಹಿಂದ್ಗಡೆಯಿಂದ ಕರೆದ್ರೆ ಅವ್ರು ತಿರುಗಿ ನೋಡೋದು ಆ ತರ ಎಲ್ಲ ಮಾಡೋದಿಲ್ಲ. ಅನುಮಾನ ಬಂದ್ರೆ ENT ಡಾಕ್ಟರ್ ಹತ್ರ ಹೋದ್ರೆ ಬೆಟ್ರ್.
1: ಸರಿ, ಇದನ್ನ ಈಗ ಹುಟ್ಟುತ್ತ ಮಗುಗೆ ಕಿವುಡತನ ಬಂತಂದ್ರೆ ಅದಕ್ಕೆ ಪರಿಹಾರ ಇದೆನಾ, ಅದಕ್ಕೆ ಟ್ರೀಟ್ಮೆಂಟ್ ಇದೆ?
0: ಇದೆ ಸರ್, ಪರಿಹಾರ ಇದೆ. ಇವಾಗ ಗೌರ್ಮೆಂಟ್ ಸ್ಕೀಮ್ಗಳು ಇದಾವೆ, ಗೌರ್ಮೆಂಟ್ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಅದು ಫಸ್ಟು ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ. ಸ್ವಲ್ಪ ಕಡಿಮೆ ಸಿವಿಯರ್ ಡೆಫ್ನೆಸ್ ಇತ್ತಂದ್ರೆ ಹಿಯರಿಂಗ್ ಏಡ್ ಇಂದ ಇಂಪ್ರೂವ್ ಆಗುತ್ತೆ, ಒಂದೊಂದ್ಸರಿ ಆಗುತ್ತೆ. ಎರಡು ಕಿವಿ ಅಫೆಕ್ಟ್ ಆದ್ರೆ ಮಾತ್ರ ಕೊಡ್ತಾರೆ. ಒಂದು ಕಿವಿ ಚೆನ್ನಾಗಿತ್ತು, ಇನ್ನೊಂದು ಕಿವಿ ಚೆನ್ನಾಗಿರಲಿಲ್ಲ ಅಂದ್ರೆ ಕೊಡೋದಿಲ್ಲ, ಬೇಕಾಗಿಲ್ಲ. ಆಮೇಲೆ ಮಕ್ಕಳಿಗೆ ಬೇಗನೆ ತೋರಿಸಿಬಿಟ್ಟು ಗೊತ್ತಾಯ್ತಂದ್ರೆ ಟ್ರೀಟ್ಮೆಂಟ್ ತಗೋಬೇಕು, ಜಾಸ್ತಿ ವೇಟ್ ಮಾಡಂಗಿಲ್ಲ.
1: ಯಾಕೆಂದ್ರೆ
0: ನೀವು ದೊಡ್ಡ ಆಪರೇಷನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದಕ್ಕೆ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತೀವಿ ನಾವು. ನ್ಯೂರಲ್ ಅಂದ್ರೆ ಬ್ರೇನ್ ಕೀಳೋ ಅಂಶ ಇರ್ತದೆ ಬ್ರೇನ್ ಅಲ್ಲಿ, ಕಿವಿಗೆ ಕಿವಿಗೋಸ್ಕರನೇ ಡೆವಲಪ್ ಆಗೋದಿಲ್ಲ. ಯೂಶಲಿ 2 ವರ್ಷದ ಒಳಗಡೆನೆ ಆಪರೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. 2-3 ವರ್ಷ ಓಕೆ, 3-6 ವರ್ಷದವರೆಗೆ ಮಾಡ್ಬೋದು. 6 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮಗುಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲ್ಲ, ಸ್ಪೀಚ್ ಡೆವಲಪ್ ಆಗಬೇಕು, ಮಗುಗೆ ಕೇಳಿಸಿದ್ರೆ ಮಾತ್ರ ಮಾತಾಡಕ್ಕೆ
1: ಬರ್ತದೆ.
0: ಸೊ ಕಿವಿಯಲ್ಲಿ ಏನು ಇನ್ಪುಟ್ ಹೋಗುತ್ತೆ ಅದು ಬಾಯಿಂದ ಔಟ್ಪುಟ್. ಸೊ ಕಿವಿಗೆ ತೊಂದರೆ, ಮಗುಗೆ ಗೊತ್ತಾಗಿಲ್ಲ ಅಂದ್ರೆ ಶಬ್ದಗಳು ಕೇಳಿಸ್ತಾ ಇದ್ರೆ ಬಾಯಿಂದ ಮಾತಾಡಕ್ ಬರೋದಿಲ್ಲ, ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಕಾಕ್ಲಿಯರ್ ಇಂಪ್ಲಾಂಟ್, ಹಿಯರಿಂಗ್ ಏಡ್ ಕಾಕ್ಲಿಯರ್ ಇಂಪ್ಲಾಂಟ್ ಇದಾವೆ. ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ಲೇಟೆಸ್ಟ್,
1: ಈಗ
0: ಲೇಟೆಸ್ಟ್. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಘನ ಸರ್ಕಾರ ಎಲ್ಲ ಇದು ಮಾಡ್ತಾ ಇದೆ, ಕಾಕ್ಲಿಯರ್ ಇಂಪ್ಲಾಂಟ್ ನ ಕೊಟ್ಟು ಮಕ್ಕಳಿಗೆ ಸರಿಪಡಿಸೋ ಸಹಾಯ ಮಾಡ್ತಾ ಇದೆ.
1: ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂದ್ರೆ ಇದು ಆಪರೇಷನ್ ಮೂಲಕನೇ,
0: ಆಪರೇಷನ್ ಮೂಲಕನೇ ಒಂದು ಮಿಷಿನ್ ಇರ್ತತಿ, ಅದನ್ನ ಮಿಷಿನ್ ಒಳಗಡೆ ಕಿವಿಗೆ ಹಾಕಿ
1: ಶಸ್ತ್ರಚಿಕಿತ್ಸೆ ಮೂಲಕ ಕಸಿ ಮಾಡಿ,
0: ಶಸ್ತ್ರಚಿಕಿತ್ಸೆ ಮೂಲಕನೇ ಮಾಡ್ಬೇಕು. ಅದ್ ಮಾಡಿಬಿಟ್ಟು ಒಳಗಡೆ ಕಿವಿಯಲ್ಲಿ ಹಾಕಿಬಿಟ್ಟು ಆಮೇಲೆ ಟ್ರೈನಿಂಗ್ ತಗೋಬೇಕು, 1-2 ಇಯರ್ಸ್ ಆಡಿಯೋ ವರ್ಬಲ್ ಥೆರಪಿ ಅಂತೀವಿ ನಾವು, AVT. ಅದೇ ಇಂಪಾರ್ಟೆಂಟ್. ಆ ಶಸ್ತ್ರಚಿಕಿತ್ಸೆ 10%, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ 90%. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಮಗುಗೆ ಹೆಂಗ್ ಮಾತಾಡೋದು ಅದು.
1: ಸರಿಗ ಹಿರಿಯರಲ್ಲಿ ಕೂಡ 50 ವರ್ಷ ನಂತರ ಕಿವಿಯ ಒಂದು ಸಾಂದ್ರತೆ ಕಡಿಮೆ ಆಗುತ್ತೆ, ಕೇಳುವಂತದ್ದು ಕಡಿಮೆ ಆಗುತ್ತದೆ, ಆವಾಗ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ?
0: ಇದು ನಾರ್ಮಲ್, ಇದು ನಾರ್ಮಲ್ ಫಿನಾಮಿನ ಅಂತೀವಿ. 60 ವರ್ಷದ ಮೇಲೆ ಸ್ವಲ್ಪ ಕಿವಿ ಕಡಿಮೆ ಆಗೋದು, ನರು ಕೆಲಸ ಕಡಿಮೆ ಮಾಡ್ಕೊಂಡು ಬರ್ತದೆ,
1: ಕಡಿಮೆ
0: ನಮಗೆ ಆಗ್ಬೋದು. ನಾರ್ಮಲ್ ಇದ್ದವ್ರಿಗೆ
1: ಪ್ರಿಯ ಕೇಳುಗರೇ ನಮಸ್ಕಾರ.
0: ನೀವು ದೊಡ್ಡ ಆಪರೇಷನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಅದಕ್ಕೆ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತೀವಿ ನಾವು. ನ್ಯೂರಲ್ ಅಂದ್ರೆ ಬ್ರೇನ್ ಕೀಳೋ ಅಂಶ ಇರ್ತದೆ ಬ್ರೇನ್ ಅಲ್ಲಿ, ಕಿವಿಗೆ ಕಿವಿಗೋಸ್ಕರನೇ ಡೆವಲಪ್ ಆಗೋದಿಲ್ಲ. ಯೂಶಲಿ 2 ವರ್ಷದ ಒಳಗಡೆನೆ ಆಪರೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. 2-3 ವರ್ಷ ಓಕೆ, 3-6 ವರ್ಷದವರೆಗೆ ಮಾಡ್ಬೋದು. 6 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮಗುಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲ್ಲ, ಸ್ಪೀಚ್ ಡೆವಲಪ್ ಆಗ್ಬೇಕು, ಮಗುಗೆ ಕೇಳಿಸಿದ್ರೆ ಮಾತ್ರ ಮಾತಾಡಕ್ಕೆ
1: ಬರ್ತದೆ.
0: ಸೊ ಕಿವಿಯಲ್ಲಿ ಏನು ಇನ್ಪುಟ್ ಹೋಗುತ್ತೆ ಅದು ಬಾಯಿಂದ ಔಟ್ಪುಟ್. ಸೊ ಕಿವಿಗೆ ತೊಂದರೆ, ಮಗುಗೆ ಗೊತ್ತಾಗಿಲ್ಲ ಅಂದ್ರೆ ಶಬ್ದಗಳು ಕೇಳಿಸ್ತಾ ಇದ್ರೆ ಬಾಯಿಂದ ಮಾತಾಡಕ್ ಬರೋದಿಲ್ಲ, ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಕಾಕ್ಲಿಯರ್ ಇಂಪ್ಲಾಂಟ್, ಹಿಯರಿಂಗ್ ಏಡ್ ಕಾಕ್ಲಿಯರ್ ಇಂಪ್ಲಾಂಟ್ ಇದಾವೆ. ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ಲೇಟೆಸ್ಟ್,
1: ಈಗ
0: ಲೇಟೆಸ್ಟ್. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಘನ ಸರ್ಕಾರ ಎಲ್ಲ ಇದು ಮಾಡ್ತಾ ಇದೆ, ಕಾಕ್ಲಿಯರ್ ಇಂಪ್ಲಾಂಟ್ ನ ಕೊಟ್ಟು ಮಕ್ಕಳಿಗೆ ಸರಿಪಡಿಸೋ ಸಹಾಯ ಮಾಡ್ತಾ ಇದೆ.
1: ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂದ್ರೆ ಇದು ಆಪರೇಷನ್ ಮೂಲಕನೇ,
0: ಆಪರೇಷನ್ ಮೂಲಕನೇ ಒಂದು ಮಿಷಿನ್ ಇರ್ತತಿ, ಅದನ್ನ ಮಿಷಿನ್ ಒಳಗಡೆ ಕಿವಿಗೆ ಹಾಕಿ
1: ಶಸ್ತ್ರಚಿಕಿತ್ಸೆ ಮೂಲಕ ಕಸಿ ಮಾಡಿ,
0: ಶಸ್ತ್ರಚಿಕಿತ್ಸೆ ಮೂಲಕನೇ ಮಾಡ್ಬೇಕು. ಅದ್ ಮಾಡಿಬಿಟ್ಟು ಒಳಗಡೆ ಕಿವಿಯಲ್ಲಿ ಹಾಕಿಬಿಟ್ಟು ಆಮೇಲೆ ಟ್ರೈನಿಂಗ್ ತಗೋಬೇಕು, 1-2 ಇಯರ್ಸ್ ಆಡಿಯೋ ವರ್ಬಲ್ ಥೆರಪಿ ಅಂತೀವಿ ನಾವು.

0: ఏమిటి, అదే ఇంపార్టెంట్. ఆ శస్త్రచికిత్సే 10%, పేరెంట్స్ రెస్పాన్సిబిలిటీస్ 90%. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಮಗುಗೆ ಹೆಂಗ್ ಮಾತಾಡೋದು. ಅದು
1: ಸರಿಗಾ ಹಿರಿಯರಲ್ಲಿ ಕೂಡ 50 ವರ್ಷ ನಂತರ ಕಿವಿಯ ಒಂದು ಸಾಂದ್ರತೆ ಕಡಿಮೆ ಆಗುತ್ತೆ, ಕೇಳುವಂತದ್ದು ಕಡಿಮೆ ಆಗುತ್ತದೆ. ಆವಾಗ

0: ಹುಡುಕ್ಬೇಕಾಗುತ್ತೆ. ನಾಯ್ಸ್ ಪೊಲ್ಯೂಷನ್ ಇದ್ರೆ ಬೇರೆ ಕೆಲಸ ಹುಡುಕೋಬೇಕು, ಅಂದ್ರೆ ಬೇರೆ ಶಿಫ್ಟ್ ಮಾಡ್ಕೋಬೇಕು,
1: ಪರ್ಯಾಯವಾಗಿ ಬೇರೆ ಕೆಲಸ ನೋಡ್ಕೋಬೇಕಾಗುತ್ತೆ.
0: ನಾಯ್ಸ್ ಪೊಲ್ಯೂಷನ್ ಇಂದ ಅಫೆಕ್ಟ್ ಆಗೋರಿದ್ರೆ 60 ವರ್ಷದ ಮೇಲೆ ಆಗ್ಬಿಟ್ಟಿದೆ, ಈಗ ಅವರಿಗೆ ಹಿಯರಿಂಗ್ ಏಡ್ ಕೊಡ್ಬೋದು, ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ. ಆಮೇಲೆ ಅವ್ರ ಹತ್ರ ಅನುಕೂಲತೆ ಇದ್ರೆ ಕಾಕ್ಲಿಯರ್ ಇಂಪ್ಲಾಂಟ್
1: ಹಾಕೋಬಹುದು,
0: ಅವರಿಗೆ ಬಹಳ ಚೆನ್ನಾಗುತ್ತೆ. ಯಾಕೆಂದ್ರೆ ಮುಂಚೆನೆ ಕೇಳಿಸಿರ್ತೈತಿ ಬ್ರೈನ್ಗೆಲ್ಲ, ಅವರ ಟ್ರೈನಿಂಗ್ ಆಗಿಬಿಟ್ಟಿರ್ತೈತಿ. ಸೊ ಅವರಿಗೆಲ್ಲ ತೊಂದರೆ ಏನಾಗೋದಿಲ್ಲ. ಈಗ ನಮ್ಮ ಕಾಕ್ಲಿಯರ್ ಇಂಪ್ಲಾಂಟ್ ನಮ್ಮ ಪ್ರೋಗ್ರಾಮ್ ನಡೀತಾ ಇದೆ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ. 2 ಇಯರ್ಸ್ ಒಳಗೆ ಮಗು ಇತ್ತಂದ್ರೆ ಫ್ರೀ ಆಗಿ ಗೌರ್ಮೆಂಟ್ ಇಂಪ್ಲಾಂಟ್ ಕೊಡ್ತಾ ಇದೆ,
1: ಮಾಡಿಸ್ಕೋಬಹುದು.
0: 2 to 3 ಇಯರ್ಸ್ ಬೆಂಗಳೂರಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ, ಅವ್ರ ಪರ್ಮಿಷನ್ ತಗೊಂಡು ನಾವು ಮಾಡಬಹುದು.
1: ಓಕೆ,
0: ಅಪ್ ಟು 3 ಇಯರ್ಸ್ ವರೆಗೂ ಗೌರ್ಮೆಂಟ್ ಕಾಕ್ಲಿಯರ್ ಇಂಪ್ಲಾಂಟ್ ನ ಫ್ರೀ ಆಗಿ
1: ಕೊಡ್ತಾರೆ.
0: ಆಮೇಲೆ ಅವ್ರಿಗೆ ಬರೋ ಬಸ್ ಚಾರ್ಜ್ಗೆ ಸ್ವಲ್ಪ ಖರ್ಚಿಗಂತಾನು ಥೆರಪಿಗೋಸ್ಕರನೇ ಅವ್ರಿಗೊಂದು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ, ಸ್ಕೀಮಲ್ಲಿ ಆ ಥರ ಅಳವಡಿಸ್ಕೊಂಡಿದ್ದಾರೆ.
1: ಸರ್, ಸಾಕಷ್ಟು ರೀತಿಯ ಜನಗಳಲ್ಲಿ ಈ ಕಿವುಡುತನ ಅನ್ನೋದು ಈಗ ಸಾಮಾನ್ಯ ಕಂಡು ಬರ್ತದೆ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗಾಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಮೈಕು ಸೌಂಡು, ಆ ಸೌಂಡು, ಆಮೇಲೆ ಹೊರಗಡೆ ವೆಹಿಕಲ್ ಸೌಂಡು, ಈ ಹೆಚ್ಚಾಗಿ ಈ ಥರ ಒಂದು ಮಕ್ಕಳಲ್ಲಿ ಕೂಡ ಕಿವಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ನೋವು, ಕಿವಿ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಿವುಡುತನ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಹಂಗಾಗಿ ಸರ್, ಈಗ ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡೋಕ್ಕೆ ತುಂಬಾ ಕಷ್ಟ, ಆದರೆ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ?
0: ನಾಯ್ಸ್ ಪೊಲ್ಯೂಷನ್ ಅವಾಯ್ಡೆನ್ಸ್ ಈಸ್ ಅ
1: ಬೆಸ್ಟ್
0: ಟ್ರೀಟ್ಮೆಂಟ್. ಅವಾಯ್ಡೆನ್ಸ್ ಅದರಿಂದ ದೂರ ಇರೋದು ಒಳ್ಳೆ ಟ್ರೀಟ್ಮೆಂಟ್. ಬರಕ್ಕೆ ಕೆಲವೊಂದು ಕಡೆ ನಿರ್ವಹ ಇಲ್ಲ,
1: ಅನಿವಾರ್ಯ
0: ಜೀವನ ನಡೆಸಲೇಬೇಕು. ಸೊ ಅವಾಗ ಏನು ಮಾಡಬೇಕು, ನಾವು ಅದನ್ನ ಡ್ಯಾಂಪನ್ ಮಾಡಬೇಕು, ಕಡಿಮೆ ಕೇಳಿಸಂಗೆ ಮಾಡ್ಕೋಬೇಕು. ಬಡ್ಸ್ ತರ ಬರ್ತದೆ, ಬಡ್ಸ್ ತರ ಬರ್ತದೆ, ಪ್ರೊಟೆಕ್ಟಿವ್ ಬಡ್ಸ್ ಅಂತ ಬರ್ತದೆ, ಇಯರ್ ಬಡ್ಸ್. ಅವನ್ನ ಈಗ ಫ್ಯಾಕ್ಟ್ರಿಯಲ್ಲಿ ವೇರ್ ಮಾಡ್ಕೋಬೇಕು. ಆಮೇಲೆ ಇಷ್ಟು ಗಂಟೆ ಅಂತ ಮಾಡ್ಬೇಕು ಕೆಲಸ, ವಾರ್ಕ್ ಇಷ್ಟು ಅವರ್ಸ್ ಅಂತ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತೈತೆ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಸ್ ಆಗ್ಬಾರ್ದು. ಆಮೇಲೆ ಇಷ್ಟು ಎಕ್ಸ್ಪೋಸ್ ಆದಮೇಲೆ ಅವ್ರಿಗೆ ರೆಸ್ಟ್ ಕೊಡ್ತಾರೆ, ಅವ್ರಿಗೆ ಲೀವ್, ಮನೆಯಲ್ಲೇ ಲೀವ್ ತಗೋಬಹುದು. ಸೊ ದಟ್ ಇಂಪ್ರೂವ್ಮೆಂಟ್ ಆಗ ಅದು ಕಡಿಮೆ ಆಗುತ್ತೆ, ನರ್ವ್
1: ಎಫೆಕ್ಟ್ ಆಗೋದು
0: ಕಡಿಮೆ ಆಗುತ್ತೆ. ಅದು ಮಾಡ್ಬೋದು. ಇಲ್ಲಾಂದ್ರೆ ಇಯರ್ ಬೆಡ್ಸ್ ಪ್ರೊಟೆಕ್ಟಿವ್ ತುಂಬಾ ಇತ್ತು ಅಂದ್ರೆ ಕಾಟನ್ ಇಟ್ಕೋಬಹುದು,
1: ಕಾಟನ್
0: ಇಟ್ಕೊಂಡ್ರು ಸ್ವಲ್ಪ 10-20% ಡೆಸಿಬಲ್ ಕಡಿಮೆ ಆಗುತ್ತೆ, ಆ ತರ ಮಾಡ್ಕೋಬಹುದು.
1: ಈಗ ಹೊರಗಡೆ ಮೈಕು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಸೌಂಡ್ ಹಾಕಿರ್ತಾರೆ,
0: ದೂರ ಇರ್ಬೇಕು, ಅದರಿಂದ ದೂರ ಇರೋದು ಒಳ್ಳೇದು. ಅದು ಯೂಶುವಲಿ ಒಂದೊಂದ್ಸರಿ ಹಾರ್ಟ್ ಬೀಟ ಕಡಿಮೆ ಸ್ಟಾಪ್ ಮಾಡೋ ವಿಧ ಇರ್ತೈತಿ. ಇವತ್ತೆಲ್ಲ ಈಗ ಮೈಥಾಲಜಿಯಲ್ಲಿ ದೊಡ್ಡ ದೊಡ್ಡ ಕಾಳಿದೇವಿ ಅಂತಾರಲ್ಲ, ಕಾಳಿದೇವಿ ಒಂದು ಕೂಗಿಂದನೇ ಬ್ರಹ್ಮಾಂಡನೇ ನಾಶ ಮಾಡುವಂಥದ್ದು ಕೆಪಾಸಿಟಿ ಅಂದ್ರೆ ಶಬ್ದಕ್ಕೆ ಅಷ್ಟೊಂದು ಪವರ್ ಇದೆ
1: ಶಬ್ದಕ್ಕೆ.
0: ಈ ಆಂಜನೇಯ ಮಹಾಭಾರತ ಯುದ್ಧನೇ ಒಂದು ಕೂಗಲ್ಲೇ ಮುಗಿಸ್ಬೇಕು, ಅದು ಮುಗಿಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ನೀನು ಸುಮ್ಮನೆ ಇದ್ಬಿಡಪ್ಪ, ಕರ್ಣನ ಜೊತೆ ಯುದ್ಧ ಮಾಡೋತ್ನಿಗ ಅರ್ಜುನ ಸಿಟ್ಟು ಬರ್ತೈತಿ, ದೇವರುಗಳಿಗೆ ಬಾಣ ಬಿಡ್ತಾ ಇದ್ದಾನೆ ಅಂತ, ಕೃಷ್ಣಗೆ ಬಾಣ ಬಿಡ್ತಾ ಇದ್ದಾನೆ, ಸಮಾಧಾನ ಪಡಿಸಿ ನೋಡಪ್ಪ ನಿನ್ ಶಬ್ದದಿಂದನೇ ನೀ ಮಹಾಭಾರತ ಯುದ್ಧನೇ ಮುಗಿಸ್ಬಿಡ್ಬೋದು ಅಂತ ಹೇಳ್ತಾನೆ. ವಾಟರ್ ಪವರ್, ಗಾಳಿ ಪವರ್, ಅದೇ ತರ ಶಬ್ದದ ಪವರ್
1: ನಿಜವಾಗ್ಲು ಸರ್ ತುಂಬಾ ಒಂದು ಪರಿಣಾಮಕಾರಿ ಆಗಿರ್ತಕ್ಕಂತ ಈ ಶಬ್ದದ ಮೂಲಕ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು. ಈ ಶಬ್ದ ನಮ್ಗೆ ಕೇಳಿಸಿದಾಗ, ಸೌಂಡ್ ನಮ್ಗೆ ಕೇಳಿಸಿದಾಗ ಮಾತ್ರ ನಮಗೆ ರಿಯಾಕ್ಟ್ ಮಾಡಲಿಕ್ಕೆ, ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾರಾದರೂ ಏನಾದರೂ ಮಾತಾಡ್ತಾರೆ, ಏನಾದರೂ ವಿಚಾರ ಹೇಳ್ತಾರೆ ಅಂದರೆ ನಮಗೆ ಅದು ಕೇಳಂಗಿಲ್ಲ, ಅಂದರೆ ನಾವು ಏನು ಕೂಡ ರೆಸ್ಪಾನ್ಸ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಕಿವಿಯ ಒಂದು ಕೇಳುವಿಕೆ ಏನಿದೆಯಲ್ಲ, ಮನುಷ್ಯನ ಜೀವನ ಕಷ್ಟ ಅಲ್ಲ, ಇಡೀ ಸಕಲ ಜೀವರಾಶಿಗಳಿಗೆ ತುಂಬ ಇಂಪಾರ್ಟೆಂಟ್. ಕಿವಿಡುತನ ಬರಬಾರ್ದು ಮತ್ತು ಒಳ್ಳೆಯ ಒಂದು ಆರೋಗ್ಯಯುತ ಜೀವನ ಮಾಡಬೇಕಂದ್ರೆ ಏನು ಸಲಹೆಗಳು ಕೊಡಲಿಕ್ಕೆ ಇಷ್ಟಪಡ್ತೀರಿ?
0: ಪ್ರಿಕಾಷನ್ ತಗೋಬೇಕಾಗುತ್ತೆ, ಪ್ರಿಕಾಷನ್. ಈಗ ಒಳ್ಳೆ ಫುಡ್ ತಗೋಬೇಕು, ನ್ಯೂಟ್ರಿಷನ್, ನ್ಯೂಟ್ರಿಷನ್ ಅನಿಮಿಯಾ ಆ ಥರ ಇತ್ತಂದ್ರೆ ಸೊ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದಕ್ಕೆ ಯೋಗ ಎಕ್ಸಸೈಸು ಅದೆಲ್ಲ ಮಾಡಿದ್ರೆ ಬಾಡಿಯಲ್ಲಿ ಇಮ್ಯುನಿಟಿ
1: ಹೆಚ್ಚಾಗ್ತದೆ,
0: ಚೆನ್ನಾಗುತ್ತೆ, ಅದನ್ನ ಮಾಡ್ಕೋಬೋದು. ಆಮೇಲೆ ಈಗ ನಾಯ್ಸ್ ಇಂದ ದೂರ ಇರೋದು ಬೆಟ್ರು, ಇನ್ಫೆಕ್ಷನ್, ಅನ್ಹೈಜೆನಿಕ್ ಕಂಡೀಷನ್ಸ್ ಅವೆಲ್ಲ ಮಾಡಬಾರ್ದು. ಕಿವಿಯಲ್ಲಿ ಚೈನ್ ಹಾಕೊಳ್ಳೋದು, ಕೀ ಬಂಚ್ ಹಾಕೊಳ್ಳೋದು, ಕಡ್ಡಿ
1: ಹಾಕೊಳ್ಳೋದು.
0: ಆಮೇಲೆ ಸೋರ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಹತ್ರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೋದು, ENT ಡಾಕ್ಟರ್ ಹತ್ರ ತೋರಿಸಿದ್ರೆ ಒಳ್ಳೆಯದು. ಹತ್ರ ಡಾಕ್ಟರ್ ಇದ್ರೂ ನಡೀತೈತೆ, ಸೊ ಅವರು ಅಡ್ವೈಸ್ ಮಾಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಓಕೆ, ಇಲ್ಲಾಂದ್ರೆ ಮುಂದೆ ನೆಕ್ಸ್ಟ್ ENT ಸರ್ಜನ್ ಹತ್ರ ಹೋಗಿ ತೋರಿಸ್ಕೋಬೇಕು. ಇಮಿಡಿಯೇಟ್ ಆಗಿ ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಬೆಟರ್ ಟ್ರೀಟ್ಮೆಂಟ್, ಅದನ್ನ ಆ ಥರ ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಕಿವಿಯಲ್ಲಿ ನೀರು ಹೋಗೋದು, ತಮಾಟೆ ತೂತ ಇದ್ದಾಗ ಕಿವಿಯಲ್ಲಿ ನೀರು ಹೋಗೋದು ಅವಾಯ್ಡ್ ಮಾಡ್ಬೇಕು, ಅದು ಇನ್ನೂ ಜಾಸ್ತಿ ಮಾಡೋ ಚಾನ್ಸ್ ಇರ್ತದೆ.
1: ಕೆಲವರು ಕಿವಿಯಲ್ಲಿ ಏನಾದ್ರು ಬಿದ್ದದ ಅಂದ್ರೆ ನೀರು ಹಾಕೊಂಡು ಅದನ್ನ ತೆಗೆದು
0: ಎಣ್ಣೆ ಹಾಕ್ತಾರೆ, ನೀರು
1: ಹಾಕ್ತಾರೆ,
0: ಅವೆಲ್ಲ ಮಾಡಬಾರ್ದು, ಒಳ್ಳೇದಲ್ಲ. ಗುಳುಗುಳ ಅಂತ ಶಬ್ದ ಬರ್ತೈತೆ ಅದೊಂದು ಸರಿ, ಅದು ನರ ಡೆಫ್ನೆಸ್ ಇದ್ರೆ ಬರುತ್ತೆ ಗುಳುಗುಳ ಅಂತ.
1: ಕೆಲವರು ಏನ್ ಮಾಡ್ತಾರೆ ಸರ್, ಕಿವಿಯಲ್ಲಿ ಏನಾದ್ರು ಹುಳ ಹೋಗಿದೆ, ಏನಾದ್ರು ಇದು ಹೋಗಿದೆ ಅಂದ್ರೆ ಎಣ್ಣೆ ಹಾಕ್ತಿರ್ತಾರೆ,
0: ಎಣ್ಣೆ ಹಾಕ್ತಾರೆ, ಅದ

0: ಹಾಕಬಾರ್ದು.
1: ಮತ್ತೆ ಹುಳ ಬರಬೇಕಂದ್ರೆ ಏನಾದ್ರು ಮಾಡಲೇಬೇಕು ಅನ್ನುವಂಥ ಒಂದು ಇದಕ್ಕೆ ಮಾಡಿರ್ತಾರೆ ಅನ್ನುವಂಥದ್ದು, ಅದಕ್ಕೆ ಪರಿಹಾರ
0: ಅದು ಹುಳ ಇದ್ದರೆ ಆ ಥರ ಗುಳುಗುಳು ಶಬ್ದ ಬರೋದಿಲ್ಲ. ಒಂದೊಂದು ಸರಿ ನೀರು ಹಾಕಿ ನೀರು ಹಾಕಿರ್ತಾರೆ, ಆಮೇಲೆ ನರ ಡೆಫ್ನೆಸ್ ಅಂತ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತಾರೆ, ಅದು ಪೇಷಂಟ್ಗಳಿಗೆ ಏನಾಗುತ್ತೆ ಗುಳುಗುಳು ಏನೋ ಗುಳುಗುಳು ಹುಳ ಇದ್ದಂಗೆ ಅನಿಸುತ್ತೆ, ಅದರಲ್ಲಿ ಏನು ಇರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್.
1: ಎಷ್ಟೋ ಜನ ಕಿವಿಯಲ್ಲಿ ಇರುವೆ ಹೋಗಿರತಕ್ಕಂಥದ್ದು ಇಂಥವೆಲ್ಲ ಹೋಗಿರ್ತಕ್ಕಂಥದ್ದು ನೋಡಿರ್ತೀವಿ.
0: ಇರುವೆ ಹೋದರೆ ಅದೇ ವಾಶ್ ಮಾಡ್ಕೋಬೋದು, ಇರುವೆ ಹೋಯ್ತು ಅಂದರೆ ನೀರು ಹಾಕಿ ವಾಶ್ ಮಾಡ್ಕೋಬೋದು, ಬಟ್ ಅದು ಹೊರಗಡೆ ಬರಂಗಿರ್ಬೇಕು ನೀರು, ಒಳಗಡೆ
1: ಹಾಕೊಂಡು ತೆಗೆ ಹಾಕೋ ಹೊರಗೆ
0: ಒಳಗಡೆ ಅದಕ್ಕೆ. ಆಮೇಲೆ ಅದು ಕೆನಾಲ್ ಇರ್ತೈತಲ್ಲ ಅದ್ರ ವಿಡ್ತು ಸರ್ಕಮ್ಸ್ ಸರ್ಕಲ್ ಥರ ಇರ್ತೈತೆ ಅದು, ಸೊ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನೀವು ತೆಗಿಯಕ್ಕೆ ಹೋಗ್ಬಾರ್ದು, ಡಾಕ್ಟರ್ ಹತ್ರನೇ ಹೋಗ್ಬೇಕು. ಆ ಥರ ಇನ್ಫೆಕ್ಷನ್ ಆಗಿ ಅದು ಇಂಜುರಿ ಆಗಿಬಿಡ್ತೈತೆ,
1: ಇಂಜುರಿ ಆಗಿಬಿಡ್ತೈತೆ.
0: ನೀವೇ ತಕ್ಕೊಳಕ್ ಹೋದ್ರೆ ನೋಡ್ಲಿಲ್ದಂಗೆ ತಕ್ಕೊಳಕ್ ಹೋದ್ರೆ, ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಇಂಜುರಿ ಆಗಿ ಇನ್ಫೆಕ್ಷನ್ ಆಗಿ ಅದು ಎಲ್ಲ ಮತ್ತೆ
1: ಬೇರೆ ಬೇರೆ
0: ಬೇರೆ ಬೇರೆ ಮಧ್ಯೆ ಕಿವಿಯೇ ಮತ್ತೆ ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತೈತೆ, ತಮಟೆ ಮೂಳೆ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು.
1: ಒಳ್ಳೇದು ಸರ್, ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರಿ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕಿವುಡ್ತನಕ್ಕೆ ಕಾರಣ ಏನು ಮತ್ತು ಅದಕ್ಕೇನು ಪರಿಹಾರ ಇದೆ, ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಮಗೆ ಕಿವುಡುತನ ಬರೋಂಗಿಲ್ಲ, ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಕೇಳುಗರಿಗೆ ಕೊಟ್ಟಿದ್ರಿ. ತಾವು ಬಂದು ನಮ್ಮ ಆಕಾಶವಾಣಿಯಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದ ಸರ್.
0: ಥ್ಯಾಂಕ್ ಯು ಸರ್. ಒಂದು ವಿನಂತಿ, ನಮ್ದು ಕಾಕ್ಲಿಯರ್ ಇಂಪ್ಲಾಂಟ್ ಪ್ರೋಗ್ರಾಮ್ ರಿಮ್ಸಲ್ಲಿ ನಡೀತಾ ಇದೆ, ಜನಗಳು ಅದನ್ನ ಉಪಯೋಗ ತಗೋಬೇಕಂತ ನನ್ನ ವಿನಂತಿ. 2-3 ಇಯರ್ಸ್ವರೆಗೆ ಮಾಡ್ತಾ ಇದೀವಿ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು, ಗೌರ್ಮೆಂಟ್ ಸಪ್ಲೈ ಇದೆ. ಇವಾಗ ಸದ್ಯದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ.
2: ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಿವುಡುತನಕ್ಕೆ ಕಾರಣಗಳು ಹಾಗೂ ಪರಿಹಾರ ಕ್ರಮಗಳು ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬಿವಿನ ಬೆಂಚಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:35. ಈಗ ಒಂದು ಭಾವಗೀತೆಯನ್ನು ಕೇಳೋಣ.

ಸಮಯ 6:37 ಆಗುತ್ತಲಿದೆ. ಈಗ ವಾಣಿಜ್ಯ ಪ್ರಕಟಣೆಗಳ ನಂತರ 6:40 ಪ್ರದೇಶ ಸಮಾಚಾರ, 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಪ್ರಾಯೋಜಿಸಲ್ಪಡುವ ಕಾರ್ಯಕ್ರಮದಲ್ಲಿ ಒಣ ಕೃಷಿ ಬೇಸಾಯ ಕ್ರಮಗಳು ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ

0: ಸೌಕರ್ಯ ಘರ ಆಗುತ್ತೆ. ಅಂದ್ರೆ ವಿದ್ಯುತ್ ಬಿಲ್ ಜೀರೋ ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ದ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವಾರ್ತೆಗಳ ವಿವರ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ನಾಳೆಯಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿದೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಐಆರ್ನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲಾಗುತ್ತಿದ್ದು, ಪರಿಶಿಷ್ಟರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರ ಹೆಸರುಗಳನ್ನು ಅಳಿಸಿಹಾಕಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿವೇಶನ ಹಾಗೂ ಎಸ್ಐಆರ್ ಬಳಿಕ 3 ತಿಂಗಳಿಗೊಮ್ಮೆ ಇಂತಹ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಬಿಜಿ ಗ್ರಾಮ್ಜಿ ಯೋಜನೆಯಲ್ಲಿ ಜನರ ವೈಯಕ್ತಿಕ ಅನುಕೂಲದ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ತಿಂಗಳೊಳಗೆ ಭಾರತ ಜೋಡೋ ಸಂಘಗಳ ನೋಂದಣಿ ಸದಸ್ಯತ್ವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸರ್ಕಾರಿ ನೌಕರರ ವಿಡಿಯೋ ಸಂವಾದವು ರಾಜ್ಯದ 750 ಸ್ಥಳಗಳಿಂದ ನಡೆಯಿತು. ಒಟ್ಟು 250,000 ಅಧಿಕಾರಿಗಳು ಹಾಗೂ ನೌಕರರು ಭಾಗಿಯಾಗಿದ್ದರು. ಬೆಳದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಈ ಗ್ರಾಮಗಳ ರೈತರ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರೆಡ್ ಝೋನ್ನಿಂದ ಮುಕ್ತಿ ಬೇಕಾಗಿದೆ. ಬೆಳದಿ ಟೌನ್ಶಿಪ್ಗೆ ಭೂಮಿ ನೀಡಲು ಸಿದ್ದರು ಇರುವುದಾಗಿ ರೈತರು ತಿಳಿಸಿದ್ದಾರೆ. ಕೂಡಲೇ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರೈತರ ಹಿತ ಕಾಪಾಡುವ ಮನಸ್ಸು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇದ್ದಿದ್ದರೆ ರೆಡ್ ಝೋನ್ ಮಾಡುತ್ತಿರಲಿಲ್ಲ ಎಂದು ರೈತ ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ವೃಷಭಾವತಿ ಕೊಳಚೆ ನೀರಿನಿಂದ ವ್ಯವಸಾಯ ಕಷ್ಟವಾಗಿದ್ದು ತೆಂಗಿನ ತೋಟಗಳಲ್ಲಿ ಇಳುವರಿ ಬರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಡದಿ

0: ಟೌನ್ಶಿಪ್ಗೆ ಭೂಮಿ ನೀಡಿ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿ ಪಡೆದು ಯೋಜನೆಯ ಪಾಲುದಾರರಾಗಿ ಭೈರಮಂಗಲ ಗ್ರಾಮದ ಸುನಿಲ್ ಎಂಬುವರು ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ. ನಿರಂತರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜಿಸಿದ ದಿನದಂದು ರಾಜೀನಾಮೆ ನೀಡಲು ಅವಕಾಶ ನೀಡಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜೀನಾಮೆಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದ ಈ ಬೆಳವಣಿಗೆಯಿಂದ ತಮಗೆ ನೋವುಂಟಾಗಿದೆ ಎಂದು ಹೇಳಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವಂತಹ 1523 ಗ್ರಾಮಗಳು ಹಾಗೂ 1953 ಜಲವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ವಹಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದಂತೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಒಂದು ವೇಳೆ ಕರ್ತವ್ಯ ಲೋಪ ಎಸಗಿದರೆ ಅಂತಹ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿ ನಾಗೇಂದ್ರ ಸಚಿವರಾಗಿ ಇರುವವರೆಗೆ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯುವಂತೆ ಆಗ್ರಹಿಸಿದ್ದಾರೆ. ನಾಗೇಂದ್ರ ಇನ್ನೂ ಹಲವಾರು ಪ್ರಕರಣಗಳನ್ನು ಎದುರಿಸುತ್ತಿದ್ದು ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಇಂದು ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನ ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಮತ್ತಷ್ಟು ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ನಿಯೋಗದಲ್ಲಿ ಸಂಸದರಾದಂತಹ ರಾಧಾಕೃಷ್ಣ ಸಾಗರ್ ಖಂಡ್ರೆ, ಜಿ ಕುಮಾರ್ ನಾಯಕ್, ಕೆ ರಾಜಶೇಖರ್ ಹಿಟ್ನಾಳ್ ಮತ್ತು ಇ ತುಕಾರಾಮ್ ಇದ್ದರು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಭವ್ಯ ತಿರಂಗ ಯಾತ್ರೆ ಜರುಗಿತು. ಬೇಳೂರು ಅಜ್ಜನ ದೇಗುಲದಿಂದ ಆರಂಭವಾದ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ವೀರಣ ಚರಂತಿ ಮಠ, ಹರ್ ಘರ್ ತಿರಂಗ ಅಭಿಯಾನವು ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿದೆ. ದೇಶದ ಏಕತೆ, ಅಖಂಡತೆ ಮತ್ತು ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಾರುವ ತಿರಂಗವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ಕರೆ ನೀಡಿದರು. ಸುಮಾರು 500 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೋಟೆಲ್ ಮಾಲೀಕರು ಪ್ರಚಾರಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಆಹಾರ ತಯಾರಿಸಲು ನೀಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿರಲಿಲ್ಲ, ಹೋಟೆಲ್ ಮಾಲೀಕರಲ್ಲಿ ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದು ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ತಪ್ಪಿರುವ ಕುರಿತು ಮಾತನಾಡಿದ ಖಾದರ್, ಮುಂಬರುವ ದಿನಗಳಲ್ಲಿ ತನ್ವೀರ್ ಸೇಠ್ ಅವರಿಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ವಾಣಿವಿಲಾಸ ಸಾಗರ ಮತ್ತು ಗಾಯತ್ರಿ ಜಲಾಶಯಗಳಿಗೆ ನಾಳೆಯಿಂದ ಇದೇ 16ರವರೆಗೆ ಸಾರ್ವಜನಿಕ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021 ಅನ್ವಯ ಈ ಎರಡೂ ಜಲಾಶಯಗಳ ಸಮಗ್ರ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ ಸ್ವತಂತ್ರ ತಜ್ಞರ ಸಮಿತಿ ಭೇಟಿ ನೀಡುತ್ತಿದೆ. ತಜ್ಞರ ತಂಡವು ಜಲಾಶಯಗಳ ಸುರಕ್ಷತೆಯ ಕುರಿತು ಪರಿಶೀಲನೆ ನಡೆಸಲಿದ್ದು, ಇದೇ ಸಮಯದಲ್ಲಿ ಕೆಲವು ತುರ್ತು ಸುರಕ್ಷತಾ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಲಾಶಯ ವೀಕ್ಷಣೆಗೆ ಪ್ರವೇಶ ಬಂದ್ ನಿರ್ಬಂಧಿಸಲಾಗಿದೆ. ಬೆಂಗಳೂರಿನ ಜೈಂಗ್ ಡೀಮ್

0: ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ಶಾಲೆಯು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಚಿತ್ರಿಸುವ ಅತಿದೊಡ್ಡ ಭಿತ್ತಿಫಲಕ ರಚಿಸಿದೆ. ಎನ್ಇಪಿ 2020ರ ಧ್ಯೇಯೋದ್ದೇಶಗಳನ್ನು ಸಾದರಪಡಿಸುವ ಈ ಸಹಯೋಗ ಕಲಾಕೃತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಇದರ ಮಾನ್ಯತೆ ದೊರೆತಿದೆ. ಈ ಭಿತ್ತಿಪತ್ರವನ್ನು 150 ವಿದ್ಯಾರ್ಥಿಗಳು ಮತ್ತು 40 ಬೋಧಕರು ಮತ್ತು ಸಿಬ್ಬಂದಿ ಸದಸ್ಯರು ಜಂಟಿಯಾಗಿ ಪರಿಕಲ್ಪನೆ ಮಾಡಿ ರಚಿಸಿದ್ದಾರೆ. ಇದು ಸೃಜನಶೀಲತೆ, ಅಂತರಶಿಸ್ತೀಯ ಕಲಿಕೆ, ತಂಡದ ಪರಿಶ್ರಮ ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವ ಶಕ್ತಿ ದೇಶದ ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದ್ದು ವಿಕಸಿತ ಭಾರತದ ನಿರ್ಮಾಣದತ್ತ ಸಾಗುವ ಸಂಕಲ್ಪಕ್ಕೆ ವಾಕಥಾನ್ ಪ್ರೇರಣೆಯಾಗಿದೆ ಎಂದು ಬೆಂಗಳೂರಿನ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ತಿಳಿಸಿದ್ದಾರೆ. ರಾಸು ಮರಣದ ನಂತರ ವಿಮಾ ಪರಿಹಾರದ ಮೊತ್ತವನ್ನು ಮತ್ತೊಂದು ರಾಸು ಖರೀದಿ ಮಾಡಲಷ್ಟೇ ಬಳಕೆ ಮಾಡಿಕೊಂಡು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನೇ ಪೂರೈಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮುಲ್ ಸದಸ್ಯ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರ್ನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ದ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಪಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಕಿಸಾನ್ ವಾಣಿ, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಒಣ ಕೃಷಿ ಬೇಸಾಯ ಕ್ರಮಗಳು, ಈ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಣಭೂಮಿ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
6: ನಮಸ್ತೆ.
5: ಇವತ್ತು ನಮ್ಮ ರೈತರಿಗೆ ಒಣಭೂಮಿ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಒಣಭೂಮಿ ಕೃಷಿಯಲ್ಲಿ ಏನೇನು ಮಾಡಬಹುದು, ಒಣಭೂಮಿ ಕೃಷಿಯನ್ನು ನಾವು ಯಾಕೆ ಮಾಡಬೇಕು, ಒಣಭೂಮಿ ಕೃಷಿ ಮಾಡೋದ್ರಿಂದ ನಮ್ಮ ರೈತ ಸಮುದಾಯಕ್ಕೆ ಎಷ್ಟು ಆದಾಯ ತಂದು ಕೊಡಬಹುದಾಗಿದೆ, ಅಥವಾ ಅವರು ಈಗ ಮಳೆ ಇಲ್ಲದ ಸಂದರ್ಭದಲ್ಲಿ ಅದು ಎಷ್ಟು ನೆರವಿಗೆ ಬರುತ್ತೆ, ಅಥವಾ ಮಳೆ ಇಲ್ಲದ ಸಂದರ್ಭದಲ್ಲಿ ಆ ಒಂದು ಕೃಷಿ ಕೈಗೊಳ್ಳೋದು ಸುಲಭನ ಹೆಂಗೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸಂಧ್ಯಾ ಅವರೇ.
6: ಒಣಭೂಮಿ ಕೃಷಿ ಅಂದರೆ ಮಳೆಯ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಒಂದು ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಕಡಿಮೆ ಅಥವಾ ಅನಿಶ್ಚಿತ ಮಳೆ, ಅಂದರೆ ಇಷ್ಟೇ ಮಳೆ ಬೀಳುತ್ತೆ ಅಂತ ಅಲ್ಲಿ ಸಾಧ್ಯ ಅಂದ ಅಂಥ ಪ್ರದೇಶಗಳಲ್ಲಿ ನೀರಾವರಿ ಇಲ್ಲದೆ ಮಳೆಯ ನೀರನ್ನು ಅವಲಂಬಿಸಿ ಬೆಳೆಯುವ ಒಂದು ಕೃಷಿ ಪದ್ಧತಿ ಇದು. ಈ ಒಣಭೂಮಿ ಬೆಳೆಯುವ ಬೆಳೆಗಳು

0: ಗೆ ಕೃತಕ ನೀರಾವರಿಯ ವ್ಯವಸ್ಥೆ ಸಹಾಯ ಇರುವುದಿಲ್ಲ. ಮಳೆಯ ನೀರನ್ನೇ ಅವಲಂಬಿತವಾಗಿರುವಂಥದ್ದು ಈ ಬೆಳೆ ಬೆಳೆಯಲು ಮಳೆಯ ನೀರು ಮತ್ತು ಮುಖ್ಯವಾಗಿ ಮಣ್ಣಿನಲ್ಲಿ ಸಂಗ್ರಹವಾಗಿರುವ ತೇವಾಂಶವನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ಈ ಒಂದು ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಅಥವಾ ಬರದ ಸಮಯದಲ್ಲಿ ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂಥದ್ದು, ಮಣ್ಣಿನಲ್ಲಿ ತೇವಾಂಶ ಕಾಪಾಡಿಕೊಳ್ಳುವಂಥದ್ದು ಈ ಒಣಭೂಮಿ ಕೃಷಿಯ ಒಂದು ಪದ್ಧತಿಯಲ್ಲಿ ಪ್ರಮುಖವಾಗಿರುವ ಅಂಶ ಆಗಿದೆ. ಮತ್ತು ಭಾರತದಲ್ಲಿ, ನಮ್ಮ ಇಡೀ ಭಾರತ ದೇಶದಲ್ಲಿ ಒಣಭೂಮಿ ಕೃಷಿಯು ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಪದ್ಧತಿಯಾಗಿದೆ. ಯಾಕೆ ಪರಿಸರ ಸ್ನೇಹಿ ಅಂತ ಹೇಳಿದ್ರೆ, ಇದರಲ್ಲಿ ದುಬಾರಿ ರಾಸಾಯನಿಕಗಳು ಅಥವಾ ಇತರ ಬಳಕೆ ಸೌಲಭ್ಯಗಳ ಬಳಕೆ ತುಂಬಾ ಕಡಿಮೆ ಇರುತ್ತದೆ. ಯಾಕೆ ಅಂತಂದ್ರೆ, ಮಳೆಯೇ ಬೆಳೆಗಳಿಗೆ ಮುಖ್ಯ ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆಗೆ ಸಹಕಾರಿಯಾಗಿರುತ್ತದೆ. ಅದಲ್ಲದೆ ಇಲ್ಲಿ ರಾಸಾಯನಿಕಗಳ ವಸ್ತುಗಳು ತುಂಬಾ ಕಡಿಮೆ ಬಳಕೆಯಾಗುತ್ತದೆ. ಹಾಗೆಯೇ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸುಮಾರು 60% ಪ್ರದೇಶ ಒಣಭೂಮಿ ಕೃಷಿಯನ್ನ ಅವಲಂಬಿತವಾಗಿದೆ. ಅದೇ ರೀತಿ ಒಂದು 40% ಸಾರ್ವಜನಿಕರು ಅಥವಾ ಕಾರ್ಮಿಕರು ಇದು ಉದ್ಯೋಗದ ಒಂದು ಅವಲಂಬನೆಯು ಒಣಭೂಮಿ ಕೃಷಿಯಿಂದ ಆಗಿದೆ. ಒಟ್ಟು ಒಣಭೂಮಿ ಕೃಷಿಯಲ್ಲಿ ಪ್ರಮುಖ ಬೆಳೆಗಳು ಅಂತಂದ್ರೆ ಯಾವುದು? ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಸಿರಿಧಾನ್ಯಗಳು. ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯದಕ್ಕೆ ಅಥವಾ ಆಹಾರ ಪೋಷಣೆಯಲ್ಲಿ ಬೇಕಾಗಿರುವಂತಹ ಪ್ರೋಟೀನ್ ಅಂಶ ಬೇಳೆಕಾಳುಗಳಲ್ಲೇ ಬರ್ತಾ ಇರುವಂಥದ್ದು. ಈ ಎಲ್ಲಾ ಬೇಳೆಕಾಳುಗಳನ್ನು ಅತಿ ಮುಖ್ಯವಾಗಿ ಒಣಭೂಮಿ ಕೃಷಿಯಲ್ಲೇ ಪಡೆಯುವಂಥದ್ದಾಗಿದೆ. ಹಾಗಾಗಿ ಈ ಒಂದು ಒಣಭೂಮಿ ಕೃಷಿಯ ಕೊಡುಗೆ ಅಪಾರ ಇದೆ ನಮ್ಮ ಕೃಷಿಯಲ್ಲಿ. ಈ ಒಂದು ಕೃಷಿಯನ್ನ ನಾವು ಹೇಗೆ ಮಾಡಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳೋದು ಮುಖ್ಯವಾಗಿ.
1: ಅಂದ್ರೆ ಇವೇ ಈಗ ನಾವು ಈ ಭತ್ತ, ಗೋಧಿ, ಜೋಳ ಇವು ಕೃಷಿಯಲ್ಲಿ ಪ್ರಮುಖ ಬೆಳೆಗಳೇ. ಆದ್ರೆ ಈ ಪ್ರಮುಖ ಬೆಳೆಗಳ ಜೊತೆಗೆ ಆಹಾರದಲ್ಲಿ ಉಳಿದಿದ್ದ ವಸ್ತುಗಳನ್ನು ಯಾವ್ದು ಉಪಯೋಗಿಸ್ತೇವೆ? ಇವೇ ವಸ್ತುಗಳ, ಅದೇ ಬೇಳೆಕಾಳು ಬೇಕು, ಎಣ್ಣೆಕಾಳು ಬೇಕು, ಸಿರಿಧಾನ್ಯನೂ ಬೇಕು. ಇವು ಇದ್ರೆ ನಮ್ದು ಊಟ ಸಂಪೂರ್ಣ ಆಗುತ್ತೆ. ಹೌದಲ್ಲ, ಈ ಹೇಳಿ ಒಂದೊಂದಾಗಿ ಈ ಬೇಳೆಕಾಳುಗಳಲ್ಲಿ ಏನ್ ಬರುತ್ತೆ, ಮತ್ತೆ ಎಣ್ಣೆಕಾಳುಗಳು ಬೆಳೆಗಳು, ಸಿರಿಧಾನ್ಯ ಬೆಳೆಗಳು, ಇವು ಒಣಭೂಮಿ ಕೃಷಿಯ ಕೊಡುಗೆ ಯಾವ ತರ ಮಾಡ್ತಾ ಇವೆ?
0: ಭಾರತದಲ್ಲಿ ಸುಮಾರು 80% ಜೋಳನ ಒಣಭೂಮಿ ಕೃಷಿಯಲ್ಲೇ ಬೆಳೆಯುತ್ತಿರುವಂತದ್ದು ಜೋಳನ, ಜೊತೆಗೆ 90% ಸಜ್ಜೆ ಬೆಳೆ, 95% ಬೇಳೆಕಾಳುಗಳು. ನಮಗೆ ಪ್ರೋಟೀನ್ ಅಂಶ ಮುಖ್ಯವಾಗಿ ಮೀನು ಮಾಂಸ ಬಿಟ್ರೆ ಬೇಳೆಕಾಳುಗಳಲ್ಲೇ ನಮಗೆ ಪ್ರೋಟೀನ್ ಅಂಶ ಮುಖ್ಯವಾಗಿ ಬೆಳೆಯುವಂಥದ್ದು. ಈಗ ತೊಗರಿ ತಗೊಳ್ಳಿ, ಹೆಸರು ತಗೊಳ್ಳಿ, ಉದ್ದು ತಗೊಳ್ಳಿ, ಇವೆಲ್ಲದನ್ನು 95% ನಮಗೆ ಈ ನಮ್ಮ ಭಾರತ ದೇಶದಲ್ಲಿ ಒಣಭೂಮಿಯ ಕೃಷಿಯ ಕೊಡುಗೆ ಆಗಿದೆ. ಸುಮಾರು 75% ಎಣ್ಣೆಕಾಳು ಬೆಳೆಗಳ ಮೇಲೆ ಈ ಒಣಭೂಮಿಯ ಕೃಷಿ ಕೊಡುಗೆಯಾಗಿದೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಅಥವಾ ಕೃಷಿಯಲ್ಲಿ ಒಣಭೂಮಿಯ ಕೃಷಿ ಪದ್ಧತಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಒಣಭೂಮಿಯಲ್ಲಿ ಬೆಳೆಯುತ್ತಿರುವಂತಹ ಬೆಳೆಗಳ ಒಂದು ಪ್ರಮುಖ ಲಕ್ಷಣಗಳು ಯಾವ ತರ ಇರುತ್ತೆ?
0: ಇದರ ಒಂದು ಅವಾಗ್ಲೇ ನಾನು ಹೇಳ್ದಂಗೆನೆ, ಒಣ ಭೂಮಿ ಅಂತಂದ್ರೆ ಅಲ್ಲಿ ಮಳೆ ಕಡಿಮೆ, ತುಂಬಾ ಮಳೆ ಕಡಿಮೆ. ತೀರಾ ಅಂತಂದ್ರೆ 300 mm ಇಂದ 700 mm ಮಳೆ ಆಗುವ ಪ್ರದೇಶದಲ್ಲಿ ಈ ಒಂದು ಒಣಭೂಮಿ ಕೃಷಿಯನ್ನ ನಡೆಸಲಾಗುತ್ತದೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿತವಾಗಿದೆ. ಈ ಎಲ್ಲಾ ಬೆಳೆಗಳು ಬರವನ್ನು ತಡೆದುಕೊಳ್ಳುವಂತ ಶಕ್ತಿಯನ್ನ ಹೊಂದಿರುತ್ತದೆ. ಅದಕ್ಕೇನೆ ಇತ್ತೀಚೆಗೆ ಬರ ತಡೆದುಕೊಳ್ಳುವ ಒಂದು ಏನದು ತಳಿಗಳನ್ನ ಅಭಿವೃದ್ಧಿಪಡಿಸೋದನ್ನ ನಮ್ಮ ಕೃಷಿಯಲ್ಲಿ ಅಥವಾ ಕೃಷಿ ಸಂಶೋಧನೆಯಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಬರ ತಡೆದುಕೊಳ್ಳುವ ಒಂದು ತಳಿಗಳ ಬೆಳೆಗಳ ತಳಿಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ. ಜೊತೆಗೆ ಈ ಒಂದು ಒಣಭೂಮಿ ಕೃಷಿಯಲ್ಲಿ ಮಣ್ಣಿನ ರಕ್ಷಣೆ ಮತ್ತೆ ನೀರಿನ ರಕ್ಷಣೆಗೆ ತುಂಬಾ ಒತ್ತು ಕೊಡಲಾಗುತ್ತೆ. ಇದಿಷ್ಟು ಪ್ರಮುಖ ಯಾವುದು ಒಣಭೂಮಿ ಕೃಷಿಯಲ್ಲಿರುವ ಪ್ರಮುಖ ಲಕ್ಷಣಗಳಾಗಿದೆ.
1: ಇಲ್ಲಿ ಸಾಮಾನ್ಯವಾಗಿ ನಾವು ಒಣಭೂಮಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ನೋಡಬಹುದು?
0: ಬೆಳೆಗಳು ಅಂತಂದ್ರೆ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ, ಎಲ್ಲ ಎಣ್ಣೆಕಾಳು ಬೆಳೆಗಳು, ಜೊತೆಗೆ ಹತ್ತಿ, ಕೆಲವೊಂದು ವಾಣಿಜ್ಯ ಬೆಳೆಗಳು. ಇವಾಗ ಜತ್ರೋಪ ಅನ್ನೋದು, ಜತ್ರೋಪ ಇಂಧನಕ್ಕೆ ಬೇಕಾಗುತ್ತೆ ಅಂತ ಇತ್ತೀಚೆಗೆ ಬಂದಿದೆ, ಅವೆಲ್ಲ ಒಣಭೂಮಿ ಕೃಷಿಯಲ್ಲೇ ಬಾಡ್ತಾ ಇರುವಂಥದ್ದು. ಈ ರೀತಿ ಅನೇಕ ರೀತಿಯ ಕೃಷಿ ಬೆಳೆಗಳನ್ನ ನಾವು ಒಣಭೂಮಿ ಕೃಷಿಯಲ್ಲೇ ಬೆಳೆಯುವಂತಹದ್ದಾಗಿದೆ.
1: ಈಗ ಒಣಭೂಮಿ ಕೃಷಿಯಲ್ಲಿ ಕೆಲವು ವಿಧಾನಗಳಿವೆ, ಅವು ಯಾವ ವಿಧಾನ, ಏನು ಅವುಗಳ ಮಹತ್ವ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ಸಂಧ್ಯಾ ಅವರೇ.
0: ಒಣಭೂಮಿ ಕೃಷಿಯಲ್ಲಿ ಕೆಲವೊಂದು ಕೃಷಿ ವಿಧಾನಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಫಸ್ಟ್ ಒನ್ ಅಂದ್ರೆ ಮುಖ್ಯವಾಗಿ ಮಳೆ ನೀರು ಸಂಗ್ರಹಣೆ ಮಾಡೋದು ತುಂಬಾ ಮುಖ್ಯವಾಗಿದೆ. ಯಾಕಂತಂದ್ರೆ ಅಂತ ಕೃಷಿ ಭೂಮಿಯಲ್ಲಿ ಮಳೆ ಬೀಳೋದೇ ಕಡಿಮೆ, ಬಿದ್ದ ಮಳೆಯನ್ನ ನಾವು ಸಂಗ್ರಹಣೆ ಮಾಡೋದು ತುಂಬಾ ಮುಖ್ಯವಾಗಿ ಬೇಕಾಗಿರುತ್ತದೆ. ಮಳೆ ನೀರನ್ನ ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ ಅಥವಾ ಕುಡಿಯುವ ನೀರು ಅಥವಾ ಇತರ ಬಳಕೆಗಳಿಗೆ ಉಪಯೋಗಿಸುವ ವಿಧಾನವನ್ನ ಮಳೆ ನೀರು ಸಂಗ್ರಹಣೆ, ಇದು ಫಸ್ಟ್ ಪಾಯಿಂಟ್. ಯಾವುದು ಕೃಷಿ ವಿಧಾನದಲ್ಲಿ, ಒಣಭೂಮಿ ಕೃಷಿಯಲ್ಲಿ, ಕೃಷಿ ವಿಧಾನಗಳಲ್ಲಿ ಮಳೆ ನೀರು ಸಂಗ್ರಹಣೆ ತುಂಬಾ ಮುಖ್ಯವಾಗಿರುವಂಥದ್ದು. ಯಾವ ರೀತಿ ಮಾಡಬಹುದು? ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನ ಟ್ಯಾಂಕ್ಗಳಲ್ಲಿ ಸಂಗ್ರಹಣೆ ಮಾಡಬಹುದು. ಕೃಷಿ ಹೊಲಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಬಹುದು, ಚೆಕ್ ಡ್ಯಾಮ್ ಅಥವಾ ಪರ್ಕೊಲೇಷನ್ ಟ್ಯಾಂಕ್ ಗಳನ್ನ ಮಾಡ್ಕೊಂಡು ಮಾಡಬಹುದು, ಮತ್ತೆ ಮಳೆ ನೀರನ್ನ ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಮಾಡುವಂತದ್ದು. ಮೊದಲನೇ ಕೃಷಿ ವಿಧಾನ ಮಳೆ ನೀರು ಸಂಗ್ರಹಣೆ, ಎರಡನೇದು ಮಲ್ಚಿಂಗ್ ಅಂತ ಹೇಳ್ತೀವಿ. ಈ ಒಂದು ಚಿಕ್ಕಬಳ್ಳಾಪುರ ಕೋಲಾರ ಕಡೆಗಳಲ್ಲೆಲ್ಲ ನಾವು ಮಲ್ಚಿಂಗ್ ಟೊಮ್ಯಾಟೋದಲ್ಲಿ ತುಂಬಾ ಮುಖ್ಯವಾಗಿ ನೋಡ್ತೀವಿ, ಪ್ಲಾಸ್ಟಿಕ್ ಮಲ್ಚಿಂಗ್. ಆದ್ರೆ ಪ್ಲಾಸ್ಟಿಕ್ ನಮ್ಮ ವಾತಾವರಣಕ್ಕೆ ತುಂಬಾ ಆಘಾತಕಾರಿ, ಹಾನಿಕಾರಕ. ಹಾಗಾಗಿ ನಾವು ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಬೆಳೆಯ ಉಳಿಕೆಗಳನ್ನ ನಾವು ಹೊದಿಕೆಯಂಗೆ ಬಳಸಬೇಕು, ಆವಾಗ ನಾವು ಆದಷ್ಟು ತೇವಾಂಶವನ್ನ ಮಣ್ಣಿನಲ್ಲೇ ಕಾಪಾಡ್ಕೋಬಹುದು. ಇದು ಎರಡನೇ ಮುಖ್ಯ ಪಾಯಿಂಟ್. ಏನಾಗುತ್ತೆ ಈ ಮಲ್ಚಿಂಗ್ ಇಂದ, ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ನೀರಿನ ಆವಿಯಾಗೋಕನ್ನ ಕಡಿಮೆ ಮಾಡಬಹುದು, ಕಳೆ ಬೆಳವಣಿಗೆಯನ್ನ ನಿಯಂತ್ರಣ ಮಾಡಬಹುದು. ಕಳೆ ಬೆಳವಣಿಗೆ ನಿಯಂತ್ರಣ ಆಗ್ತಿದ್ದಂಗೆ ರಾಸಾಯನಿಕಗಳ ಬಳಕೆ ಕಳೆ ಔಷಧಿ ಹೊಡೆಯೋದನ್ನ ಕಡಿಮೆ ಮಾಡಬಹುದು, ಮಣ್ಣಿನ ತಾಪಮಾನವನ್ನ ಸಮತೋಲನದಲ್ಲಿ ಇಡಬಹುದು. ಇವಾಗ ಮಳೆ ಇರೋ ಕಡಿಮೆಯಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಇರುತ್ತೆ, ಶಾಖ ಇರುತ್ತೆ. ಈ ಒಂದು ಹೊದಿಕೆ ಮಾಡೋದ್ರಿಂದ ಅಥವಾ ಮಲ್ಚಿಂಗ್ ಮಾಡೋದ್ರಿಂದ ನಾವು ಟೆಂಪರೇಚರ್ನ, ಮಣ್ಣಿನ ಟೆಂಪರೇಚರ್ನ ಕಾಪಾಡ್ಕೋಬಹುದು, ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೋಬಹುದು, ಬೆಳೆಯ ಬೆಳವಣಿಗೆನ ಇಳುವರಿನ ಹೆಚ್ಚಿಸಬಹುದು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಬಂದ್ರೆ ಬೆಳೆ ಪರಿವರ್ತನೆ ಅನ್ನೋದು ತುಂಬಾ ಮುಖ್ಯವಾಗಿ ಇರುವಂತಹ ಒಂದು ಕೃಷಿ ವಿಧಾನ, ಕ್ರಾಪ್ ರೊಟೇಷನ್ ಅನ್ನೋದು. ಒಂದೇ ತರದ ಬೆಳೆನ ಯಾವುದೇ ಕಾರಣಕ್ಕೂ ಒಣಭೂಮಿ ಕೃಷಿಯಲ್ಲಿ ಮಾಡಬಾರದು. ಬೆಳೆ ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಜಾತಿಯ ಬೆಳೆಯನ್ನ ನಾವು ಮಾಡಬೇಕಾಗಿದೆ. ಇದು ಮುಖ್ಯವಾಗಿ ಏನು ಅಂತಂದ್ರೆ, ಈ ಬೆಳೆ ಪರಿವರ್ತನೆ ಮಾಡೋದು ಕೀಟಗಳ ಮತ್ತೆ ರೋಗಗಳ ಹರಡುವಿಕೆಯನ್ನ ನಿಯಂತ್ರಣ ಮಾಡುತ್ತೆ, ಜೊತೆಗೆ ಒಟ್ಟಾರೆ ಉತ್ಪಾದನೆ ಮತ್ತೆ ಆದಾಯ ಹೆಚ್ಚಾಗುತ್ತೆ. ಇವಾಗ ಜೋಳ ಬೆಳೆದಿದ್ದೀವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಬೆಳೆನ ಜೋಳನೇ ಬೆಳಿಬಾರದು, ಯಾವ್ದಾದ್ರೂ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳಿಬೇಕು. ಉದ್ದ ಆಗಿರ್ಬೋದು, ಹೆಸರಾಗಿರ್ಬೋದು ಅಥವಾ ಅವರೆ ಆಗಿರ್ಬೋದು, ಅಂತವುಗಳನ್ನ ಬೆಳಿಬೇಕು. ನಾಲ್ಕನೇದ್ದು ಸಮತಟ್ಟು ಉಳುಮೆ ಅಥವಾ ಕಾಂಟೂರ್ ಪ್ಲೋಯಿಂಗ್ ಅಂತ ಹೇಳ್ತೀವಿ. ಇವಾಗ ಇಳಿಜಾರಾಗಿರುತ್ತೆ ಭೂಮಿ, ಅಂತ ಟೈಮಲ್ಲಿ ನಾವು ಇಳಿಜಾರಿನಂಗೆನೆ ನಾವು ಭೂಮಿನ ಉಳುಮೆ ಮಾಡಬಾರದು. ಅದಕ್ಕೆ ಅಡ್ಡಲಾಗಿ ಭೂಮಿನ ಉಳುಮೆ ಮಾಡಿದ್ದಾದಲ್ಲಿ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗೋದು ತಪ್ಪುತ್ತೆ, ಜೊತೆಗೆ ನೀರಿನ ಒಂದು ಸಂಗ್ರಹಣೆ ಆ ಮಣ್ಣಿನಲ್ಲಿ ಆಗ್ತಾ ಹೋಗುತ್ತೆ. ಆಮೇಲೆ ಬಂಡಿಂಗು, ಸುತ್ತ ಹೊಲದ ಸುತ್ತ ತಡೆಗಟ್ಟು ಕಟ್ಟುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಬಂದಿರೋ ನೀರು ನಾವು ಏನು ಹರಿಯುವ ನೀರನ್ನ ಓಡುವಂಗ್ ಮಾಡ್ಬೇಕು, ಓಡೋ ನೀರನ್ನ ತೆವಳುವಂಗ್ ಮಾಡ್ಬೇಕು, ತೆವಳುವ ನೀರನ್ನ ಇಂಗುವಂಗ್ ಮಾಡ್ಬೇಕು ಅಂತ ಹೇಳ್ತೀವಿ. ಈ ತರ ಕಾಂಟೂರು ಬಂಡಿಂಗು ಅಥವಾ ಬಂಡಿಂಗು ಅಂತ ಮಾಡಿದ್ರೆ ನಾವು ಆ ಒಂದು ಹರಿಯುವ ನೀರನ್ನ ತಪ್ಪಿಸಿ ನಾವು ಆ ಭೂಮಿಯಲ್ಲಿ ಇಂಗುವಂಗೆ ಮಾಡ್ಬೋದು. ಮತ್ತೆ ಈ ಒಂದು ಒಣಭೂಮಿ ಕೃಷಿಯಲ್ಲಿ ಏನು ಅಂತಂದ್ರೆ, ಯಾವ ಹಂತದಲ್ಲಿ ಏನೇನು ಮಾಡ್ಬೇಕು ಅದನ್ನ ತುಂಬಾ ಕರೆಕ್ಟ್ ಆಗಿ ಮಾಡ್ಬೇಕು. ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ಬೇಕು. ಆ ಒಂದು ಬಿತ್ತನೆ ಸಮಯ ಮುಗಿಯಿತು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಾವು ಒಳ್ಳೆಯ ಬೆಳೆಯನ್ನ ತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇವಿಷ್ಟು ಕೃಷಿ ವಿಧಾನಗಳನ್ನ
1: ನಮಗೆ ಬರೋ ಮಳೆನೆ ಒಂದ್ ಎರಡು ಮೂರು ನಿರೀಕ್ಷೆ ಮಾಡ್ಕೊಂಡಿರ್ತವೆ.
0: ಹೌದು,
1: ಆ ಮಳೆಗೆ ನೀವು ಕಾದ್ಕೊಂಡಿರ್ಬೇಕಾಗುತ್ತೆ, ನೀವು ಹೇಳ್ತೀರಿ.
0: ಹೌದು, ಆ ಮಳೆನ ಬಿಟ್ರೆ ನಾವು ಬಿತ್ತನೆ ಮಾಡ್ಲಿಲ್ಲ ಅಂದ್ರೆ ನಮಗೆ ಮತ್ತೆ ಭೂಮಿಯಲ್ಲಿ ಬೆಳೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಒಂದು ಮಳೆ ಬಿತ್ತಪ್ಪ, ನಿರೀಕ್ಷೆ ಮಾಡಿದ ಒಂದು ಮಳೆ ಬಿತ್ತು ಅಂದ್ರೆ ಆ ಮಳೆಯಲ್ಲಿ ತೇವಾಂಶ ಕನಿಷ್ಠ ಎಷ್ಟು ದಿನ ತನಕ ಇರ್ತದೆ?
0: ಅದೇ ಇವಾಗ ಆಗಿರುವಂತದ್ದು, ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಾ ಹೋಗಿದೆ ದಿನದಿಂದ ದಿನಕ್ಕೆ. ಈ ತೇವಾಂಶನ ನಾವು ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಮಣ್ಣಿಗೆ ಆದಷ್ಟು ಸಾವಯವ ಇಂಗಾಲನ ಜಾಸ್ತಿ ಹಾಕ್ತಾ ಹೋಗ್ಬೇಕು, ಅವಾಗ ತೇವಾಂಶನ ಹಿಡ್ಕೊಳ್ಳುತ್ತೆ. ಇವಾಗ ನೋಡಿ, ಒಂದು ರೈತರು ಏನಾಗ್ತಿದ್ದಾರೆ ಅಂತಂದ್ರೆ ಇವತ್ತು ನೀರ್ ಬಿಟ್ಟಿರ್ತಾರೆ, ನಾಳೆ ಹೋಗಿ ನೋಡಿದ್ರೆ ಮತ್ತೆ ನೀರ್ ಕಟ್ಟುವಂಗೆ ಆಗಿರುತ್ತೆ. ಮಳೆ ಬಂದ್ರು ಅಲ್ಲಿ ನೀರು ಒಂಚೂರು ಇರೋದಿಲ್ಲ, ಎಲ್ಲ ಹರಿದು ಹೋಗ್ತಾ ಇದೆ ನೀರು.
1: ಅದಕ್ಕೆ ಏನ್ ಮಾಡ್ಬೇಕು?
0: ಅದಕ್ಕೆ ಇವಾಗ ಮಣ್ಣಲ್ಲಿ ನೀರಿನ ಸಂರಕ್ಷಣೆ ಮಾಡ್ಬೇಕು, ಮಣ್ಣು ಆ ಹರಿದು ಹೋಗುವಂತ ನೀರನ್ನ ತಡೆದು ಇಂಗುವಂಗೆ ಮಾಡ್ಬೇಕು. ಮಣ್ಣಿನಲ್ಲಿ ಸಾವಯವ ಅಂಶ, ಸಾವಯವ ಇಂಗಾಲ ಅಥವಾ ಸಾವಯವ ಪದಾರ್ಥ ಸಾಕಷ್ಟು ಇದ್ರೆ ಖಂಡಿತವಾಗ್ಲೂ ಮಣ್ಣು ಸುಧಾರಣೆ ಆಗುತ್ತೆ, ಮಣ್ಣಲ್ಲಿ ನೀರು ಇಂಗುತ್ತೆ, ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುತ್ತೆ. ಆವಾಗ ನಾವು ಜಾಸ್ತಿ ದಿವಸಕ್ಕೆ ಒಂದು ಮಳೆ ಬಿದ್ರೆ ಒಂದು ಮೂರು ದಿವಸ ತನಕ ನಾವು ಆ ಒಂದು ತೇವಾಂಶನ, ಒಂದು ಎರಡೂವರೆ ಎಂಎಂ ಮಳೆ ಇದ್ರೆ ಮೂರು ದಿವಸದವರೆಗೂ ತೇವಾಂಶನ ನಾವು
1: ಕಾಯ್ಕೋಬಹುದು. ಅದೇ ಸಮಯದಲ್ಲಿ ನಿಮ್ದು ಮೊಳಕೆ ಬೀಜ ಹಾಕಿದ್ರೆ
0: ಮೊಳಕೆ ಬಂದ್ಬಿಡುತ್ತೆ, ಇಲ್ಲ ಅಂತಂದ್ರೆ ಆ ಒಂದು ಸಮಸ್ಯೆ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತದೆ.
1: ನಿಮ್ಗೆ ಕನಿಷ್ಠ ಮಳೆ ನಮ್ಗೆ ನಿರೀಕ್ಷೆ ಮಾಡಿದಾಗ ನಿಮ್ ಕನಿಷ್ಠ ಮಳೆ ಬರೋದನ್ನ ನೀವು, ಸಾಕಷ್ಟು ರೈತರು ಇದನ್ನ ಮಾಡ್ತಾರೆ.
0: ಆದ್ರೆ ಈ ಸಾವಯವ ಪದಾರ್ಥನ ಸೇರಿಸೋದು ತುಂಬಾ ಕಡಿಮೆ ಆಗಿದೆ ಇತ್ತೀಚೆಗೆ, ಅದು ಮೇನ್ ಕನ್ಸರ್ನ್.
1: ಅದು ಅಂದ್ರೆ ಅದನ್ನು ಸೇರಿಸಿಕೊಂಡು ಹೋದ್ರೆ ಇನ್ನೂ ಈ ಮೂರು ದಿನದಲ್ಲಿ ನಮ್ಗೆ ಏನ್ ತಂಪು ಇರ್ತದಲ್ಲ, ತೇವಾಂಶ ಇರ್ತಲ್ಲ, ಅದು ಇನ್ನೊಂದ್ ಮೂರು ದಿನ ಜಾಸ್ತಿ ಆಗುತ್ತೆ. ಈಗ ಭಾರತದಲ್ಲಿ ಒಣಭೂಮಿ ಕೃಷಿ ಅಗತ್ಯತೆ ಎಷ್ಟಿದೆ ಡಾಕ್ಟರ್ ಸೌಮ್ಯ ಅವರೇ?
0: ಯಾಕೆ ಅಂತಂದ್ರೆ ಭಾರತದಲ್ಲಿ ಈ ಒಂದು ಒಣಭೂಮಿ ಕೃಷಿ ಅತಿ ಹೆಚ್ಚಾಗಿದೆ. ಕೃಷಿ ಭೂಮಿಗಳಲ್ಲೇ ಒಣಭೂಮಿ ಕೃಷಿನೇ ಅತಿ ಹೆಚ್ಚಾಗಿರೋದು. ಯಾಕೆ ಅಂತಂದ್ರೆ ಶುಷ್ಕ, ಅರೆ ಆರ್ಧ ಅಥವಾ ಆರ್ಧ ಅಂತ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿದ್ದಾವೆ. ಆದ್ದರಿಂದ ಭಾರತದಲ್ಲಿ ಕೃಷಿ ನೀರಾವರಿಗಿಂತ ಹೆಚ್ಚಿಗಿಂತ ಪ್ರದೇಶಗಳಲ್ಲಿ ಮಳೆಯ ನೀರನ್ನೇ ಅವಲಂಬಿತವಾಗಿರುವಂತದ್ದು. ಈ ಒಣಭೂಮಿ ಕೃಷಿಯು ಸುಮಾರು 66% 60-70% ಭೂ ಪ್ರದೇಶವನ್ನು ಆವರಿಸಿದೆ ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅಂತಂದ್ರೆ ಈ ಒಣಭೂಮಿಯ ಕೃಷಿಯ ಒಂದು ಮಣ್ಣಿನ ಒಂದು ಅಭಿವೃದ್ಧಿ ಆಗಬೇಕು, ಮಣ್ಣು ಸಮತೋಲದಲ್ಲಿರಬೇಕು. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡೋದು ಅಗತ್ಯ ಆಗಿದೆ. ಒಣಭೂಮಿ ಕೃಷಿಯಲ್ಲಿ ಹೆಚ್ಚಾಗಿ ತಂಬಾಕು, ಎಣ್ಣೆಕಾಳುಗಳು, ಬೆಳೆಕಾಳುಗಳು, ವಾಣಿಜ್ಯ ಬೆಳೆಗಳು ತುಂಬಾ ಮುಖ್ಯವಾಗಿ ಬೆಳೀತಾರೆ. ಹಾಗಾಗಿ ನಮ್ಮ ಭಾರತ ಕೃಷಿಯನ್ನು ರಫ್ತು ಮುಖಿಯಾಗಲು ನಮ್ಮ ಭಾರತ ದೇಶದ ಬೇರೆ ದೇಶಕ್ಕೆ ಇವಾಗೆಲ್ಲ ನೀವು ಕೇಳಿಸ್ಕೊಳ್ತಿರ್ಬೋದು, ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯಗಳ ಬೆಳೆ ಕಡಿಮೆ ಬೆಳೀತಾ ಇದ್ದಾರೆ, ಎಣ್ಣೆಕಾಳುಗಳ ಬೆಳೆಗಳು ನಾವೆಲ್ಲ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದ್ದೀವಿ. ಇದನ್ನ ನಮ್ಮ ದೇಶದಲ್ಲಿ ಬೆಳೆದು ಸಮೃದ್ಧವನ್ನಾಗಿ ಮಾಡಿದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಮಾಡಿ ಏನು ರಫ್ತು ಮಾಡಿ ನಮ್ಮ ದೇಶದ ಆರ್ಥಿಕತೆಯನ್ನು ಜಾಸ್ತಿ ಮಾಡಬಹುದು. ಹಾಗಾಗಿ ನಮ್ಮ ದೇಶದ ಆರ್ಥಿಕತೆಯ ವಿಷಯದಲ್ಲೂ ಒಣಭೂಮಿ ಕೃಷಿಯಲ್ಲಿ ತುಂಬಾ ಕೃಷಿಯ ಪ್ರಾಮುಖ್ಯತೆ ಇದೆ.
1: ಸರ್ಕಾರ ಕೂಡ ಈಗ ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂದ್ರೆ ಒಣ ಬೇಸಾಯ ಪದ್ಧತಿ ಅನುಸರಿಸಿ ಮತ್ತೆ ಇದು ಇನ್ನು ತಮಿಳಿಗೆ ಈಗಾಗಲೇ ಆಮದು ಮಾಡಿಕೊಳ್ಳುತ್ತಿರುವಂತಹ ದವಸ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆ ಇವು ಅವುಗಳನ್ನು ಕಡಿಮೆ ಮಾಡಬಹುದು. ಹಾಗಾಗಿ ನಮ್ಮ ದುಡ್ಡು ವಿದೇಶಕ್ಕೆ ಹೋಗೋದನ್ನ ನಾವು ತಡೆ ಹಿಡ್ಕೋಬಹುದು, ಜೊತೆಗೆ ನಾವೇ ರಫ್ತು ಮಾಡಬಹುದಲ್ಲ ಜಾಸ್ತಿ ಬೆಳೆದ್ರೆ. ಹಾಗಾಗಿ ನಮ್ಮ ರೈತರು ಈ ಬೆಳೆ ಬರಲ್ಲ ಅಂತ ವಿಷಯ ಅಲ್ಲ, ಇದು ಸ್ವಲ್ಪ ಕಾಳಜಿ ತಗೊಂಡ್ರೆ ನಮಗೆ ಬೆಳೆ ಕೈ ಕೊಡ್ತದೆ, ನಮ್ಗೆ ಒಳ್ಳೆ ಕೈ ಹಿಡಿತದೆ ಇದು. ಈಗ ಡಾಕ್ಟರ್ ಸೌಮ್ಯ ಅವರೇ, ಒಣಭೂಮಿ ಕೃಷಿಯಲ್ಲಿ ತಂತ್ರಜ್ಞಾನದ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಡಿ. ಏನೇನು ತಂತ್ರಜ್ಞಾನ ಇಲ್ಲಿ ಬಳಸಬೇಕಾಗುತ್ತೆ?
0: ಕೃಷಿಯನ್ನ ರೈತರಿಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಕೃಷಿ ಅನ್ನೋದು ರೈತರಿಗೆ ತುಂಬಾ ಮುಖ್ಯವಾಗಿ ಮೊದಲಿನಲ್ಲೂ ಗೊತ್ತಿರುವಂತದ್ದು. ಕೆಲವೊಂದು ತಂತ್ರಜ್ಞಾನಗಳನ್ನ ಅವರು ಅಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಭೂಮಿ ಸಿದ್ಧತೆ, ತ್ವರಿತ ಭೂಮಿ ಸಿದ್ಧತೆ ಮತ್ತೆ ಬಿತ್ತನೆ ವಿಧಾನಗಳನ್ನ ಮಾಡ್ಕೋಬೇಕು. ಯಾಕಂದ್ರೆ ಕಡಿಮೆ ಬೀಳುವ ಮಳೆಯಲ್ಲಿ ನಾವು ಆ ಒಂದು ಬೆಳೆಯನ್ನ ಬೆಳಿಬೇಕಾಗಿರುತ್ತೆ. ಎರಡನೇದು ಸುಧಾರಿತ ಬೆಳೆ ತಳಿಗಳ ಬಳಕೆಯನ್ನ ಮಾಡಬೇಕು. ಇತ್ತೀಚೆಗೆ ಈ ಒಂದು ಬರ ನಿರೋಧಕ ತಳಿಗಳು ಅಂತ ಬಿಡುಗಡೆ ಮಾಡ್ತಾ ಇದ್ದಾರೆ, ಸಂಶೋಧನೆನೂ ಆಗ್ತಿದೆ, ಬಿಡುಗಡೆ ಆಗಿದೆ. ಇವಾಗ ರಾಗಿಯಲ್ಲಂತೆ ತಗೊಳ್ಳಿ, ಇವಾಗ ಮಳೆ ತುಂಬಾ ಲೇಟ್ ಆಗಿದೆ, ತುಂಬಾ ಇವಾಗ ಆಗಸ್ಟ್ ಆದ್ರೂ ಮಳೆ ಬಂದಿಲ್ಲ. ಆಗಸ್ಟ್ ಕೊನೆಯವರೆಗೂ ಬಿತ್ತನೆ ಮಾಡುವಂತಹ ಬಿತ್ತನೆ ಬೀಜಗಳಿದಾವೆ ಅವೆಲ್ಲ
1: ಈ ತರ ಏನು ಡಿಲೇಡ್ ಮನ್ಸೂನ್.
0: ಹೌದು ಹೌದು,
1: ಅಂದ್ರೆ ಮಳೆ ಬರದು ತಡ ಆದಾಗೆ ನೀವು ಜಾಗ್ರತೆ
0: ಯಾವ ತರ ಬಿತ್ತನೆ ಮಾಡಬೇಕು. ಇವಾಗ ಮಳೆ ಬರ್ಲಿಲ್ಲ ಜೂನ್ ಅಲ್ಲಿ, ಆ ಟೈಮಲ್ಲಿ ಬಿತ್ತನೆ ಆಗ್ಲಿಲ್ಲ, ರಾಗಿ ಬಿತ್ತನೆ ಮಾಡಕ್ ಆಗ್ಲಿಲ್ಲ ಅಂತಂದ ತಕ್ಷಣ ರಾಗಿನೇ ಬೆಳೆಯಕ್ ಆಗಲ್ಲ ಅಂತ ಏನಿಲ್ಲ. ಆ ಒಂದು ತಡವಾದ ಮಳೆಗೆ ಸೂಕ್ತವಾಗಿರುವಂತಹ ತಳಿಗಳನ್ನ ಮತ್ತೆ ಬರ ನಿರೋಧಕತೆ ಇರುವಂತಹ ತಳಿಗಳನ್ನ ಬಿಡುಗಡೆ ಮಾಡಿದರೆ ಅಂತ ತಳಿಗಳ ಬಗ್ಗೆ ಜ್ಞಾನ ತಗೊಂಡು ಅದನ್ನ ಅಂತಹ ತಳಿಗಳ ಬಳಕೆ ಮಾಡಬೇಕು. ನೀರಿನ ಸಮರ್ಪಕ ಬಳಕೆ ಮಾಡಬೇಕು. ಈ ಒಣಭೂಮಿ ಕೃಷಿಯಲ್ಲಿ ನೀರೇ ಪ್ರಮುಖವಾಗಿ ತುಂಬಾ ಲಿಮಿಟೇಷನ್ ಇರುವಂತದ್ದು. ನೀರಿನ ಸಮರ್ಪಕ ಬಳಕೆ ಮಾಡಬೇಕು, ನೀರು ಸಂಗ್ರಹಣೆ ಮಾಡಬೇಕು, ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನ ಖಂಡಿತವಾಗಲೂ ಇಲ್ಲಿ ಮಾಡಲೇಬೇಕಾಗಿರುವಂತದ್ದು. ಮಣ್ಣಿನ ಸಂರಕ್ಷಣಾ ಕ್ರಮಗಳು ಅಂತ ಯಾವ್ದಂದ್ರೆ ಭೂಮಿ ಸಮತಟ್ಟು ಮಾಡುವುದು, ಇಳಿಜಾರು ನಿರ್ವಹಣೆ ಮಾಡುವಂತದ್ದು, ಸಂರಕ್ಷಣಾ ಉಳುಮೆಯನ್ನ ಮಾಡುವಂತದ್ದು, ಟೆರೇಸಿಂಗ್ ಅಂತ ಹೇಳ್ತಾರೆ, ಈಗ ಇಳಿಜಾರು ಭೂಮಿ ಇಲ್ಲಿದ್ರೆ ಮೆಟ್ಟಿಲು ಕೃಷಿ ಅಂತ ಹೇಳ್ತಾರೆ, ಅಂತವುಗಳನ್ನ ಅಳವಡಿಸಿಕೊಳ್ಳುವಂತದ್ದು ತುಂಬಾ ಮುಖ್ಯವಾಗಿರುತ್ತೆ. ಅದೇ ರೀತಿ ಇನ್ನೊಂದು ತಾಂತ್ರಿಕತೆ ಇತ್ತೀಚಿನ ದಿನಗಳ ಎಲ್ಲ ರೈತರು ಅಳವಡಿಸಿಕೊಳ್ತಿದ್ದಾರೆ, ಹನಿ ನೀರಾವರಿ ಪದ್ಧತಿ. ನೀರನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ ಯಾವ ಹಂತದಲ್ಲಿ ನೀರು ಕೊಟ್ರೆ ಆ ಬೆಳೆಗೆ ತುಂಬಾ ಉಪಯುಕ್ತವಾಗುತ್ತದೆ ನೋಡಿಕೊಂಡು ನಾವು ಬೆಳೆಗಳಿಗೆ ನೀರು ಕೊಟ್ಟರೆ ನೀರಿನ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನೀರಿನ ನಷ್ಟ ಮಾಡುವಂತದನ್ನ ಕಡಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಮಿಶ್ರ ಬೆಳೆ ಅಥವಾ ಮಿಶ್ರ ಕೃಷಿ ಪದ್ಧತಿ ಇವಕ್ಕೆಲ್ಲ ಏನು ಅಂತಂದ್ರೆ ಒಂದು ಸಮಗ್ರ ನಿರ್ವಹಣೆ ಮಾಡಿದಲ್ಲಿ ಮಾತ್ರ ನಾವು ಖಂಡಿತವಾಗಲೂ ಈ ಒಣಭೂಮಿ ಕೃಷಿಯಲ್ಲೂ ಒಳ್ಳೆ ಬೆಳೆಯನ್ನ ತೆಗೆಯಬಹುದಾಗಿದೆ.
1: ಇನ್ನೊಂದು ಡಾಕ್ಟರ್ ಸೌಮ್ಯ ಅವರೇ, ನಾವೇನು ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತೇವಲ್ಲ, ಇದರಲ್ಲಿ ನಾವು ಮುಖ್ಯವಾಗಿ ನಾವು ಯಾವ್ಯಾವ ತರದ ಕ್ರಮವನ್ನ ಕೈಗೊಂಡ್ರೆ ನಾವು ಸುಗಮವಾಗಿ ನಮ್ಮ ಒಣಭೂಮಿ ಕೃಷಿಯನ್ನು ಮಾಡ್ಕೊಳ್ಬಹುದು?
0: ಈ ಒಣಭೂಮಿ ಕೃಷಿ ಪದ್ಧತಿಯಲ್ಲಿ ಬರೀ ರೈತರ ಪಾಲು ಅಷ್ಟೇ ಅಲ್ಲ, ಇಲ್ಲಿ ಸಂಶೋಧಕರ ಪಾಲು ಇದೆ, ಅದೇ ರೀತಿ ಸರ್ಕಾರದ ಪಾಲು ಇದೆ, ಎಲ್ಲದರದ್ದು ಪಾಲು ಇದೆ. ಏನಕ್ಕೆ ಅಂತಂದ್ರೆ ಈ ಒಣಭೂಮಿ ಕೃಷಿಯಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿ ಮಾಡೋದು ತುಂಬಾ ಮುಖ್ಯವಾಗಿದೆ. ಈ ಒಂದು ಬರ ನಿರೋಧಕ ಬೆಳೆಗಳ ಅಂತಂದ್ರೆ ಕಡಿಮೆ ನೀರಿನಲ್ಲೂ ಬೆಳೆಯಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವಂತಹ ಬೆಳೆ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು. ಮತ್ತೆ ಎಲ್ಲಾ ಕಡೆನೂ ಎಲ್ಲರೂ ಇದನ್ನ ಜವಾಬ್ದಾರಿಯಾಗಿ ತಗೊಂಡು ಮಣ್ಣಿನ ಒಂದು ಸವೆತ ಏನಾಗುತ್ತೆ ಅದನ್ನ ನಿಯಂತ್ರಣ ಮಾಡ್ಕೋಬೇಕು, ಹೊಸ ತಂತ್ರಜ್ಞಾನಗಳ ಅಳವಡಿಕೆಯನ್ನ ಮಾಡ್ಕೋಬೇಕು, ಮತ್ತೆ ಸುಧಾರಿತ ಕೃಷಿ ವಿಧಾನಗಳನ್ನ ಬಳಕೆ ಮಾಡಬೇಕು. ಇದೆಲ್ಲ ಮಾಡಿದಾದಲ್ಲಿ ನಾವು ಇದು ಬರೀ ರೈತರೇ ಮಾಡಬೇಕಾಗಿರುವಂತದ್ದಲ್ಲ, ಎಲ್ಲರ ನಾಗರಿಕರ ಜವಾಬ್ದಾರಿಯಾಗಿದೆ. ಈ ಒಂದು ಒಣಭೂಮಿ ಕೃಷಿಯನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಎಲ್ಲರ ಜವಾಬ್ದಾರಿಯಾಗಿದೆ.
1: ಅಂದ್ರೆ ಈಗ ಒಣ ಬೇಸಾಯದಲ್ಲಿ ನಾವು ಸುಧಾರಿತ ಕೃಷಿ ವಿಧಾನಗಳನ್ನ ಬಳಕೆ ಮಾಡಬೇಕು.
0: ಹೌದು ಹೌದು.
1: ಅವುಗಳ ಬಗ್ಗೆ ಸ್ವಲ್ಪ ಹೇಳಿ, ಏನೇನ್ ಬರ್ತದೆ ಆ ಸುಧಾರಿತ ಕೃಷಿ ವಿಧಾನಗಳು?

0: ಸುಧಾರಿತ ಕೃಷಿ ವಿಧಾನಗಳು ಅಂದ್ರೆ ಸರಿಯಾದ ಸಮಯದಲ್ಲಿ ಉಳುಮೆ ಮಾಡುವಂತದ್ದು. ಇವಾಗ ಈ ಒಂದು ಒಣಭೂಮಿ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಬೇಕು ಅಂತಂದ್ರೆ ಮಾಗಿ ಉಳುಮೆ ನೀವು ಕೇಳಿರ್ಬೋದು, ಮಾಗಿ ಉಳುಮೆ ಮಾಡಲೇಬೇಕು. ಮಾಗಿ ಉಳುಮೆ ಮಾಡಿದ್ದಾದಲ್ಲಿ ಅಲ್ಲಿ ಆದಷ್ಟು ಕೆಲವೊಂದು ಕೀಟಗಳ ನಾಶ ಆಗುತ್ತೆ, ನಾವು ಆಟೋಮೆಟಿಕ್ ಆಗಿ ಒಂದು ಕೀಟಗಳ ಬಾಧೆಯನ್ನ ಕಡಿಮೆ ಮಾಡ್ಕೋಬಹುದು. ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡುವಂಥದ್ದು, ಸಮರ್ಪಕ ಗೊಬ್ಬರ ನಿರ್ವಹಣೆ. ಗೊಬ್ಬರ ನಿರ್ವಹಣೆ ಅಂತಂದ್ರೆ ಗೊಬ್ಬರ ಅಂತ ಅಂದ ತಕ್ಷಣ ಬರೀ ರಾಸಾಯನಿಕ ಗೊಬ್ಬರಗಳಿಂದ ಅಷ್ಟೇ ಪೋಷಕಾಂಶಗಳು ಸಿಗ್ತಿರೋದಲ್ಲ, ಕಾಂಪೋಸ್ಟ್, ತಿಪ್ಪೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಎಲ್ಲದರಲ್ಲೂ ನಾವು ತಗೋಬಹುದಾಗಿದೆ. ಜೊತೆಗೆ ಸೂಕ್ತ ಬೆಳೆ ಪದ್ಧತಿಗಳು, ದ್ವಿದಳ ಬೆಳೆ ಪದ್ಧತಿಗಳು, ದ್ವಿಬೆಳೆ ಪದ್ಧತಿಗಳು, ಸಾಲು ಬೆಳೆ ಪದ್ಧತಿಗಳು, ಈ ಪದ್ಧತಿಗಳನ್ನೆಲ್ಲ ಮಾಡುವಂಥದ್ದು. ಪ್ರದೇಶಕ್ಕೆ ಅನುಗುಣವಾದ ಉತ್ತಮ ಬೆಳೆ ಮಾದರಿಯನ್ನು ಆಯ್ಕೆ ಮಾಡುವಂಥದ್ದು, ಮತ್ತೆ ಕಳೆ ನಿಯಂತ್ರಕ ಪರಿಣಾಮಕಾರಿಯಾಗಿ ಮಾಡುವಂಥದ್ದು, ಮತ್ತೆ ಸೂಕ್ತ ಸಸ್ಯ ಸಂರಕ್ಷಕ ಕ್ರಮಗಳನ್ನ ನಾವು ತಗೋಬೇಕಾಗತ್ತೆ. ನಾವು ಸುಮ್ಸುಮ್ನೆ ಯಾವುದೋ ಒಂದು ರಾಸಾಯನಿಕಗಳು ಅಥವಾ ಕೆಮಿಕಲ್ಸ್ ನ ತಗೊಬಂದು ಸ್ಪ್ರೇ ಮಾಡೋದಾಗ್ಲಿ ಅದನ್ನ ಮಾಡೋದಲ್ಲ, ತಿಳ್ಕೊಂಡು ಸೂಕ್ತವಾಗಿ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಇದನ್ನ ಒಣ ಬೇಸಾಯ ಕೃಷಿಯನ್ನ ಮಾಡಬಹುದಾಗಿದೆ.
1: ಈಗ ಒಣ ಬೇಸಾಯದಲ್ಲಿ ನಾವು ನೀರಿನ ಸಮರ್ಥ ನಿರ್ವಹಣೆ ಬಗ್ಗೆ ಬೇರೆ ಬೇರೆ ಕ್ರಮ ಇರ್ತದಲ್ಲ, ಅವುಗಳ ಬಗ್ಗೆ ಹೇಳಿ. ಯಾವ್ಯಾವ ನೀರಿನ ಸಮರ್ಥ ಕ್ರಮಗಳಿದಾವೆ ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಸಂಧ್ಯಾ ಅವರೇ.
0: ಈ ಒಂದು ಒಣಭೂಮಿ ಕೃಷಿಯಲ್ಲಿ ನೀರನ್ನ ಸಂರಕ್ಷಣೆ ಮಾಡಿದ್ದಷ್ಟು ತುಂಬಾನೇ ಅಲ್ಲಿ ಅನುಕೂಲಗಳು ಬಂದೇ ಬರ್ತವೆ. ಒಂದು ಮುಖ್ಯವಾಗಿರುವಂತದ್ದು ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಏನು, ಸಸ್ಯದ ಬೇರಿನ ಭಾಗಕ್ಕೆ ಡೈರೆಕ್ಟ್ ಆಗಿ ನೇರವಾಗಿ ಒಂದು ನೀರನ್ನ ಇದು ಪೂರೈಕೆ ಮಾಡುವಂಥದ್ದು. ಎರಡನೇದಾಗಿ ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಮೂರನೇದು ಮಳೆ ನೀರು ಸಂಗ್ರಹಣೆ ಮಾಡುವಂಥದ್ದು. ಕೃಷಿ ಹೊಂಡಗಳ ಒಂದು ನಿರ್ಮಾಣ. ಈ ಕೃಷಿ ಹೊಂಡಗಳ ಬಗ್ಗೆ ಇವಾಗ ಕೃಷಿ ಹೊಂಡ ಭಾಗ್ಯ ಅಂತಲೇ ಸರ್ಕಾರದ ಕಡೆಯಿಂದ ಅದನ್ನ ಕೊಡ್ತಾ ಇದ್ದಾರೆ, ಅದನ್ನು ಅಳವಡಿಸಿಕೊಳ್ಳುವಂಥದ್ದು. ನಾಲ್ಕನೇದು ಮಲ್ಚಿಂಗ್ ಅಥವಾ ಹೊದಿಕೆಯನ್ನ ನಾವು ಮಾಡಿಕೊಳ್ಳುವಂಥದ್ದು. ಮತ್ತೆ ಬೆಳೆ ಆಧಾರಿತ ನೀರಾವರಿ ವೇಳಾಪಟ್ಟಿ. ಈಗ ರಾಗಿ ಅಂತಂದ್ರೆ ರಾಗಿ ಕವಲೊಡೆಯುವ ಟೈಮಲ್ಲೇ ನೀರು ತುಂಬಾ ಮುಖ್ಯ ಬೇಕಾಗಿರುತ್ತೆ. ಅದು ಬಿಟ್ಟು ಆ ಕವಲೊಡೆಯುವ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಕೊಟ್ರೆ ಅದಕ್ಕೆ ಯೂಸ್ಫುಲ್ ಆಗಿರಲ್ಲ. ಅಂದ್ರೆ ಯಾವ ಹಂತದಲ್ಲಿ ಯಾವ ಟೈಮಲ್ಲಿ ನಾವು ನೀರನ್ನ ಕೊಡ್ಬೇಕು ಅನ್ನೋದನ್ನ ಒಂದು ವೇಳಾಪಟ್ಟಿ ಮಾಡಿಕೊಂಡು ನೀರನ್ನು ಕೊಟ್ರೆ ಖಂಡಿತವಾಗ್ಲೂ ನೀರನ್ನ ಸಂರಕ್ಷಣೆ ಮಾಡಬಹುದು. ಮಣ್ಣಿನ ತೇವಾಂಶವನ್ನ ಸಂರಕ್ಷಣೆ ಮಾಡೋದು ತುಂಬಾ ಮುಖ್ಯವಾಗಿದೆ. ಈ ಒಂದು ಭೂಮಿಯ ಮಣ್ಣೇ ಮುಖ್ಯವಾಗಿರುವಂಥದ್ದು ಕೃಷಿಯಲ್ಲಿ, ಹಾಗಾಗಿ ತೇವಾಂಶವನ್ನು ಸಂರಕ್ಷಣೆ ಮಾಡುವಂಥದ್ದು, ಸೂಕ್ತ ಬೆಳೆಗಳ ಆಯ್ಕೆ ಮಾಡುವಂಥದ್ದು. ಇವಾಗ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಬರ ಬಂದಿದೆ, ತೊಗರಿಯನ್ನ ಈ ಕಡೆ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಕ್ ಆಗ್ಲಿಲ್ಲ, ತೊಗರಿ ಬಿಟ್ಟು ಬೇರೆ ಬೆಳೆ ಯಾವ್ದು ಬೆಳಿಬಹುದು ಅನ್ನೋದನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಒಂದು ಒಣಭೂಮಿ ಕೃಷಿಯನ್ನ ಮಾಡಬೇಕಾಗತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಸಂಧ್ಯಾಕೆ ಅವರೇ. ಈಗ ನಾವು ಒಣ ಬೇಸಾಯ ಅಥವಾ ಒಣ ಕೃಷಿ ಬೇಸಾಯ ಮಾಡಬೇಕಾದ್ರೆ ಕೆಲವು ಸವಾಲುಗಳು ಕೂಡ ಇರುತ್ತೆ. ಈ ಸವಾಲುಗಳನ್ನ ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಯಾವ್ಯಾವ ಸವಾಲು, ಅದ್ರ ಬಗ್ಗೆನು ಕೂಡ ಹೇಳಿ.
0: ಒಣಭೂಮಿ ಕೃಷಿಯಲ್ಲಿ ಮುಖ್ಯವಾಗಿರುವಂತ ಸವಾಲು ಅಂತಂದ್ರೆ ನೀರಿನ ಕೊರತೆ. ಅದರಿಂದಾಗ್ಲೇನೆ ಅದನ್ನ ಒಣಭೂಮಿ ಕೃಷಿ ಅಂತ ಹೇಳ್ತೀವಿ. ನೀರನ್ನ ಸಮರ್ಪಕವಾಗಿ ಹೇಗೆ ಬಳಸಬೇಕು, ಅನೇಕ ತಂತ್ರಜ್ಞಾನಗಳಿದಾವೆ. ಈಗಾಗ್ಲೇ ನಾನು ಹೇಳಿದೆ, ಹೊಂಡ ಮಾಡ್ಕೊಳ್ಳುವಂಥದ್ದು ಅಥವಾ ಮಣ್ಣಿನ ಒಂದು ಆರೋಗ್ಯನ ಹೆಚ್ಚಿಸಿಕೊಳ್ಳುವಂಥದ್ದು ಅಥವಾ ನೀರಿನ ಒಂದು ಸಂಗ್ರಹಣೆ ಮಾಡ್ಕೊಳ್ಳುವಂಥದ್ದು ಮಳೆ ನೀರನ್ನ, ಇವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನೀರಿನ ಕೊರತೆಯನ್ನ ನಿರ್ವಹಣೆ ಮಾಡಬಹುದು. ಆಮೇಲೆ ದೇಶದ ಅಭಿವೃದ್ಧಿ ಅಗತ್ಯಗಳನ್ನು ಪೂರೈಸಲು ಕೃಷಿ ಯೋಗ್ಯ ಭೂಮಿಯ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಈ ಒಣಭೂಮಿ ಕೃಷಿ ಭವಿಷ್ಯವು ಅದರ ಸಮರ್ಪಕ ನಿರ್ವಹಣೆಯ ಮೇಲೇನೆ ಅವಲಂಬಿತವಾಗೋದು. ನಾವು ಯಾವುದೆಲ್ಲ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಈ ಒಂದು ಒಣಭೂಮಿ ಕೃಷಿಯನ್ನ ನಾವು ನಿಯಂತ್ರಣ ಮಾಡ್ತೀವಿ ಅಥವಾ ನಿರ್ವಹಣೆ ಮಾಡ್ತೀವಿ, ಅದರ ಮೇಲೆ ನಾವು ಒಂದಷ್ಟು ಬೆಳೆಗಳನ್ನ ನಾವು ಉತ್ಪಾದಕತೆ ಮಾಡಬಹುದು. ಅನೇಕ ಸವಾಲುಗಳು ಪ್ರತಿಯೊಂದು ತಂತ್ರಜ್ಞಾನದಲ್ಲಿದ್ದಾವೆ. ಆ ಸವಾಲುಗಳನ್ನ ಯಾವ ರೀತಿ ಎದುರಿಸಿ ನಾವು ಆ ಒಂದು ಕೃಷಿ ಪದ್ಧತಿಗಳನ್ನ ಉಳಿಸಿಕೊಂಡಿದ್ದೆ ಅದಲ್ಲಿ ಖಂಡಿತವಾಗ್ಲೂ ನಾವು ಆ ಒಂದು ಕೃಷಿ ಪದ್ಧತಿಯನ್ನು ಉಳಿಸಬಹುದು. ಇವಾಗ 1960ರ ದಶಕದಲ್ಲಿ ಹಸಿರು ಕ್ರಾಂತಿಯಾಗಿ ಮುಖ್ಯವಾಗಿ ಸುಧಾರಿತ ಬೆಳೆ ಪದ್ಧತಿಗಳ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಒತ್ತು ನೀಡಿತ್ತು. ಆದರೆ ಇಂದಿನ ಅಗತ್ಯವು ವಿಶೇಷವಾಗಿ ಶುಷ್ಕ ಪ್ರದೇಶಗಳಲ್ಲಿ ದೀರ್ಘಕಾಲಿಕ ಅಥವಾ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
1: ಒಟ್ಟಾರೆ ಹೇಳ್ಬೇಕಾದ್ರೆ ಈಗ ಒಣ ಬೇಸಾಯ ಅಥವಾ ಡ್ರೈಲ್ಯಾಂಡ್ ಫಾರ್ಮಿಂಗ್ ಏನ್ ನಾವು ಹೇಳ್ತೇವೆ, ಇಲ್ಲಿ ನಮ್ಮ ರೈತರು ನೀರಿನ ಕಾಳಜಿ ವಹಿಸಬೇಕಾಗುತ್ತೆ, ನೀರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಇದ್ದ ನೀರಿನಲ್ಲೇ ನಾವು ನಮ್ಮ ದಿನವನ್ನ ಕಳಿಬೇಕು, ನಮ್ಮ ಬೆಳೆನ ಬೆಳೆಯಬೇಕು, ವಿಚಾರ ಮಾಡಬೇಕು. ಅಥವಾ ಈಗ ಏನೂ ಮಳೆಲೇ ಬಂದಿಲ್ಲಪ್ಪ ಅಂದ್ರೆ ನಾವು ಪರ್ಯಾಯ ಮಾರ್ಗ ಉಪಕಸಬನ್ನ ನಾವು ಆಯ್ಕೆ ಮಾಡ್ಕೋಬೇಕು.
0: ಈ ಒಂದು ನಿಟ್ಟಿನಲ್ಲಿ ಸಮಗ್ರ ಒಂದು ಕೃಷಿ ಪದ್ಧತಿಗಳು ಸಮಗ್ರ ಕೃಷಿ ಪದ್ಧತಿಗಳು ತುಂಬಾ ಮುಖ್ಯವಾಗಿ ನಮಗೆ IFS ಅಂತ ಹೇಳ್ತೀವಿ. ಆ ಮುಖ್ಯವಾಗಿ ತುಂಬಾ ಈಗ ಕೃಷಿಯನ್ನೇ ಅವಲಂಬಿತವಾಗಿ ರೈತರು ಒಂದಷ್ಟು ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ. ಆವಾಗ ಹೈನುಗಾರಿಕೆ ಇದ್ರೆ ಅಥವಾ ಕೋಳಿ ಸಾಕಾಣಿಕೆ ಇದ್ರೆ ಜೇನು ಕೃಷಿ ಅದರಿಂದ ಆದಾಯನ ಮಾಡ್ಕೋಬಹುದು.
1: ಉಪಕಸಬನ್ನ ನೀವು ಸ್ವಲ್ಪ ಗಮನ ಹರಿಸಿ ಅದರಿಂದ ನೀವು ಸ್ವಲ್ಪ ಏನು ಸಮಯನೂ ನಿಮ್ಗೆ ಇರುತ್ತೆ, ಆ ಸಮಯನ ವಿನಿಯೋಗ ಮಾಡ್ಕೋಬಹುದು. ಮತ್ತೆ ಏನೂ ಇಲ್ಲಲ್ಲ ಮಾಡ್ಲಿಕ್ಕೆ ಅನ್ನೋ ಒಂದು ವಿಚಾರನೂ ಹೋಗುತ್ತೆ. ಆಮೇಲೆ 100ಕ್ಕೆ 100ರಷ್ಟು ಇನ್ಕಮ್ ಸಿಗದೇ ಇರಬಹುದು, ಆದ್ರೆ ಇದು ನಿರಂತರ ನಿಮ್ಗೆ ಸಿಗುತ್ತೆ. ಏನೂ ಇಲ್ಲ ಅನ್ನೋದಕ್ಕಿಂತ ಸಿಗುತ್ತೆ. ಈ ಬಾರಿ ಸಿಗದೇ ಇರಬಹುದು, ಮತ್ತೆ ನೀವು ಹಂತ ಹಂತವಾಗಿ ಒಂದು ಹೆಜ್ಜೆ ಇಡ್ತೀರಲ್ಲ, ಮತ್ತೆ 1ಕ್ಕೆ 2, 2ಕ್ಕೆ 3 ಹಿಂಗ ಹಾಗೆ ಆಗುತ್ತೆ. ಹಂಗಾಗಿ ಇವತ್ತು ಒಣ ಕೃಷಿ ಬೇಸಾಯದ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದಿರಿ ಡಾಕ್ಟರ್ ಸಂಧ್ಯಾ ಕೆಯವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿ ಇವತ್ತು ನಮ್ಮ ರೈತ ಬಾಂಧವರಿಗೆ ಒಣ ಕೃಷಿ ಬೇಸಾಯದ ಕುರಿತು ತುಂಬಾ ಸಮಗ್ರವಾಗಿ ಮಾಹಿತಿ ಮಾಡಿಕೊಟ್ರಿ, ತುಂಬಾ ಸಂತೋಷ. ಇನ್ನು ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸಂಧ್ಯಾ ಅವರ ಜೊತೆಗೆ ಒಣ ಕೃಷಿ ಬಗ್ಗೆ ಮಾಹಿತಿ ಇನ್ನು ಕೇಳ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆ.
0: ಹೌದು, ನನ್ನ ದೂರವಾಣಿ ಸಂಖ್ಯೆ 9686851307.
1: ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು.
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುತ್ತಿದ್ದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ವಾಣಿಜ್ಯ ಪ್ರಕಟಣೆಗಳ ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳ ವಿವರ. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ರನ್ನು ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತ್ತು. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸಲು ಸ್ವಾತಂತ್ರ್ಯ, ಪಾರದರ್ಶಕತೆ ಹಾಗೂ ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ ಮತ್ತು ಸೇವೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು ಮತ್ತು ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ನೂತನ ಮಸೂದೆಯು ರಾಷ್ಟೀಯ ನ್ಯಾಯಮಂಡಳಿ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಗಳನ್ನು ಹೊಂದಿದೆ. ಅದರ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಯು ನ್ಯಾಯದ ಸುಲಭತೆ, ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಜಾಗತಿಕ ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲಿದೆ ಎಂದು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಲೋಕಸಭೆಯು ಕೇರಳ ಹೆಸರು ಬದಲಾವಣೆ ಮಸೂದೆ 2026ರನ್ನು ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024ರಲ್ಲಿ ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಕೇರಳ ವಿಧಾನಸಭೆಯು 2024ರಲ್ಲಿ ಕೇರಳವನ್ನು ಕೇರಳದಿಂದ ಕೇರಳಂ ಎಂದು ರಾಜ್ಯದ ಹೆಸರನ್ನು ಬದಲಾಯಿಸುವಂತೆ ವಿನಂತಿಸಿ ನಿರ್ಣಯವನ್ನು ಅಂಗೀಕರಿಸಿತ್ತು ಎಂದು ಹೇಳಿದರು. ಮಲಯಾಳಂನಲ್ಲಿ ರಾಜ್ಯದ ಹೆಸರು ಕೇರಳಂ ಎಂದಾಗಿದ್ದು ಸಂವಿಧಾನದಲ್ಲಿ ಅದನ್ನು ಕೇರಳ ಎಂದು ಬರೆಯಲಾಗಿದೆ ಎಂದು ಕಾರಣದಿಂದಾಗಿ ಈ ಸಂಬಂಧ ವಿನಂತಿಯನ್ನು ಮಾಡಲಾಗಿದೆ ಎಂದರು. ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟವು ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ಮತ್ತು ಈ ನಿಟ್ಟಿನಲ್ಲಿ ತಿದ್ದುಪಡಿಗಾಗಿ ಅಗತ್ಯವಾದ ಶಾಸನವನ್ನು ಪರಿಚಯಿಸುವ ಪ್ರಸ್ತಾವವನ್ನು ಅನುಮೋದಿಸಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ರನ್ನು ಸಹ ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಈ ಮಸೂದೆಯನ್ನು ಮಂಡಿಸಿದರು. ಇದು 1962ರ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಯನ್ನು ಮತ್ತಷ್ಟು ತಿದ್ದುಪಡಿ ತರುವಂತಹ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ನಿಗಮವು ಕೈಗಾರಿಕಾ ಸರಕುಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಘಟಕಕ್ಕೆ ನಿಗಮದಿಂದ ಹಣಕಾಸು ನೆರವು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಲಿದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಸಂಘಟಿತ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನವನ್ನು ಸಹ ಒದಗಿಸಬಹುದು. ಮಸೂದೆಯ ಕುರಿತು ಮಾತನಾಡಿದ ಸಚಿವ ಮುರಳೀಧರ್ ಮೊಹೋಲ್, ದೇಶದಲ್ಲಿ ಸಹಕಾರಿ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸಿನ ನೆರವು ನೀಡಲು ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ಅನ್ನು ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಎನ್ಸಿಡಿಸಿಯ ಚಟುವಟಿಕೆಗಳು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಬಂಧಿತ ಸೇವೆಗಳಿಗೆ ಸೀಮಿತವಾಗಿದ್ದವು. ನಂತರದ ವರ್ಷಗಳಲ್ಲಿ ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಅದರ ಪಾತ್ರ ವಿಸ್ತರಿಸಿದೆ ಎಂದು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಎನ್ಸಿಡಿಸಿ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರಿ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ವಿರೋಧ ಪಕ್ಷದ ಗದ್ದಲದ ನಡುವೆ

0: ಎರಡೂ ಮಸೂದೆಗಳನ್ನು ಚರ್ಚೆಯಿಲ್ಲದೆ ಅಂಗೀಕರಿಸಲಾಯಿತು. 2024 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಈ ಯೋಜನೆಯಡಿ ದೇಶದಾದ್ಯಂತ ಕೇಂದ್ರ ಹಣಕಾಸು ನೆರವಿನಡಿ ಇದುವರೆಗೆ 28,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಸ್ಥಳೀಯ ಬೆಸ್ಕಾಂನೊಂದಿಗೆ ಗ್ರಿಡ್ ಸಂಪರ್ಕಿತ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವ ದೇಶದ ಎಲ್ಲಾ ವಸತಿ ಗ್ರಾಹಕರು ಮೇಲ್ಛಾವಣಿ ಸೌರ ವ್ಯವಸ್ಥೆಗಳ ಸ್ಥಾಪನೆಗಾಗಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಿದರು. ಯೋಜನೆಯ ಬಜೆಟ್ ಅನ್ನು 2025-26 17,000 ಕೋಟಿ ರೂಪಾಯಿಗಳಿಂದ 2026-27 22,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ರಮಾನಾಥ್ ಠಾಕೂರ್, ವಾಡಿಕೆಗಿಂತ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇರುವ 342 ಜಿಲ್ಲೆಗಳನ್ನು ಒಳಗೊಂಡ 15 ರಾಜ್ಯಗಳಿಗೆ ಜಿಲ್ಲಾ ಕೃಷಿ ಯೋಜನೆಗಳನ್ನು ನವೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ನಿನೋ ಸಂಬಂಧಿತ ಅಪಾಯಗಳನ್ನು ತಗ್ಗಿಸಲು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಸಹ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳಿಗೆ ಸಾಕಷ್ಟು ಬಿತ್ತನೆ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಜಲಾಶಯಗಳ ನೀರಿನ ಉತ್ತಮ ಬಳಕೆಗಾಗಿ ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳನ್ನು ಉತ್ತೇಜಿಸಲು ಪೂರ್ವ ಯೋಜನೆಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಜಲ ಆಯೋಗ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಉತ್ತರದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ. ಅವರು ಸದನದಿಂದ ಹೊರ ನಡೆಯದಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಹಂತ ಹಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ದೇಶಾದ್ಯಂತ ನಡೆಯುತ್ತಿರುವಂತಹ ಹರ್ ಘರ್ ತಿರಂಗಾ ಅಭಿಯಾನವು ಗಮನಾರ್ಹ ವೇಗವನ್ನು ಪಡೆಯುತ್ತಿದೆ. ಇದು ಎಲ್ಲಾ ಹಂತಗಳ ನಾಗರಿಕರು ಭಾರತದ ರಾಷ್ಟೀಯ ಹೆಮ್ಮೆ ಮತ್ತು ಏಕತೆಯ ಮನೋಭಾವದ ಸಾಮೂಹಿಕ ಆಚರಣೆಯಲ್ಲಿ ಒಟ್ಟಾಗಿ ಸೇರಲು ಪ್ರೇರೇಪಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ ಘರ್ ತಿರಂಗಾ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಬಂಧಿತ ವಿಷಯಗಳಲ್ಲಿ ಚೀನಾದೊಂದಿಗಿನ ಚರ್ಚೆಗಳಲ್ಲಿ ಭಾರತ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ದೇಶದ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಔಟ್ರಿಚ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ನಿನ್ನೆ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ಅವರು ಮಾಹಿತಿ ನೀಡಿದರು. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಜೆಫೋರಿಜಿಯಾದಲ್ಲಿ 6 ಜನರು ಮೃತಪಟ್ಟಿದ್ದು 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ರಾಕೆಟ್ಗಳು ಮತ್ತು ಬಾಂಬ್ಗಳನ್ನು ಬಳಸಲಾಗಿದೆ. ಇನ್ನೊಂದು ಪ್ರದೇಶದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 3 ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ರಾಜಧಾನಿ ಕೈವ್ ಮೇಲೆ ಬ್ಯಾಲಿಸ್ಟಿಕ್ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ರಷ್ಯಾದ ವಿವಿಧ ಪ್ರದೇಶಗಳಲ್ಲಿ ಉಕ್ರೇನ್ ನಡೆಸಿದ ದಾಳಿಯಲ್ಲಿ 396 ಡ್ರೋನ್ಗಳನ್ನು ತಡೆ ಹಿಡಿದು ನಾಶಪಡಿಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಇದೇ

0: ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ಫೆಲೋಶಿಪ್ ಗೌರವವು 3 ಲಕ್ಷ ರೂಪಾಯಿ ಮತ್ತು ಅಕಾಡೆಮಿ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ತಾಮ್ರಪತ್ರ ಮತ್ತು ಅಂಗವಸ್ತ್ರವನ್ನು ಹೊಂದಿರಲಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ 2 ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ತು ಅನುಮೋದನೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಾಯಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24 ಹೆಚ್ಚು ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆಯ್ದುಕೊಂಡಿದ್ದೇವೆ. ಮನಮೆಚ್ಚಿದ ಹುಡುಗಿ ಚಿತ್ರದ ಹಾಡು. ಕೇಳಿಬರಲಿರುವ ಸ್ವರಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರು ಬರೆದ ಗೀತೆಗೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇದೆ.

ರಥಸಪ್ತಮಿ ಚಿತ್ರದ ಹಾಡು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರಗಳಲ್ಲಿ ಜಿ ಉದಯಶಂಕರ್ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇದೆ.

ನೀವು ಕೇಳುತ್ತಿರುವ ಈ ಗೀತೆ ಮುಸುಕು ಚಿತ್ರದ್ದು. ಕೇಳಿ ಬರಲಿರುವ ಸ್ವರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿರುವ ಮುತ್ತಣ್ಣ ಚಿತ್ರದ ಹಾಡು. ಗೀತೆಯನ್ನು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿದ್ದ ಕೋಟಿಗೊಬ್ಬ ಚಿತ್ರದಿಂದ ಆಯ್ದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಕೆ ಕಲ್ಯಾಣ್ ಅವರ ಗೀತ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಮಂಜುಳಾ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ ಸ್ವರಗಳಲ್ಲಿರುವ ಅನುಕೂಲಕ್ಕೊಬ್ಬ ಗಂಡ ಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ.

ವಿ ರವಿಚಂದ್ರನ್ ಅವರು ಗೀತೆಯನ್ನು ರಚಿಸಿ ರಾಗ ಸಂಯೋಜನೆ ಮಾಡಿರುವ ಓ ನನ್ನಲ್ಲೇ ಚಿತ್ರದ ಹಾಡು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8:30. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಿಡಗಲದಿನ್ನಿ ಗ್ರಾಮದ ಗುಂಡಮ್ಮ ಹಾಗೂ ಸಂಗಡಿಗರಿಂದ ಕೆರೆ ಕುರಿತು ಹಾಡುಗಳನ್ನು ಕೇಳೋಣ.

ಕಾರ್ಯಕ್ರಮದಲ್ಲಿ ಇದುವರೆಗೆ ಮಿಡಗಲದಿನಿ ಗ್ರಾಮದ ಗುಂಡಮ್ಮ ಹಾಗೂ ಸಂಗಡಿಗರಿಂದ ಕೆರೆ ಕುರಿತು ಹಾಡುಗಳನ್ನು ಕೇಳುತ್ತಿದ್ದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಆಗುತ್ತಲಿದೆ. ಸಮಾಚಾರ ಸಂಧ್ಯಾ ನಂತರ 9:00 ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದಿಂದ.

0: ಕ್ಷಮಿಸಿ, ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಬಿಡಿ ಡಿಪೋ ಇದೆಯಾ?
1: ಸ್ವಾಮಿ, ಇದು ಮಂಗಳೂರು, ಇಲ್ಲಿ ಬಿಡಿ ಡಿಪೋ ಇಲ್ಲದ ಜಾಗನೇ ಇಲ್ಲ.
0: ಹೋಗ್ಲಿ, ಹತ್ತಿರದಲ್ಲಿ ಯಾವ್ದಾದ್ರೂ ವ್ಯಾಯಾಮ ಶಾಲೆ ಇದೆಯಾ?
1: ಮೂರ್ ನಾಲ್ಕು ಇದೆ, ನಿಮ್ಗೆ ಯಾವ್ದು ಬೇಕಾಗಿತ್ತು?
0: ಅದೇ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ನನ್ನ ಫ್ರೆಂಡು ಏನೋ ಒಂದು ಹೆಸರು ಹೇಳಿದ್ರು, ಅದ್ರ ಹತ್ರನೇ ತನ್ನ ಮನೆ ಅಂತ ಹೇಳಿದ್ರು.
1: ನಿಮ್ಮ ಸ್ನೇಹಿತರ ಹೆಸರೇನು?
0: ಅದೇ ಎಲಿಮೆಂಟ್ರಿ ಶಾಲೆಯಲ್ಲಿ ನಾವು ಒಟ್ಟಿಗೆ ಓದಿದ್ದು, ಬಹಳ ಕಾಲದಿಂದ ಭೇಟಿಯಾಗಿರಲಿಲ್ಲ. 2 ತಿಂಗಳ ಹಿಂದೆ ಹಂಪನಕಟ್ಟೆಯಲ್ಲಿ ಅವರೇ ನನ್ನನ್ನು ಗುರುತು ಹಿಡಿದಿದ್ರು, ಮಾತಾಡಿಸಿದ್ರು.
1: ಏನು ಹೆಸರು?
0: ನನ್ನ ಹೆಸರು ಬಂಗಾರಯ್ಯ ಅಂತ.
1: ನಿಮ್ಮ ಹೆಸರಲ್ರಿ, ನಿಮ್ಮ ಸ್ನೇಹಿತರ ಹೆಸರು.
0: ಅದೇ ಈಗ ಸಮಸ್ಯೆ ಆಗಿರೋದು.
1: ಏನು?
0: ಅವ್ರ ಹೆಸರು ಮರ್ತು ಹೋಗ್ಬಿಟ್ಟಿದೆ, ಕಂಡ್ರೆ ಖಂಡಿತ ಗುರುತು ಹಿಡಿತೀನಿ.
1: ಒಳ್ಳೆ ತಮಾಷೆ, ಕಂಡ್ರೆ ಗುರುತು ಹಿಡ್ತೀರಾ? ಹಾಗಾದ್ರೆ ಒಂದು ಕೆಲಸ ಮಾಡಿ.
0: ಏನು?
1: ಫೈರ್ ಸರ್ವಿಸಿಗೆ ಫೋನ್ ಮಾಡಿ ಮಗು ಬಾವಿಗೆ ಬಿದ್ದಿದೆ ಅಂತ ಹೇಳಿ. ಫೈರ್ ಇಂಜಿನ್ ಬಂದ್ರೆ ಒಂದು 50 ಮುಖಗಳಾದರೂ ಹೊರಗೆ ಬರಬಹುದು, ಆಗ ನಿಮಗೆ ನಿಮ್ಮ ಸ್ನೇಹಿತರ ಗುರುತು ಹಿಡಿಬಹುದು.
0: ಹಾಗಂತೀರಾ?
1: ಮತ್ತೇನನ್ನು ಬೇಕು? ಅಲ್ರಿ, ಇವತ್ತು ಭಾನುವಾರ ಬೇರೆ, ಟಿವಿಲಿ ಒಳ್ಳೆ ಚಿತ್ರ ನಡೀತಿದೆ. ಈಗ ಸ್ವಂತ ಮನೆಗೆ ಬೆಂಕಿ ಬಿದ್ದರೂ ಯಾರಿಗೂ ತಿಳಿಯೋ ಹಾಗಿಲ್ಲ, ಅಂಥದ್ರಲ್ಲಿ ನೀವೊಬ್ರು ಹೆಸರಿಲ್ದಿರೋ ಸ್ನೇಹಿತರನ್ನ ವಿಳಾಸವಿಲ್ಲದೆ ಹುಡುಕೋಕೆ ಬಂದಿದ್ದೀರಿ, ಅದು ಈ ಮುಸ್ಸಂಜೆ ಹೊತ್ತಿನಲ್ಲಿ. ಯಾವೂರು ನಿಮ್ದು?
0: ಬುಂಡಾಜೆ.
1: ಎಲ್ಲಿ ಅದು?
0: ಘಟ್ಟದ ಹತ್ರ.
1: ನಿಮ್ಮನೇಲಿ ಟಿವಿ ಇಲ್ಲ ಅಂತ ಕಾಣುತ್ತೆ.
0: ಇಲ್ಲ.
1: ಅದಕ್ಕೆ ಈ ಹೊತ್ತಿನಲ್ಲಿ ಇಲ್ಲಿಗೆ ಬಂದು ಮನುಷ್ಯರನ್ನು ಹುಡುಕ್ತಿದ್ದೀರಿ. ನೆನಪಿಟ್ಕೊಳ್ಳಿ, ಭಾನುವಾರ ಯಾವುದೇ ನಗರದಲ್ಲಿ ಹೀಗೆ ವಿಳಾಸವಿಲ್ಲದ ಜನಗಳನ್ನು ಹುಡುಕೋಕೆ ಹೋಗಬೇಡಿ. ಬೇರೆ ದಿವಸಗಳಲ್ಲಿ ಟಿವಿಲಿ ಚಿತ್ರ ಇಲ್ದಿರೋ ಹೊತ್ತಿನಲ್ಲಿ ಹುಡುಕಿ.
0: ಹಾಗಂತೀರಾ?
1: ಹಾಗೆ ಅಂತೀನಿ. ಅದಿರಲಿ, ಯಾಕೆ ಹುಡುಕ್ತಿದ್ದೀರಿ ನೀವು ನಿಮ್ಮ ಸ್ನೇಹಿತರನ್ನ?
0: ನನ್ನ ಮಗ MSc ಪಾಸ್ ಮಾಡಿದ್ದಾನೆ, ಅವನಿಗೊಂದು ಉದ್ಯೋಗದ ವ್ಯವಸ್ಥೆ ಆಗಬೇಕು.
1: ಎಷ್ಟು ಮಕ್ಕಳು ನಿಮಗೆ?
0: ಒಬ್ಬನೇ.
1: ಭಾಗ್ಯಶಾಲಿ ಕಣ್ರಿ ನೀವು.
0: ಯಾಕೆ?
1: ನನ್ನ ದುರದೃಷ್ಟಕ್ಕೆ ನನಗೆ 3.
0: ಮೂರು ಹೆಣ್ಣು ಅಂತ ಕಾಣುತ್ತೆ.
1: 3 ಗಂಡು.
0: 3 ಗಂಡೆ? ಮತ್ತ್ಯಾಕ್ರಿ ದುರದೃಷ್ಟ ಅಂತೀರಿ? ಮಹಾಭಾಗ್ಯವಂತರು ಅಂದ್ಕೋಬೇಕು.
1: ಅದೇ ಭಾಗ್ಯ ಈಗ ಸುರಿತಾ ಇರೋದು.
0: ಏನಾಯ್ತು?
1: ಬುದ್ಧಿವಂತರು ಅಂತ 3 ಚೆನ್ನಾಗಿ ಓದಿಸಿದೆ, 3 ಒಳ್ಳೆ ಉದ್ಯೋಗನೂ ಸಿಕ್ತು.
0: ಭೇಷ್!
1: ಮೊದಲು ಎಲ್ಲ ಕೇಳಿ, ಆಮೇಲೆ ಭೇಷ್ ಅನಿಸಿದ್ರೆ ಭೇಷ್ ಹೇಳಿ.
0: ಸರಿ.
1: ಅದೆಂಥ ಹಣೆ ಬರಹನು, 3 ಲವ್ ಲವ್ ಅಂತ ಒಂದೊಂದು ಹುಡುಗಿ ಜೊತೆ ಓಡಾಡೋಕೆ ಶುರು ಮಾಡಿದ್ರು. ಮದುವೆ ಆಗ್ತೀವಿ ಅಂದರು. ನಾನೇ ದೊಡ್ಡ ಮನಸ್ಸು ಮಾಡಿ ಆಗಿ ಅಂದೆ. ಹುಡುಗಿ ಕಡೆಯವರು ಒಪ್ಪಲಿಲ್ಲ ಅಂತ ನಾವೇ ಹುಡುಗಿಗೂ ಹುಡುಗನಿಗೂ ಅಪ್ಪ ಅಮ್ಮ ಆಗಿ ಮದುವೆ ನಡೆಸಿಕೊಟ್ವಿ.
0: ಭೇಷ್!
1: ಸ್ವಲ್ಪ ತಾಳಿ. ನಮ್ಮ ಆದರ್ಶದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು 4 ಓಡಾಡಿದ್ವಿ. ಆಮೇಲೆ ಗೊತ್ತಾಯಿತು ನಾವು ಮಾಡಿದ್ದು ತಪ್ಪು ಅಂತ. ಅವರು ಲವ್ ಮದುವೆ ಅಂತ ಹೇಳೋಕೆ ಶುರು ಮಾಡಿದಾಗಲೇ ಏನಾದರೂ ಮಾಡಿಕೊಳ್ಳಿ, ಇವತ್ತಿಂದ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತಿದ್ರೆ ಚೆನ್ನಾಗ್ತು.
0: ಯಾಕೆ? ಏನಾಯ್ತು?
1: ನಾನು ಮತ್ತು ನನ್ನಾಕೆ 7 ಬಾಣಂತನ ಮಾಡಿ ಸೋತು ಹೋಗಿದ್ದೇವೆ. ಈಗ 8 ನಡೀತಾ ಇದೆ. ನನಗೆ ಹೊತ್ತಾಯ್ತು, ಬರ್ತೀನಿ.

0: ಹಾಗಾದರೆ ಕಿಲ್ಲೂರು.
1: ಹ್ಞೂ
0: ಸ್ವಾಮಿ, ಕಿಲ್ಲೂರು ಎಲ್ಲಿ ಅಂತ?
2: ಅದು ಬೆಳ್ತಂಗಡಿ ಹತ್ರ.
0: ಅಲ್ಲ ಅಲ್ಲ, ಕಲ್ಲೂರೇ ಇರಬೇಕು. ಕಲ್ಲೂರು ನಾರಾಯಣರಾಯರು, ಅವರ ಅಳಿಯ ರಾಮ. ಹೌದು, ರಾಮ ರಾಮ, ಬರೀ ರಾಮ ಅಲ್ಲ, ಇನ್ನೇನೋ ಒಂದಿದೆ, ಸೀತಾರಾಮ, ರಾಜಾರಾಮ, ಜಯರಾಮ, ರಘುರಾಮ, ಅಲ್ಲ ಒಂದು ಅಲ್ಲ, ಹಾಂ ಸಾಯಿರಾಮ,
1: ಕರೆಕ್ಟ್ ಸಾಯಿರಾಮ.
0: ಸ್ವಾಮಿ, ಸಾಯಿರಾಮ ಅನ್ನೋರು ಗೊತ್ತಾ ನಿಮಗೆ?
2: ಏನಾಗಿದ್ದಾರೆ ಅವರು
0: ಅಂದರೆ?
2: ಲಾಯರು, ಡಾಕ್ಟ್ರು, ಮೇಸ್ಟ್ರು, ಇನ್ಶೂರೆನ್ಸ್ ಏಜೆಂಟು.
0: ಛೇ ಛೇ ಛೇ, ಇದೆಂಥ ಫಜೀತಿ,
2: ಏನಾಯಿತು?
0: ಹಾಂ ಹಾಂ, ನೆನಪಿಗೆ ಬಂತು, ಅವರಿಗೆ ಇಲ್ಲೇ ಎಲ್ಲೋ ಒಂದು ಅಂಗಡಿ ಇದೆ ಅಂದರು.
2: ಎಂಥ ಅಂಗಡಿ?
0: ಎಂಥ ಅಂಗಡಿ? ಹಾಂ, ಕನ್ನಡಕದ ಅಂಗಡಿ.
2: ಇಲ್ಲಿ ಕನ್ನಡಕದ ಅಂಗಡಿ ಹತ್ರ ಎಲ್ಲೂ ಇಲ್ಲ.
0: ಅಂಗಡಿ ಇದೆ ಅಂತ ಅವ್ರು ಹೇಳಿಲ್ಲ ರೀ, ಅಂಗಡಿ ಇಡೋ ಯೋಚನೆ ಇದೆ ಅಂತಂದ್ರು. ಅದು 2 ತಿಂಗಳ ಹಿಂದೆ. ಇಷ್ಟರಲ್ಲಿ ಅಂಗಡಿ ಆಗಿರಬಹುದು ಅಂದ್ಕೊಂಡೆ.
2: ವಿಚಿತ್ರ ಮನುಷ್ಯರ್ರಿ ನೀವು. ಎಲ್ಲಕ್ಕಿಂತ ಮೊದಲು ನೀವೇ ಒಂದು ಕನ್ನಡಕ ಹಾಕೊಳ್ಳೋದು ಒಳ್ಳೇದು.
3: ಏನ್ರಿ ಸಾಯ್ಕ್ ಬಂದಿದ್ದೀರಾ?
2: ಏನಾಯ್ತು?
3: ಆ ಬೈಕ್ನವರು ಬ್ರೇಕ್ ಹಾಕಿದ್ರಿಂದ ನಿಮ್ಮ ಪ್ರಾಣ ಉಳಿತು.
2: ಅದು ನಂಗೂ ಗೊತ್ತು. ಬ್ರೇಕ್ ಇರೋದು ಮತ್ತ್ಯಾಕೆ
3: ಅಂದ್ರೆ, ನಡು ರಸ್ತೆಯಲ್ಲಿ ನಡೆಯೋದು ಸರಿ ಅಂತೀರಾ?
2: ರಸ್ತೆಯ ನಡುವಿಗೆ ಹೋಗದೆ ರಸ್ತೆ ದಾಟಕ್ಕಾಗತ್ತಾ?
3: ಅತ್ತಿತ್ತ ನೋಡ್ಕೊಂಡು ದಾಟಬೇಕು.
2: 10 ನಿಮಿಷ ನೋಡಿದೆ, ಏನು ಇಲ್ಲ ಅಂತ ಖಾತ್ರಿ ಆದ್ಮೇಲೆ ದಾಟಕ್ಕೆ ಶುರು ಮಾಡಿದ್ದು. ಅವನು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಬರ್ತಿದ್ದ ಅಂತ ಕಾಣುತ್ತೆ.
3: ಏನು 120?
2: ಯಾಕೆ ನಗ್ತೀರಿ?
4: ಏನ್ ನಿಮ್ ವಯಸ್ಸು?
2: 56.
4: ಒಂದು ನೀವು ಕನ್ನಡಕ ಹಾಕೋಬೇಕು, ಅಥವಾ 120 ಕಿಲೋಮೀಟರ್ ವೇಗದಲ್ಲಿ ದಾಟೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅದಿರ್ಲಿ, ಈ ದಾರಿಯಾಗಿ ಒಬ್ಬ ಮನುಷ್ಯ ಹೋದ್ನ. ಯಾಕ್ರಿ ನಗ್ತೀರಿ?
2: ನೀವು ನಗ್ಬಹುದು, ನಾನ್ ನಗ್ಬಾರ್ದ?
4: ನಗಿ ಪರವಾಗಿಲ್ಲ, ನಮ್ ಪ್ರಶ್ನೆಗೆ ಉತ್ತರ ಕೊಡಿ.
2: ಅಲ್ರಿ, ಅದು ಒಂದು ಪ್ರಶ್ನೆನಾ?
4: ಯಾಕೆ?
2: ಇದು ರಸ್ತೆ, ಮನುಷ್ಯರು ರಸ್ತೆ ಮೇಲಲ್ದೆ ಆಕಾಶದಲ್ಲಿ ಹಾರ್ಕೊಂಡು ಹೋಗೋಕ್ಕಾಗತ್ತಾ?
3: ನಿಲ್ಸ್ರಿ ನಿಮ್ಮ ನಗು.
2: ಏನು, ನನಗೆ ನಗೋ ಸ್ವಾತಂತ್ರ್ಯ ಇಲ್ವೇ?
4: ಸುಮ್ ಸುಮ್ನೆ ನಕ್ಕುಡ್ದು.
2: ಸಂವಿಧಾನದಲ್ಲಿ ಹಾಗೆಂತ ಇದೆಯಾ?
4: ಸಂವಿಧಾನದಲ್ಲಿ ಇದೆ ನಿಮ್ ತಲೆ.
2: ಯಾರ್ರಿ ನೀವು ಈ ರೀತಿ ಹೊರಟು ಮಾತಾಡೋರು?
3: ನಾವು ಪೊಲೀಸ್ರು.
2: ಪೊಲೀಸ್ರಾ? ಹಾಗಾದ್ರೆ ಸರಿ, ಹಾಗೇ ಮಾತಾಡಿ. ಆದ್ರೆ ನೀವು ಯೂನಿಫಾರ್ಮ್ನಲ್ಲಿ ಇಲ್ವಲ್ಲ?
4: ಯೂನಿಫಾರ್ಮ್ ಅಂದ್ರೆ ಹುಟ್ಟುವಾಗ್ಲೇ ಇರೋ ಚರ್ಮ ಏನೂ ಅಲ್ಲ. ಪೊಲೀಸರು ಮಫ್ತಿನಲ್ಲೂ ಇರ್ತಾರ್ರಿ.
2: ಮತ್ತಿನಲ್ಲಿ ಇರ್ತಾರೆ ಅಂದ್ರ?
4: ಮತ್ತಿನಲ್ಲಿ ಅಲ್ಲ, ಮಫ್ತಿನಲ್ಲಿ.
2: ಮಫ್ತಿ ಅಂದ್ರೆ?
4: ಇದೆ ಸಾದಾ ಡ್ರೆಸ್.
2: ಸಾದಾ ಡ್ರೆಸ್ ನಲ್ಲಿ ಇದ್ರೆ ನಿಮ್ಮ ಗುರುತು ಹಿಡಿಯೋದು ಹೇಗೆ ರೀ?
3: ಸ್ವರದಿಂದ ಗುರುತು ಹಿಡಿಬೇಕ್ರಿ, ಅದೆಲ್ಲ ತಲಹರಟೆ ಸಾಕು. ಇಲ್ಲಿಂದ ಒಬ್ಬ ಮನುಷ್ಯ ಹೋದ್ನ ಅಂತ ಕೇಳಿದ್ದು ನಾವು ನಿಮ್ಮನ್ನ.
2: ತುಂಬಾ ಮನುಷ್ಯರು ಹೋಗ್ತಾ ಇದ್ರು, ಹೋಗ್ತಾ ಇದ್ದಾರೆ.
3: ಅಲ್ರಿ, ಒಬ್ಬ ಮನುಷ್ಯ ನಿಮ್ ಹತ್ರ ಮಾತಾಡ್ತಾ ನಿಂತಿದ್ದಲ್ಲ,
2: ನೀವೆಲ್ಲಿದ್ರಿ?
3: ನಾವು ನೋಡಿ, ಓ ಆ ಹೋಟ್ಲಲ್ಲಿ ಚಹಾ ಕುಡಿತಿದ್ವಿ, ಚಹಾ ತುಂಬಾ ಬಿಸಿ ಆಗಿತ್ತು, ಆರಿಸಿಕೊಂಡು ಕುಡಿದು ಬರೋ ಹೊತ್ತಿನಲ್ಲಿ ಮನುಷ್ಯ ಪರಾರಿ ಆಗಿದ್ದ.
2: ಆತ ಹೇಗಿದ್ದ?
3: ಚೂಪು ಮೂಗು, ಬಿಳಿ ಪಂಚೆ, ಕಾವಿ ಬಣ್ಣದ ಉದ್ದನೆ ಜುಬ್ಬ, ಕೈಯಲ್ಲಿ ಕೊಡೆ.
2: ಏನ್ರಿ ನನ್ ಬಗ್ಗೆನೆ ಹೇಳ್ತಾ ಇದ್ದೀಯಾ?
3: ನಿಮ್ ಬಗ್ಗೆ ಅಲ್ಲ ರೀ, ಅವನ ಬಗ್ಗೆನೆ. ಅವನ ಡ್ರೆಸ್ ಕೂಡ ಹೀಗೇನೆ ಇತ್ತು, ನೀವು ನೋಡ್ಲಿಲ್ವಾ?
2: ನಿಜ ನಿಜ, ಹೀಗೇನೆ ಇತ್ತು. ಹೌದು, ನನ್ನ ಹತ್ರ ಮಾತಾಡ್ತಾ ನಿಂತಿದ್ದ. ಯಾರಾತ?
4: ಆತ ಒಬ್ಬ ಕುಖ್ಯಾತ ಸ್ಮಗ್ಲರ್ ರೀ. ಯಾವ ಕಡೆ ಹೋದ?
2: ಕನ್ನಡಕದ ಅಂಗಡಿ ಹುಡ್ಕೊಂಡು ಹೋದ.
4: ಹೌದಾ? ಚೆಹರೆ ಬದಲಾಯಿಸ್ಕೊಳ್ಳೋಕೆ ಅಂತ ಕಾಣುತ್ತೆ. ನಡಿ ನಡಿ, ಬೀದಿ ಕೊನೆಯಲ್ಲಿ ಒಂದು ಕನ್ನಡಕದ ಅಂಗಡಿ ಇದೆ.
3: ನಡಿ ನಡಿ.

0: ಕ್ಷಮಿಸಿ, ಒಂದು ನಿಮಿಷ.
1: ಏನೋ?
0: ಇಲ್ಲಿ ಹತ್ರ ಯಾವ್ದಾದ್ರು ಕನ್ನಡಕದ ಅಂಗಡಿ ಇದೆಯಾ?
1: ಏನಂದ್ರಿ? ಕನ್ನಡದ ಅಂಗಡಿ ಅಂದ್ರ?
0: ಕನ್ನಡ ಅಲ್ರಿ,
1: ಮತ್ತೆ
0: ಕನ್ನಡಕ.
1: ತಮಾಷೆ ಆಗಿದೆಯಲ್ಲ.
0: ಏನಂದ್ರಿ?
1: ಏನಿಲ್ಲ. ಹಾ ಹಾ, ಇದೆ ಇದೇ ರಸ್ತೆಯಲ್ಲಿ ಮುಂದಕ್ಕೆ ಹೋಗಿ.

0: ಬಲಕ್ಕೆ ತಿರುಗಿ ಮತ್ತೆ ಮುಂದಕ್ಕೆ ಹೋಗಿ ಬಲಕ್ಕೆ ತಿರುಗಿ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಬಲಕ್ಕೆ ತಿರುಗಿ
1: ಹಾಗೆ ಮಾಡಿದ್ರೆ ಪುನಃ ಇಲ್ಲಿಗೆನೆ ಬರುತ್ತೆ ರೀ.
0: ಕ್ಷಮಿಸಿ, ತಪ್ಪು ಹೇಳಿಬಿಟ್ಟೆ. ನೇರವಾಗಿ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ ಸ್ವಲ್ಪ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ
1: ಅದು ಕೂಡ ಇಲ್ಲಿಗೆನೆ ತಲುಪುತ್ತೆ ರೀ.
0: ಹೌದಾ? ಅದು ಹೇಗಾಗುತ್ತೆ? ಅದು ತುಂಬಾ ವಿಚಿತ್ರ ಅನ್ಸಲ್ವೇ ನಿಮ್ಗೆ?
1: ಇಲ್ಲ ರೀ, ಅದು ವಾಸ್ತವದಷ್ಟೇ ವಾಸ್ತವ.
0: ಹಾಗಾದ್ರೆ ಇಲ್ಲೇ ಎಲ್ಲೋ ಒಂದು ಕನ್ನಡಕದ ಅಂಗಡಿ ಇರಬೇಕು ಅನ್ನಿಸುತ್ತೆ.
1: ಎಲ್ಲಿ?
0: ಓ, ಅಲ್ಲಿ ನೋಡಿ, ಅದೊಂದು ಕನ್ನಡಕದ ಅಂಗಡಿ. ಕನ್ನಡಕದ ಚಿತ್ರ ಇರೋ ಬೋರ್ಡ್ ಕಾಣಿಸ್ತಾ?
1: ಇಲ್ವಲ್ಲ.
0: ನಿಮ್ದು ಸಮೀಪ ದೃಷ್ಟಿ ಅಂತ ಕಾಣುತ್ತೆ. ಸ್ವಲ್ಪ ಹತ್ತಿರ ಹೋಗಿ ನೋಡಿ.
1: ಎಲ್ಲಿಗೆ ಅಂತ ಹೋಗ್ಲಿ?
0: ಅದು ಸರಿನೆ, ಕಾಣಿಸದೆ ಇರುವಾಗ ಎಲ್ಲಿಗೆ ಅಂತ ಹೋಗೋದು? ನಿಮ್ಗೆ ಸಮೀಪ ದೃಷ್ಟಿ ಅನ್ನೋದು ಖಂಡಿತ ತಾನೇ?
1: ನಂಗೆ ಯಾವ ದೃಷ್ಟಿ ಅಂತ ನಂಗೆ ಇನ್ನೂ ತಿಳಿದಿಲ್ಲ.
0: ಅಂದ್ರೆ?
1: ಅಂದ್ರೆ ನಾನಿನ್ನು ಕಣ್ಣು ಪರೀಕ್ಷೆ ಮಾಡಿಸ್ಕೊಂಡಿಲ್ಲ.
0: ನಿಜ, ಕಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳದೆ ದೃಷ್ಟಿ ಯಾವುದು ಅಂತ ತಿಳಿಯೋದಾದ್ರೂ ಹೇಗೆ? ಆದ್ರೆ ಕನ್ನಡಕ ಬೇಕು ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಗೊತ್ತು ನಿಮಗೆ ಯಾವ ಕನ್ನಡಕ ಬೇಕು ಅಂತ?
1: ನಾನು ಕನ್ನಡಕ ಬೇಕು ಅನ್ಲಿಲ್ಲ, ಕನ್ನಡಕದ ಅಂಗಡಿ ಎಲ್ಲಿ ಅಂತ ಕೇಳಿದೆ. ನನ್ನ ಅಪ್ಪನ ಕನ್ನಡಕ ಮುರಿದು ಹೋಗಿತ್ತು, ಹೊಸ ಕನ್ನಡಕ ತಗೋತೀನಿ ಅಂತ ಮನೆಯಿಂದ ಹೊರಟಿದ್ದಾರೆ. ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ.
0: ಛೇ, ಹಾಗೋ? ಹೆಣ್ಣು ಹೆಂಗಸು ನೀವೇ ಹೊರಟಿದ್ದೀರಲ್ಲ, ನಿಮ್ಗೆ ಅಣ್ಣ ತಮ್ಮ
1: ಯಾರು ಇಲ್ಲ? ನಮ್ಮ ಅಪ್ಪ ಅಮ್ಮಂಗೆ ನಾನೊಬ್ಳೆ ಮಗಳು.
0: ತುಂಬಾ ಅನ್ಯಾಯ. ನಿಮ್ಗೆ ಸಮೀಪ ದೃಷ್ಟಿ ಬೇರೆ, ನಾನೇ ನೋಡ್ಕೊಂಡು ಬರ್ತೀನಿ ಅದು ಕನ್ನಡಕದ ಅಂಗಡಿ ಹೌದು ಅಲ್ವೋ ಅಂತ.
1: ಆಗ್ಲಿ.
0: ಕ್ಷಮಿಸಿ, ಅದು ಗಡಿಯಾರದ ಅಂಗಡಿ, ಕನ್ನಡಕದ ಅಂಗಡಿ ಅಲ್ಲ. ನೋಡಿ, ಯಾರೋ ಕನ್ನಡಕ ಇಟ್ಕೊಂಡು ಇತ್ತ ಕಡೆ ಬರ್ತಾ ಇದ್ದಾರೆ, ಅವರನ್ನ ವಿಚಾರಿಸಿ.
1: ಹಾಗೆ ಮಾಡಿ. ಕ್ಷಮಿಸಿ, ಇಲ್ಲಿ ಹತ್ರ ಯಾವ್ದಾದ್ರು ಕನ್ನಡಕದ ಅಂಗಡಿ ಇದೆಯಾ?
2: ಗೊತ್ತಿಲ್ಲ.
1: ಕನ್ನಡಕ ಹಾಕೊಂಡಿದ್ದೀರಿ?
2: ಯಾಕೆ ಹಾಕೋಬಾರ್ದೆ?
1: ಹಾಗಲ್ಲ, ತೆಗಿಬಿಡಿ, ಹಾಕೊಳ್ಳಿ. ಅದಕ್ಕಲ್ಲ, ಕನ್ನಡಕ ಹಾಕೊಂಡಿರೋದ್ರಿಂದ ಕನ್ನಡಕದ ಅಂಗಡಿ ಎಲ್ಲಿ ಇರಬಹುದು ಅಂತ ಗೊತ್ತಿದೆ ಅನ್ಕೊಂಡೆ.
2: ನಿಮ್ಮ ಐಡಿಯಾ ಚೆನ್ನಾಗಿದೆ, ಆದ್ರೆ ಇದು ತಂಪು ಕನ್ನಡಕ, ಫುಟ್ಪಾತ್ ನಲ್ಲಿ ಸಿಗುತ್ತೆ. ಅದಿರ್ಲಿ, ನಿಮ್ಮ ಕಣ್ಣು ಸರಿಯಾಗಿರೋ ಹಾಗಿದೆ, ನಿಮ್ಗೆ ಯಾಕೆ ಕನ್ನಡಕ?
1: ಅದೆಲ್ಲ ನಿಮಗೆ ಯಾಕೆ? ಕನ್ನಡಕ ನನಗಲ್ಲ, ನನ್ನ ಅಪ್ಪಂಗೆ.
2: ಓಹೋ, ಅಪ್ಪನಿಗೆ ಕನ್ನಡಕ ಹುಡ್ಕೊಂಡು ನೀವು ಹೊರಟಿದ್ದೀರಾ?
1: ಅಲ್ಲ ಅಲ್ಲ, ಕನ್ನಡಕ ತರೋಕೆ ಅಪ್ಪ ಹೋಗಿದ್ದಾರೆ, ಅಪ್ಪನನ್ನು ಹುಡ್ಕೊಂಡು ನಾನು ಹೋಗ್ತಿದ್ದೀನಿ.
2: ಆಶ್ಚರ್ಯ ಇಲ್ಲ, ಈಗೀಗ ಎಲ್ಲ ಕಡೆ ಇಂಥವರೇ ಕಾಣಿಸಿಕ್ತಾರೆ.
1: ಎಂಥವ್ರು?
2: ತಂದೆಯನ್ನು ಹುಡ್ಕೋ ಮಕ್ಕಳು.
1: ಹೌದೇ, ಯಾಕೆ ಹಾಗೆ?
2: ಮಕ್ಕಳು ಟಿವಿ ನೋಡ್ತಾ ಒಳಗೆ ಕೂತಿರ್ತಾರೆ, ಅಪ್ಪಂದ್ರೆ ಏನೇನೋ ಹುಡುಕ್ತಾ ಬೀದಿ ಅಲಿತಾರೆ. ಅಂಗಿ ಹುಡ್ಕೋರು, ಚಪ್ಪಲಿ ಹುಡ್ಕೋರು, ಪುಸ್ತಕ ಹುಡ್ಕೋರು, ಸೀಟ್ ಹುಡ್ಕೋರು, ವರ ಹುಡ್ಕೋರು.
1: ನೀವ್ ಅನ್ನೋದು ನಿಜ, ನಂಗೂ ಹಾಗೆ ಅನಿಸ್ತಿದೆ. ಆದ್ರೆ ಯಾಕೆ ಹೀಗಾಯ್ತು? ನಾನ್ ಏನ್ ಭಾವಿಸ್ತೆ ಅಂದ್ರೆ,
2: ಅದು ಅಮುಖ್ಯ. ಈಗ ನೋಡಿ, ನಿಮ್ಮ ಅಪ್ಪ ಕನ್ನಡಕ ತರೋಕ್ ಹೋಗಿದ್ದು ನಿಜ ಇರ್ಬೋದು.
1: ಹೌದು.
2: ಆದ್ರೆ ಕನ್ನಡಕ ಸಿಕ್ಕಿದ್ಮೇಲೆ ಕೂಡ್ಲೆ ವಾಪಸ್ ಬರ್ಬೇಕು ಅಂತಿದ್ಯಾನು? ಮತ್ತೇನಾದ್ರೂ ಹುಡ್ಕೊಂಡು ಹೋಗಿರ್ಬೋದು.
1: ಏನು?
2: ಉದಾಹರಣೆಗೆ ನಿಮಗೊಂದು ವರ.
1: ಛೇ ಛೇ, ಇಲ್ಲ ರೀ, ಇವತ್ತು ಅಮಾವಾಸ್ಯೆ, ಇವತ್ ಅಂತ ಕೆಲ್ಸಕ್ಕೆ ಅವ್ರು ಹೋಗೋದೇ ಇಲ್ಲ.
2: ಈಗ ಅಮಾವಾಸ್ಯೆ ಕತ್ಲಲ್ಲೇ ವರಗಳು ಸಿಗೋದು, ಹುಣ್ಣಿಮೆ ಬೆಳದಿಂಗ್ಳಲ್ಲ.
1: ಕಾವ್ಯಮಯವಾಗಿ ಮಾತಾಡ್ತಿದ್ದೀರಿ, ಆದ್ರೆ ವರ ಹುಡ್ಕೋದು ಹಗಲಲ್ಲಿ ರಾತ್ರಿ ಅಲ್ಲ.
2: ಅಲ್ಲೇ ಎಲ್ಲರೂ ತಪ್ಪು ಮಾಡ್ತಿರೋದು. ಗೊಡ್ಡು ಸಂಪ್ರದಾಯಗಳನ್ನ, ಹಳೆಯ ಸಂಪ್ರದಾಯಗಳನ್ನ ಬದಲಾಯಿಸಬೇಕು. ವರ ಹುಡ್ಕೋ ಕೆಲಸ ರಾತ್ರಿ ಮಾಡಬೇಕು. ನಿಜವಾಗಿಯೂ ಮದುವೆ ಆಗ್ಲೇಬೇಕು ಅಂತಿರೋರು ರಾತ್ರಿ ಹೊತ್ತಿನಲ್ಲೇ ಕಾಣಸಿಗೋದು. ಅವರು ವರದಕ್ಷಿಣೆ ಕೂಡ ಕೇಳೋಲ್ಲ. ಸ್ವಲ್ಪ ಜಾಣ್ಮೆ ಉಪಯೋಗಿಸಿದ್ರೆ ಅವರಿಂದಲೇ ಸ್ವಲ್ಪ ಪಿಂಕಿಸಬಹುದು.
1: ನೀವು ಬಹಳ ಕ್ರಾಂತಿಕಾರಿ ವಿಚಾರಗಳನ್ನ ಮಾತಾಡ್ತಿದ್ದೀರಿ.
2: ನೀವು ಕೂಡ ಈಗ ಯೋಚಿಸ್ಬೇಕು.
1: ತಂಗಿಗ ವೇಳೆ ಇಲ್ಲ, ಅಪ್ಪನನ್ನ ಹುಡುಕ್ಬೇಕು. ಅವ್ರ ಮನೆಯಿಂದ ಹೋಗಿ ಬಹಳ ಹೊತ್ತಾಯ್ತು, ನಂಗೆ ಬಹಳ ಗಾಬರಿ ಆಗಿದೆ.
2: ಸುಮ್ಮನೆ ಗಾಬರಿ ಮಾಡ್ಕೋಬೇಡಿ, ಅವರು ಕನ್ನಡಕ ಹಾಕೊಂಡು ಹಿಂದಕ್ಕೆ ಬಂದೇ ಬರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ.
1: ಅಲ್ರಿ, ಅವರಿಗೆ ದೃಷ್ಟಿ ಬೇರೆ ಸರಿಯಾಗಿಲ್ಲ, ಎಲ್ಲಾದ್ರೂ ರಸ್ತೆಯಲ್ಲಿ ಆಕ್ಸಿಡೆಂಟ್.
2: ಹಾಗೇನು ಆಗೋಲ್ಲ ರೀ, ಬಸ್ಸು ಲಾರಿಗಳ ಅಡಿಗೆ ಬೀಳೋರು ಕಣ್ಣು ಚೆನ್ನಾಗಿ ಕಾಣಿಸೋರೆ, ದೃಷ್ಟಿ ಸರಿಯಾಗಿಲ್ಲದವರು ಚೆನ್ನಾಗಿ ನೋಡ್ಕೊಂಡೇ ಹೋಗ್ತಾರೆ. ಕಣ್ಣಿಲ್ಲದವರು ಕಾರು ಬಸ್ಸಿನ ಅಡಿಗೆ ಬಿದ್ದು ಸತ್ತ ಸುದ್ದಿ ಯಾವತ್ತಾದ್ರೂ ಕೇಳಿದ್ರ?
1: ಆದ್ರೂ ನಂಗ್ಯಾಕೋ ಭಯ.
2: ಭಯ ಪಡಬೇಡಿ, ನಾನಿದ್ದೀನಿ.
1: ಅಂದ್ರೆ?
2: ಅಂದ್ರೆ ಇಷ್ಟೇ, ನಾನು ನಿಮ್ಮ ಹಾಗೆ ನನ್ನ ಅಪ್ಪನ ಹುಡ್ಕೊಂಡು ಹೊರಟಿದ್ದೀನಿ.
1: ಅವರಿಗೂ ದೃಷ್ಟಿ ಸರಿಯಾಗಿಲ್ವೇ?
2: ಅವರಿಗೆ ದೃಷ್ಟಿ ಸರಿಯಾಗಿದೆ, ಅವ್ರು ಹೋಗಿರೋದು ಕನ್ನಡಕಕ್ಕಲ್ಲ. ತಿಂಗಳ ಹಿಂದೆ ಅದ್ಯಾರೋ ಅವರ ಸ್ನೇಹಿತರೊಬ್ರು ಸಿಕ್ಕಿದ್ರಂತೆ, ದೊಡ್ಡ ವ್ಯವಹಾರದವರಂತೆ. ಅವ್ರ ಹತ್ರ ನನ್ನ ಮಗನಿಗೊಂದು ಕೆಲಸ ಕೊಡಿ ಅಂದ್ರಂತೆ. ಅವರು ನೋಡೋಣ ಅಂದ್ರಂತೆ, ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ.
1: ಮಗನಿಗೆ ಅಂದ್ರೆ ನಿಮ್ಗ?
2: ನಂಗೆ.

0: ನಾನೊಬ್ಬನೇ ಮಗ.
1: ಅಕ್ಕ ತಂಗಿ
0: ಇಲ್ಲ.
1: ಯು ಆರ್ ಲಕ್ಕಿ.
0: ಯಾಕೆ?
1: ಯಾಕೂ ಇಲ್ಲ, ಸುಮ್ಮನೆ ಹೇಳಿದೆ. ಏನು ಓದ್ಕೊಂಡಿದ್ದೀರಿ ನೀವು?
0: MSc ಬಯಾಲಜಿ.
1: ಏನು MSc ಬಯಾಲಜಿನಾ?
0: ಹೌದು. ಯಾಕೆ, ಏನಾಯ್ತು?
1: ಏನಿಲ್ಲ, ನಂದು ಅದೇ MSc ಬಯಾಲಜಿ.
0: ಓ ಐ ಸಿ. ಏನ್ ಮಾಡ್ತಿದ್ದೀರಿ ಈಗ?
1: ಏನು ಇಲ್ಲ, ಅಪ್ಪ ವರ ಹುಡುಕ್ತಾ ಇದ್ದಾರೆ.
0: ಅದಕ್ಕೆ ಅಂತ ಕಾಣುತ್ತೆ ಅವರಿಗೆ ಕನ್ನಡಕ ಬೇಕಾಗಿರೋದು.
1: ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ.
0: ಇಷ್ಟರವರೆಗೆ ಅವಕಾಶ ಸಿಕ್ಕಲಿಲ್ಲ, ಇವತ್ತೇ ಶುರು.
1: ಒಳ್ಳೇದು, ನಾನೀಗ ಅಪ್ಪನನ್ನು ಹುಡುಕ್ಬೇಕು.
0: ಸರಿ, ನಾನು ಹೋಗ್ತೀನಿ. ಈ ಮುದುಕರನ್ನ ಹುಡುಕೋ ಕೆಲಸ ತುಂಬಾ ಕಷ್ಟದು. ಅವರು ನಮ್ಮ ಹಾಗೆ ದೊಡ್ಡ ರಸ್ತೆಗಳಲ್ಲಿ ಹೋಗೋದು ಬಹಳ ಕಡಿಮೆ. ಹಳೆ ಅಡ್ಡ ರಸ್ತೆಗಳಲ್ಲೇ ನುಸುಳಿ ಎಲ್ಲೋ ಮಾಯಾಗುಡ್ತಾರೆ. ನಿಮ್ಮ ಅಪ್ಪ ಎಲ್ಲಾದರೂ ಕಾಣಸಿಕ್ರೆ ನಾನು ಹೇಳ್ತೀನಿ ನೀವು ಅವರನ್ನ ಹುಡುಕ್ತಿದ್ದೀರಿ ಅಂತ.
1: ಆಯ್ತು.
0: ಹೇಗಿದ್ದಾರೆ ಅವರು?
1: ಸುಮಾರು ನಿಮ್ದೇ ಎತ್ತರ, ನಿಮ್ಮ ಹಾಗೇನೆ ತೆಳ್ಳಗೆ ಬೆಳ್ಳಗೆ ಇದ್ದಾರೆ. ಉದ್ದ ಮೂಗು, ಬಿಳಿ ಪಂಚೆ, ಕಾವಿ ಬಣ್ಣದ ಉದ್ದನ ಅಂಗಿ, ಕೈಯಲ್ಲೊಂದು ಕೊಡೆ. ವಯಸ್ಸು 55 ದಾಟಿರಬಹುದು.
0: ಅದ್ಭುತ.
1: ಏನು
0: ಅದು? ನನ್ನ ಅಪ್ಪ ರೀ.
1: ಯಾವುದು?
0: ಅದೇ ನೀವೀಗ ವರ್ಣಿಸಿರೋದು.
1: ಅದ್ ಹ್ಯಾಕ್ ಸಾಧ್ಯ?
0: ಯಾಕೆ ಸಾಧ್ಯ ಇಲ್ಲ, ಒಬ್ಬರು ಹಾಗೆ ಇನ್ನೊಬ್ರು ಇರೋಲ್ವೇ. ಅದು ಅಲ್ಲದೆ 60 ಹತ್ತಿರ ಅಂದ್ಮೇಲೆ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ತರ ಕಾಣಿಸ್ತಾರೆ. ಇರ್ಲಿ, ನೋಡ್ತೀನಿ ಆ ತರ ಇರೋರನ್ನೆಲ್ಲ ವಿಚಾರಿಸ್ತೀನಿ.
1: ಆಯ್ತು.
0: ಅವರು ನನ್ನ ಅಪ್ಪ ಅಲ್ಲದೆ ಇದ್ರೆ ನಿಮ್ಮ ಅಪ್ಪ ಆಗಿರೋ ಸಂಭವ ಇದೆ. ನಾನೇನು ಬರಲಾ?
1: ಒಳ್ಳೆ ಹುಡುಗ, ಮದ್ವೆ ಆಗಿರೋ ಹಾಗಿಲ್ಲ. ಕೆಲ್ಸ ಸಿಕ್ಕಿಲ್ಲ ಅಂದ್ಮೇಲೆ ಮದ್ವೆ ಆಗಿರೋದಿಲ್ಲ. ರೀ,
0: ಏನು?
1: ಇಲ್ಲಿ ಬನ್ನಿ, ಏನೋ ಕೇಳ್ಬೇಕಾಗಿತ್ತು, ಮರೆತು ಬಿಟ್ಟೆ.
0: ಹೇಳಿ.
1: ತಡಿರಿ, ಜ್ಞಾಪಿಸ್ಕೋತೀನಿ. ಹಾ, ನೆನ್ಪಿಗೆ ಬಂತು. ಅಂದ್ರೆ ನಿಮ್ ಹೆಸರು ಕೇಳೋದಕ್ಕೆ ಮರ್ತೇ ಬಿಟ್ಟಿದ್ದೆ.
0: ಯಾಕೆ ಬೇಕಾಗಿತ್ತೆ?
1: ಸುಮ್ನೆ ಹೀಗೆ.
0: ನನ್ನ ಹೆಸರು ಅಕ್ಷರ ಅಂತ.
1: ಒಳ್ಳೆ ಹೆಸರು. ನನ್ನ ಹೆಸರು ವಾಕ್ಯ ಅಂತ.
0: ಚಲೋದಾಗಿದೆ. ಸ್ವರ, ಅಕ್ಷರ, ಶಬ್ದ, ವಾಕ್ಯ, ಭಾಷೆ, ಸಾಹಿತ್ಯ.
1: ಏನಾಯ್ತು ರೀ?
0: ಏನಿಲ್ಲ, ಯಾವತ್ತೋ ಓದಿದ್ದು ಸ್ವಲ್ಪ ಜ್ಞಾಪಿಸ್ಕೊಂಡೆ.
1: ಇನ್ನೂ ಒಂದ್ ಪ್ರಶ್ನೆ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ.
0: ಚಾಚ್ ಎಲ್ಲಾದ್ರೂ ಉಂಟೆ ಹೇಳಿ.
1: ನಿಮ್ಗೆ ಮದುವೆ ಆಗಿದ್ಯಾ?
0: ಇಲ್ಲ. ಯಾಕೆ ಅಷ್ಟು ಖುಷಿ ಪಡ್ತೀರಿ?
1: ಯಾಕಂತ ಗೊತ್ತಿಲ್ಲ, ಸುಮ್ನೆ ಹೀಗೆ. ಅಥವಾ ಯಾಕಂದ್ರೆ ಅಲ್ಲಿ ನೋಡಿ, ಯಾರೋ ಕಾರ್ ನಡೀಗ್ ಬಿದ್ದಿದ್ದಾರೆ. ಅಲ್ಲಿ ಅಲ್ಲಿ ಜನ ಸೇರ್ತಿದ್ದಾರೆ. ಅಯ್ಯೋ,
0: ತಲೆ ಪೂರ್ತಿಯಾಗಿ ಜಜ್ಜೋಗಿದೆ, ಗುರ್ತೇ ಸಿಕ್ತಿಲ್ಲ. ನಿಮ್ಮ ಅಪ್ಪ ಅಂತ ಹೇಗೆ ಹೇಳ್ತೀರಿ? ಅಯ್ಯೋ, ನನ್ನ ಅಪ್ಪ ಕೂಡ ಹೀಗೇ ಇದ್ದಾರೆ. ಇದೇ ಬಿಳಿ ಪಂಚೆ, ಇದೇ ಕಾವಿ ಬಣ್ಣದ ಅಂಗಿ, ಕೊಡೆ. ಅಯ್ಯೋ, ತಾಳಿ ನೋಡ್ತೀನಿ. ಏ, ದಾರಿ ಬಿಡ್ರಿ. ರೀ ವಾಕ್ಯ, ಈ ಕಡೆ ಬನ್ನಿ. ಈ ರಿಸ್ಟ್ ವಾಚ್ ನೋಡಿ, ನನ್ನ ಅಪ್ಪ ಅಲ್ಲ, ನಿಮ್ಮ ಅಪ್ಪ ಹೌದು ಅಂತ ನೋಡಿ. ಏ, ದಾರಿ ಬಿಡ್ರಿ ಅವ್ರಿಗೆ.
1: ನನ್ನ ಅಪ್ಪ ಕೂಡ ಅಲ್ಲ ರೀ. ಸತ್ಯ, ಅದ್ ನನ್ನ ಅಪ್ಪ ಅಲ್ಲ ರೀ.
0: ಅದಕ್ಕೆ ಹೇಳೋದು, ಕಣ್ಣಾರೆ ಕಂಡರು
1: ಪರಾಮರಿಸಬೇಕು ಅಂತ.
0: ಸದ್ಯ ನಿಮ್ಮ ಅಪ್ಪ ಅಲ್ವಲ್ಲ?
1: ಅದೇ ನಾನು ಅನ್ಕೊಂಡಿದ್ದು, ನಿಮ್ಮ ಅಪ್ಪ ಕೂಡ ಅಲ್ವಲ್ಲ ಅಂತ. ಆದ್ರೆ ಪಾಪ, ಯಾರೋ ಒಬ್ರ ಅಪ್ಪನನ್ನ ಕಳ್ಕೊಂಡ್ರಲ್ವಾ.
0: ಅಲ್ಲ, ನೀವ್ ಯಾಕೆ ಕಳ್ತೀರಿ? ಅಳ್ಳಿ ಕಾರಣ ಇಲ್ದಿದ್ರೆ ಒಂದು ಕಾರಣ ಹುಡ್ಕೊಂಡು ಅಳೋದ್ರಲ್ಲಿ ಹುಡುಗಿಯರಿಗೆ ಏನೋ ಒಂದು ಖುಷಿ.
1: ಹಾಗಲ್ರಿ,
0: ಹೀಗೆ ಅಳತಾ ಕೂತ್ರೆ ಆಗ್ಲಿಕ್ಕಿಲ್ಲ. ನೀವು ನಿಮ್ಮ ಅಪ್ಪನ ಹುಡುಕ್ತಾ ಇದ್ದೀರಿ, ನಾನು ಕೂಡ ಹುಡುಕ್ಬೇಕು, ಬರ್ತೀನಿ.
1: ಹೋಗಿ ಬಿಟ್ಟ, ತುಂಬಾ ಒಳ್ಳೆಯವನು.

0: ಹೊಸದಾಗಿ ಆರಂಭಿಸಿರುವ ಈ ಅತ್ಯಾಧುನಿಕ ಕಂಪ್ಯೂಟರೀಕೃತ ಕನ್ನಡಕದ ಅಂಗಡಿ ಕ್ರಾಂತಿ ಆಪ್ಟಿಕಲ್ ಪ್ಯಾಲೇಸ್ ಅನ್ನು ಉದ್ಘಾಟಿಸಲು ಕನ್ನಡದ ಸುಪ್ರಸಿದ್ಧ ಸಿನಿಮಾ ತಾರೆಯಾದ ಕುಮಾರಿ ಕೀರ್ತಿ ಮೋಹಿನಿಯವರು ಒಪ್ಪಿಕೊಂಡು ಆಗಮಿಸಿದ್ದಾರೆ. ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ.
1: ನಮಸ್ಕಾರ.
0: ಹಾಗೆಯೇ ಈ ಸರಳ ಸಮಾರಂಭದ ಮುಖ್ಯ ಅತಿಥಿಯಾಗಿ ಜಗಳೂರು ಮಠದ ಶ್ರೀ ನೇತ್ರಾನಂದ ಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇಲ್ಲಿ ಬಂದು ನೆರೆದಿರುವ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತೇನೆ. ಈಗ ಕುಮಾರಿ ಕೀರ್ತಿ ಮೋಹಿನಿಯವರು ಟೇಪ್ ಕತ್ತರಿಸುವ ಮೂಲಕ ಈ ಅತ್ಯಾಧುನಿಕ ಕಂಪ್ಯೂಟರ್ಗತ ಆಪ್ಟಿಕಲ್ ಪ್ಯಾಲೇಸ್ ಅನ್ನು ಉದ್ಘಾಟಿಸಬೇಕಾಗಿ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಳೆ ಚಪ್ಪಳೆ ಚಪ್ಪಳೆ. ಈ ಸಮಾರಂಭದ ಕೊನೆಗೆ ಇಲ್ಲಿ ನೆರೆದಿರುವ ನಿಮಗೆಲ್ಲ ಶ್ರೀ ನೇತ್ರಾನಂದ ಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತದಿಂದ ಉಚಿತವಾಗಿ ತಂಪು ಕನ್ನಡಕವನ್ನು ನೀಡಲಿರುವರು. ಈಗ ಕೀರ್ತಿ ಮೋಹಿನಿಯವರು ಅದನ್ನು ಮುಂಚಿತವಾಗಿ ಕೀರ್ತಿ ಮೋಹಿನಿಯವರೇ ಇದನ್ನು ನೀವು ತಗೊಳ್ಳಿ, ಸ್ವಾಮೀಜಿಯವರಿಗೂ ಕೊಟ್ಬಿಡಿ. ಸರಿ, ಇನ್ನು ನಿಮ್ಮ ಆಸನ ಸ್ವೀಕರಿಸಿ. ಈಗ ಕುಮಾರಿ ಕೀರ್ತಿ ಮೋಹಿನಿಯವರು ನಿಮ್ಮನ್ನು ಉದ್ದೇಶಿಸಿ ಏನಾದರೂ ಹೇಳಬೇಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.
1: ಮಹಿಳೆಯರೇ, ಮಹನೀಯರೇ, ಶ್ರೀ ಸಾಯಿರಾಮರಾಯರು ವಯಸ್ಸಿನಲ್ಲಿ ನನ್ನ ತಂದೆಗೆ ಸಮಾನರಾದರು ನನ್ನ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಬಹಳ ಕಾಲದಿಂದ ದೇಶ ಸೇವೆ ಸಮಾಜ ಸೇವೆ ಮಾಡಿದ್ದಾರೆ. ಈ ಬಾರಿ ಲೋಕಸಭೆಗೆ ಜನಕ್ರಾಂತಿ ಪಕ್ಷದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ ಎಂಬುದು ನಮಗೆಲ್ಲರಿಗೂ ಸಂತೋಷದ ಸಂಗತಿ. ಅವರು ಹೊಸದಾಗಿ ಆರಂಭಿಸಿರುವ ಈ ಕ್ರಾಂತಿ ಆಪ್ಟಿಕಲ್ಸ್ ಪ್ಯಾಲೇಸ್ ಅನ್ನು ಉದ್ಘಾಟಿಸಲು ನನ್ನನ್ನು ಕರೆದಿದ್ದಾರೆ. ಇದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಕನ್ನಡಕ ಎಲ್ಲರಿಗೂ ಬೇಕಾದ ಸಾಧನವಾಗಿದೆ. ಬೇಡ ಬೇಡ ಅಂತ ಹೇಳುತ್ತಲೇ ಒಂದು ದಿನ ನೀವೆಲ್ಲ ಅದನ್ನು ಮೂಗಿನ ಮೇಲಕ್ಕೆ ಏರಿಸಿಯೇ ಏರಿಸುತ್ತೀರಿ. ಆದುದರಿಂದ ನೀವೆಲ್ಲ ಶ್ರೀ ಸಾಯಿರಾಮರಾಯರು ಒದಗಿಸಿರುವ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ನಿಮ್ಮ ದೃಷ್ಟಿಯನ್ನು ಸುಧಾರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಭಾಷಣವನ್ನ ಮುಗಿಸುತ್ತೇನೆ.
0: ಈಗ ಮುಖ್ಯ ಅತಿಥಿ ಶ್ರೀ ನೇತ್ರಾನಂದ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶೀಟಿ ಗಿಟಿ ಹೊಡಿಬೇಡಿ, ಚಪ್ಪಾಳೆ ಚಪ್ಪಾಳೆ.
2: ಓಂ ದಿವ್ಯನೇತ್ರಾಯ ನಮಃ, ಓಂ ಸತ್ಯನೇತ್ರಾಯ ನಮಃ, ಓಂ ನಿತ್ಯನೇತ್ರಾಯ ನಮಃ. ಆ ದಿವ್ಯನೇತ್ರನು ಸತ್ಯನೇತ್ರನು ನಿತ್ಯನೇತ್ರನೂ ಆದ ಭಗವಂತನ ಕೃಪೆಯಿಂದ ಶ್ರೀ ಸಾಯಿರಾಮರಾಯರಿಗೆ ಜನಸೇವೆ ಮಾಡುವ ಅವಕಾಶ ಲಭಿಸಿದೆ. ಜನಸೇವೆಯೇ ಜನಾರ್ದನ ಸೇವೆ. ಅದರಲ್ಲಿಯೂ ಜನರ ದೃಷ್ಟಿಯನ್ನು ವೃದ್ಧಿಪಡಿಸುವ ಸೇವೆ ಅಂದರೆ ಸಾಮಾನ್ಯ ಸೇವೆ ಎಂದು ತಿಳಿಯಕೊಡು. ಅದು ನಾಳೆ ಅವರು ಲೋಕಸಭೆಯ ಸದಸ್ಯರಾಗಿ ಮಾಡುವ ಸೇವೆಯಷ್ಟೇ ಶ್ರೇಷ್ಠವಾದುದು. ಕನ್ನಡಕ ಧಾರಣೆಯಿಂದ ದೃಷ್ಟಿಯು ನೇರವಾಗುವುದು ಮಾತ್ರವಲ್ಲ, ಮುಖಕ್ಕೆ ಕೂಡ ಒಂದು ಹೊಸ ಶೋಭೆ ಬರುವುದು ಎಂಬುದಕ್ಕೆ ಈಗಷ್ಟೇ ಮಾತ್ರ ಕನ್ನಡಕವನ್ನು ಧರಿಸಿ ಹೊಸ ಮುಖ ಕಾಂತಿಯಿಂದ ಬೆಳಗುತ್ತಿರುವ ಕೀರ್ತಿ ಮೋಹಿನಿಯನ್ನು ನೋಡಿಯೇ ತಿಳಿದುಕೊಳ್ಳಬಹುದು. ಯಾವುದು ಕಾಣಿಸ್ತದೆಯೋ ಅದು ಮಾಯೆ. ಯಾವುದು ಕಾಣಿಸುವುದಿಲ್ಲವೋ ಅದು ಸತ್ಯ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ದೃಷ್ಟಿಯು ನೇರವಾಗಿರಬೇಕು. ಹೆಚ್ಚು ಹೆಚ್ಚು ಮಂದಿ ಕನ್ನಡಕ ಧರಿಸಿ ಶ್ರೀ ಸಾಯಿರಾಮರಾಯರ ಸೇವೆಯು ಸದುಪಯೋಗ ಮಾಡಿಕೊಳ್ಳಬೇಕು. ಅದಕ್ಕೆ ತಕ್ಕ ಅವಕಾಶವು ನಿಮಗೆ ಒದಗಿ ಬರಲೆಂದು ಸರ್ವಶಕ್ತನಾದ ಸರ್ವಶ್ರೇಷ್ಠನಾಥನಾದ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ.
0: ಶಾಂತರಾಗಿ ಶಾಂತರಾಗಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಶ್ರೀ ಸಾಯಿರಾಮರಿಂದ ಕೃತಜ್ಞತಾ ಸಮರ್ಪಣೆ. ಬನ್ನಿ ಸಾಯಿರಾಮ್ರೆ, ಬೇಗ ಬನ್ನಿ, ಲೇಟ್ ಬನ್ನಿ ಹಾಗೆ. ಅಯ್ಯೋ,
3: ಈ ಸಮಾರಂಭಕ್ಕೆ ನನ್ನ ಮೇಲಿನ ಪ್ರೀತಿಯಿಂದ ದಯಮಾಡಿಸಿ ಆಶೀರ್ವಚನ ನೀಡಿರುವ ಶ್ರೀ ನೇತ್ರಾನಂದ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ತಮ್ಮ ಬಿಡುವಿಲ್ಲದ ಚಿತ್ರೀಕರಣದೆಡೆಯಲ್ಲಿ ನನ್ನ ಅಭಿಮಾನದ ಕರೆಗೆ ಓಗೊಟ್ಟು ಬಂದಿರುವ

0: ಸುಪ್ರಸಿದ್ಧ ಚಲಚಿತ್ರ ತಾರೆ ಕುಮಾರಿ ಕೀರ್ತಿ ಮೋಹಿನಿಯವರಿಗೆ ಧನ್ಯವಾದಗಳು. ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರುವ ನಿಮಗೆ ಮುಂದಿನ ತಿಂಗಳು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಜನಕ್ರಾಂತಿ ಪಕ್ಷದ ಅಭ್ಯರ್ಥಿಯಾಗಿರುವ ನನ್ನನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ನಿಮ್ಮ ಸೇವೆಯನ್ನು ಮತ್ತಷ್ಟು ಚೆನ್ನಾಗಿ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನ್ನವಿಸಿಕೊಳ್ಳುತ್ತೇನೆ ಹಾಗೂ ಹಾರ್ದಿಕ ಧನ್ಯವಾದಗಳು. ಈಗ ಶ್ರೀ ನೇತ್ರಾನಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನಿಮಗೆಲ್ಲ ಉಚಿತ ತಂಪು ಕನ್ನಡಕವನ್ನು ವಿತರಿಸಲಾಗುವುದು.
1: ಗಲಾಟೆ ಮಾಡಬೇಡಿ, ಅವಸರ ಮಾಡಬೇಡಿ, ಎಲ್ರಿಗೂ ಕೊಡ್ತಾರೆ. ಎಲ್ರಿಗೂ ಸಿಗ್ತಾ? ಇನ್ಯಾರ್ಯಾರದಿದ್ದಾರಾ?

0: ನಿಮ್ಗೆ ಕನ್ನಡಕ ಸಿಕ್ತಾ?
1: ಸಿಕ್ತು. ನಿಮ್ಗೆ ಸಿಕ್ತಾ?
0: ಸಿಕ್ತು. ಅಯ್ಯೋಯ್ಯೋ, ಎಷ್ಟು ಕನ್ನಡಕಾರಿ, ಏನ್ ಕತೆ, ಎಷ್ಟು ಕನ್ನಡಕ, ಎಂಥ ನೂಕು ನುಗ್ಗಲು.
1: ಎಲ್ರಿಗೂ ಸಿಕ್ತಾ?
0: ಹ್ಞೂ, ಬಂದವರೆಲ್ರಿಗೂ ಸಿಕ್ತು. ಪುಕ್ಸಟ್ಟೆ ಸಿಕ್ರೆ ಯಾರಿಗೆ ಬೇಡ ಹೇಳಿ, ನೀವೇ ಹೇಳಿ.
1: ಇಲಿ ಪಾಷಾಣ ಆದ್ರೂ.
0: ಹ್ಞೂ, ಇಲಿ ಪಾಷಾಣ ಆದ್ರೂ.
1: ಇಲಿ ಅಲ್ಲದಿದ್ರು.
0: ಹ್ಞೂ ಬಿಡಿ, ಇಲಿ ಇಲ್ದಿದ್ರು
1: ಯಾಕೆ?
0: ಯಾವ್ದಕ್ಕಾದ್ರೂ ಆಗುತ್ತೆ
1: ಇಲಿ ಪಾಷಾಣ. ಯಾವ್ದಕ್ಕಾಗುತ್ತೆ? ಇಲಿ ಕೊಲ್ಲೋದಕ್ಕೆ ಮಾತ್ರ.
0: ನಮಗೆ ಬೇಡದಿದ್ರೆ ಬೇರೆಯವ್ರಿಗೆ ಕೊಡ್ಬಹುದು. ಪುಕ್ಸಟ್ಟೆ ಕೊಟ್ರೆ ಪುಣ್ಯ ಬರುತ್ತೆ ನೋಡಿ. ಹಾಗೆ ಗಂಟೆ ಎಷ್ಟೀಗ?
1: ನಾನೇ ನಿಮ್ಮನ್ನು ಕೇಳಬೇಕು ಅಂತಿದ್ದೆ. ಆಗ್ಲೇ ಕತ್ಲೆ ಆದಾಗಿದೆ.
0: ನಿಮ್ ಕೈಲಿ ಗಡಿಯಾರ ಇದ್ದಾಗಿದೆ?
1: ಇದೆ, ಆದ್ರೆ ಮುಳ್ಳುಗಳು ಕಾಣಿಸ್ತಿಲ್ಲ.
0: ಹ್ಞೂ, ನಂಗೂ ಹಾಗೆ ಆಗಿದೆ. ಗಡಿಯಾರ ಏನೋ ನನ್ನ ಕೈಲೂ ಇದೆ, ನಂಗೆ ಮುಳ್ಳುಗಳು ಕಾಣಿಸ್ತಿಲ್ಲ, ಅಂಕೆಗಳು ಕಾಣಿಸ್ತಿಲ್ಲ.
1: ಕನ್ನಡಕ ತೆಗೆದು ನೋಡಿದ್ರ?
0: ಕನ್ನಡಕ ತೆಗೆದ್ರೆ ಗಡಿಯಾರನೇ ಕಾಣಿಸ್ತಿಲ್ಲ.
1: ಕೈ ಕಾಣಿಸ್ತಿದ್ಯಾ?
0: ಹ್ಞೂ, ಸ್ವಲ್ಪ ಹೊತ್ತಿನ ಹಿಂದೆ ಕಾಣಿಸ್ತಿತ್ತು, ಈಗ ತಡ್ರಿ ನೋಡ್ತೀನಿ. ಓ ಇಲ್ಲ ರೀ, ಕನ್ನಡಕ ತೆಗೆದ್ರೆ ಕೈ ಕಾಲು ಏನು ಕಾಣಿಸ್ತಿಲ್ಲ. ನಿಮ್ಗೆ?
1: ನಂಗೂ ಹಾಗೆ ಆಗಿದೆ ರೀ.
0: ಆದ್ರೆ ಕನ್ನಡಕ ತುಂಬಾ ತಂಪು, ಏನ್ ಹೇಳ್ತೀರಿ?
1: ಹೌದು, ತುಂಬಾ ತಂಪು.
0: ಅಂದ್ಹಾಗೆ ನಿಮ್ಮ ಪರಿಚಯ ಆಗ್ಲಿಲ್ಲ ನನ್ಗೆ.
1: ಇಂಥ ಪರಿಸ್ಥಿತಿಲಿ ಪರಿಚಯದಿಂದ ಏನಾಗ್ಬೇಕು ಹೇಳಿ?
0: ಓ ಹಾಗಂತೀರಾ?
1: ಹ್ಮ್. ಅಂದಾಗೆ ನೀವು ನನ್ನ ತಂದೆನ್ ನೋಡಿದ್ರ?
0: ಇಲ್ಲ.
1: ನೀವೆಲ್ಲಿ ಹೋಗ್ತಿದ್ದೀರಿ?
0: ನಾನು ನನ್ನ ಮಗನಿಗೆ ನೌಕರಿ ಹುಡುಕ್ತಿದ್ದೇನೆ.
1: ಹೌದಾ?
0: ನೀವೇನ್ ಮಾಡ್ತಿದ್ದೀರಿ?
1: ನಾನು ನನ್ನ ಅಪ್ಪನನ್ನು ಹುಡುಕ್ತಿದ್ದೀನಿ.
0: ಒಳ್ಳೇದು, ಹುಡುಕಿ ಹುಡುಕಿ ಹುಡುಕಿ.

0: ಕ್ಷಮಿಸಿ, ನಾನು ನಿಮ್ಮನ್ನು ಮಾತಾಡಿಸ್ಬೋದಾ?
1: ಯಾರ್ರಿ ನೀವು?
0: ನಾನು ಅದಲ್ಲ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಬೋದಾ?
1: ಈಗ ನೀವು ಮಾಡ್ತಿರೋದೇನು? ಹೀಗೆ ರಸ್ತೆಯಲ್ಲಿ ಹೋಗೋ ಹುಡುಗಿರನ್ನೆಲ್ಲ ಮಾತಾಡ್ಸೋಕೆ ನಿಮ್ಗೆ ನಾಚಿಕೆ ಆಗಲ್ವಾ?
0: ಅಂದರೆ ನೀವು ಕಾಲೇಜ್ ಹುಡುಗಿನ?
1: ಅಲ್ಲ.
0: ಹಾಗಾದರೆ ಇಷ್ಟು ಸಿಟ್ಟು ಯಾಕೆ?
1: ಅಂದರೆ
0: ಒಂದು ವೇಳೆ ಯಾರೋ ನಿಮ್ಮನ್ನು ನಾಚಿಕೆ ಬಿಟ್ಟು ಮಾತಾಡಿಸಿದ್ರು ಅಂತ ಹೇಳ್ಕೊಳ್ಳಿ, ನಿಮ್ಗೇನು ನಷ್ಟವಾಗುತ್ತೆ ಅದರಲ್ಲಿ?
1: ಕ್ಷಮಿಸಿ, ನಿಮ್ಮನ್ನೆಲ್ಲೋ ಕಂಡು ಹಾಗಿದೆ, ಅಥವಾ ನಿಮ್ಮ ಧ್ವನಿನ ಎಲ್ಲೋ ಕೇಳಿದ ಹಾಗೆ.
0: ಅದು ನಿಮ್ಮ ಪ್ರಾಯದ ದೋಷ ಅಥವಾ ನನ್ನ ಪ್ರಾಯದ ದೋಷ. ಆ ಕನ್ನಡಕ ತೆಗೆದು ನೋಡಿ.
1: ಕನ್ನಡಕ ತೆಗೆದ್ರೆ ಏನು ಕಾಣಿಸೋಲ್ಲ.
0: ಇಟ್ಕೊಂಡ್ರೆ ಕಾಣಿಸುತ್ತಾ?
1: ಹಾ, ಸುಮಾರಾಗಿ.
0: ತೆಗೆದು ಕೂಡಲೇ ಏನಾಗುತ್ತೆ? ಕತ್ಲೆ ಕಿತ್ಲೆ ಅನಿಸುತ್ತಾ?
1: ಸೂರ್ಯ ಬಂದು ಕಣ್ಮುಂದೆನೆ ನಿಂತಾಗ ಅನ್ಸುತ್ತೆ, ತಡ್ಕೊಳ್ಳೋದಕ್ಕಾಗೋದಿಲ್ಲ, ಮತ್ತೆ ಏನು ಕಾಣಿಸೋದಿಲ್ಲ.
0: ಓಹ್, ಅದು ಸರಿ. ಬೆಳಕು ಅತಿಯಾದ್ರೂ ಕಾಣಿಸೋದಿಲ್ಲ, ಕತ್ಲೆ ಅತಿಯಾದ್ರೂ ಕಾಣಿಸೋದಿಲ್ಲ.
1: ಹೌದು,
0: ಬೆಳಕು ಕತ್ಲೆ ಎರಡೂ ಇರಬೇಕು, ಆಗ್ಲೇ ಕಾಣಿಸೋದು.
1: ಸರಿಯಾಗಿ ಹೇಳಿದ್ರಿ. ಆದ್ರೆ ನೀವ್ಯಾಕೆ ಕನ್ನಡಕ ಇಟ್ಕೊಂಡಿದ್ದೀರಿ?
0: ತೆಗೆದ್ರೆ ಏನೂ ಕಾಣಿಸೋದಿಲ್ಲ, ಸ್ವಲ್ಪ ಕತ್ಲೆ ಇದ್ರೆ ಸುಮಾರಾಗಿ ಕಾಣಿಸುತ್ತೆ.
1: ಆದ್ರೂ ಒಂದೊಂದ್ಸಲ ತೆಗೆದು ಬಿಸಾಡ್ಬಿಡೋಣ ಅನ್ಸೋದಿಲ್ವಾ ನಿಮ್ಗೆ?
0: ಅನ್ಸುತ್ತೆ. ನಿಮ್ಗೆ ಅನ್ಸೋದಿಲ್ವೇ?
1: ನಂಗೂ ಅನ್ಸುತ್ತೆ. ಆದ್ರೆ ಏನ್ ಮಾಡೋಕ್ಕಾಗತ್ತೆ?
0: ನಂಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನೂ ಮಾಡೋಕ್ಕಾಗಲ್ಲ.
1: ಹಾ, ಒಂದು ಯೋಚನೆ ಬಂತು.
0: ಏನು?
1: ನಾವು ಕನ್ನಡಕ ಅದ್ಲು ಬದಲು ಮಾಡಿಕೊಂಡ್ರೆ ಏನಾದರೂ ಪ್ರಯೋಜನ ಆಗ್ಬೋದಲ್ವಾ? ಒಂದ್ವೇಳೆ ಆಮೇಲೆ ಕನ್ನಡಕ ಇಲ್ದೇನೆ ನೋಡೋಕ್ ಸಾಧ್ಯ.

ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:07. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಜಾನ್ಬಿ ಹಿಗ್ಗಿನ್ಸ್ ಅವರ ಗಾಯನದ ಧ್ವನಿಮುದ್ರಿಕೆಯನ್ನು ಕೇಳೋಣ.

ಮೊದಲಿಗೆ ಜಯಚಂದ್ರನವರ ಸ್ವರದಲ್ಲಿ ಮಾನಸ ಸರೋವರ ಚಿತ್ರದ ಹಾಡು, ಎಂ ಎನ್ ವ್ಯಾಸರಾವ್ ಅವರ ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಹಂಸರಾಯ್ಕ ಅವರ ಗೀತರಚನೆ ಹಾಗೂ ರಾಗ ಸಂಯೋಜನೆಯಲ್ಲಿದ್ದ ತವರಿಗೆ ಬಾತಂಗಿ ಚಿತ್ರದಿಂದ ಆಯ್ದ ಗೀತೆಯನ್ನು ಮಧು ಬಾಲಕೃಷ್ಣ ಅವರ ಸ್ವರದಲ್ಲಿ ಕೇಳಿದಿರಿ. ಲತಾ ಹಂಸಲೇಖ ಹಾಗೂ ಬಿ ಆರ್ ಛಾಯಾ ಅವರ ಸ್ವರಗಳಲ್ಲಿ ಬಾಳೊಂದು ಭಾವಗೀತೆ ಚಿತ್ರದ

ನೀ ಬರೆದ ಕಾದಂಬರಿ ಚಿತ್ರದಿಂದ ಹಾಡು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ವಿಜಯಾನಂದ್ ಅವರ ಸಂಗೀತವಿದೆ.

ಮೊತ್ತಕ್ಕೆ ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಆಯುಕ್ತರಾದ ಎಂಎನ್ ಅನುಚಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:05ಕ್ಕೆ ವಚನ ಗಾಯನ. ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, 1:00ಗೆ ಪ್ರಗತಿ ಪಥ, 1:20ಕ್ಕೆ ಚಿತ್ರಗೀತೆಗಳು, ಮಧ್ಯಾಹ್ನ 3:00ಗೆ FM 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00ಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ, 6:15ಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 9:15ಕ್ಕೆ ಪ್ರಚಲಿತ ವಿದ್ಯಮಾನಗಳು, 9:30ಕ್ಕೆ ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ, 10:00ಗೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರಗಳ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ, ನಂತರ ಹಿಂದಿ ಚಿತ್ರಗೀತೆಗಳು. ಕೇಳುಗರೆ, ಇವು ನಾಳೆ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:11:56. ನಿಲಯದ ಇವತ್ತಿನ ಪ್ರಸಾರ ಕಾರ್ಯ ಇಲ್ಲಿ ಮುಕ್ತಾಯವಾಯಿತು. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:53ಕ್ಕೆ ಆರಂಭವಾಗುವುದು. ಅಲ್ಲಿವರೆಗೆ ವೀರೇಶನ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.